Yeah.

FM Radio Star, Iga Arna Mikura Labia.

You're listening to Radio Sarang 107.8 FM.

ಈತನೇಟ ಕೆಲವೊಂಜಿ ತುಳು ಪದಕುಲಿನಿ ಕೇನೊಂದು ಬತ್ತರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ. ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಪದ.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಅಲ್ಲಿಂದ ಬಸವಣ್ಣವ್ರು ಹೊರಟರು. ಅಲ್ಲಿ ಹೊರಟು ಈ ಮಂಗಳವೇಡೆಗೆ ಬಂದರು. ಮಂಗಳವೇಡೆಗೆ ಬಂದು ಬಿಜ್ಜಳನ ಅರಮನೆ ಕಡೆ ಹೋದರು. ಅಲ್ಲಿ ಕರ್ಣಿಕರು ಇರ್ತಾರಲ್ಲ, ರಾಜಧನ ತೇರಿಸ್ತಾ ಇರ್ತಾರೆ, ಅಲ್ಲಿ ಹೋಗಿ ಕೂತ್ಕೊಂಡ್ರು. ಕಟ್ಟೆ ಮೇಲೆ ಯಾರನ್ನ ಕೇಳಬೇಕು, ಯಾರನ್ನ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಾಗ ಭಂಡಾರಿ ಸಿದ್ಧ ದಂಡಾಧಿಪ ಅಂತ, ಅವನು ಟ್ಯಾಕ್ಸ್ ಕಲೆಕ್ಟರ್ ಸಿದ್ಧ ದಂಡಾಧಿಪ ಅಂತ. ಆತ ಬಂದು ಎಷ್ಟು ಬರಬೇಕಾಗಿತ್ತು ಹಣ, ರಾಜನ ಸಲ್ಲಬೇಕಾದದ್ದು ಅಂತೆಲ್ಲ ಕಾರಣಿಕರನ್ನ ಅಲ್ಲಿದ್ರಲ್ಲ, ಆ ಕಾರಣಿಕರೇ ಮುಂದೆ ಕುಲಕರ್ಣಿಗಳಾದವರು, ಆ ಕಾರಣಿಕರೆಲ್ಲ ಇದ್ರಲ್ಲ ಬೇಕಾದಷ್ಟು ಜನ, ಅವ್ರನ್ನ ಕೇಳಿದೆ ಎಷ್ಟು ಬರಬೇಕು ತನ್ನಿ ಅಂತ. ಅವರು ಬುದ್ಧಿವಂತಿಕೆಯಿಂದ ಕೊಡೋದ್ರಲ್ಲಿ ಖೋತ ಮಾಡ್ತಾಯಿದ್ರು. ಬಸವಣ್ಣ ಅಲ್ಲಿ ಕೂತ್ಕೊಂಡೆ ನೋಡಿದ, ಎಷ್ಟು ಮೋಸ ಆಗ್ತಾ ಇದೆ ಇವರಿಗೆ, ಕೊಡುವಷ್ಟೊಂದು ದುಡ್ಡು ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದ್ದಾರೆ ಅಂತ. ತಕ್ಷಣ ಹೋಗಿ ದಂಡಾಧಿಪನಿ ಹೇಳಿದ್ದಂತೆ, ನೋಡಿ ಅವ್ರು ಹೇಳೋದೇ ಬೇರೆ, ನಿಮ್ಗೆ ಕೊಡ್ತಿರೋದೇ ಬೇರೆ, ಸರಿ ಇಲ್ಲ ಅಂತ ಸರಿ ಮಾಡಿದ. ದಂಡಾಧಿಪನಿಗೆ ಗೊತ್ತಾಯಿತು, ಎಲ್ಲ ದುಡ್ಡೆಲ್ಲ ಸೇರಿಸ್ಕೊಂಡ. ಆವಾಗ ಅನ್ನಂತೆ ಎರಡು ರೀತಿ ಪಾರ್ ಮಾಡಿದೆಪ್ಪ ನನ್ನ. ಒಂದು, ನನ್ನ ಕಾರ್ಯಕ್ಷಮತೆ ಕಮ್ಮಿಯಾಗಿ ಹೋಗ್ತಾ ಇತ್ತು, ಎಷ್ಟು ಸೇರಿಸ್ಕೋಬೇಕು ಅಷ್ಟು ಸೇರಿಸ್ಕೋತಿರ್ಲಿಲ್ಲ. ಸೇರಿಸ್ಕೊಂಡದ್ದು ಅಮೌಂಟ್ ರಾಜನಿಗೆ ಕಟ್ಟಬೇಕಲ್ಲ ವೈದ್ಯ ಅನ್ನೋದನ್ನು. ಮತ್ತು ಇನ್ನೊಂದು, ನಾನು ಕಮ್ಮಿ ಕಟ್ಟಿದ್ರೆ ರಾಜ ನನಗೆ ದಂಡ ಹಾಕ್ತಿದ್ದ. ಕೊನೆಗೆ ರಾಜನ ಆಗ್ರಹದಿಂದ ತಪ್ಪಿಸಿದೆ, ಮತ್ತು ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡೋ ಮಾಡಿದೆಯಲ್ಲ ಅಂತ ಹೇಳಿ ನನ್ನ ಜೊತೆಗೆ ಬಾ ಕರ್ಕೊಂಡು ಹೋಗ್ತಾನೆ.

0: रेडियो सारंग 107.8 FM
1: ಒಬ್ಬ ದೊಡ್ಡ ಸೂಫೀಸ್ ಅಂತ, ಭಾರಿ ಶ್ರೀಮಂತ. ಶ್ರೀಮಂತ ಅಂದ್ರೆ ಅದ್ಭುತ ಶ್ರೀಮಂತ. ಅವನು ಎಷ್ಟರ ಮಟ್ಟಿಗೆ ಶ್ರೀಮಂತ ಅಂದ್ರೆ, ಪ್ರವಾಸಕ್ಕೆ ಹೋದ್ರೆ ಅವನ ಡೇರೆ ಕಟ್ತಾರಲ್ಲ, ಟೆಂಟ್ ಕಟ್ತಾರಲ್ಲ, ಅದು ಟೆಂಟಿಗೆ ಗೂಟ ಹೊಡಿಬೇಕಲ್ಲ ನೆಲದಲ್ಲಿ, ಬಂಗಾರದ ಗೂಟ ಹೊಡಿತಿದ್ರು. ಅಷ್ಟು ಅದ್ಭುತ. ಅವನು ಹೋದ್ರೆ ಒಂಟೆ ಹೋಗ್ಬೇಕು, ಆನೆ ಹೋಗ್ಬೇಕು, ಪ್ರವಾಸಕ್ಕೆ ಹೋಗ್ಬೇಕು. ಯಾವನೋ ಭಿಕ್ಷಕ ಬಂದಂತೆ, ಯಾರಿದ್ದಾರೆ ಇಲ್ಲಿ ದೊಡ್ಡ ಮಹಾರಾಜರಿದ್ದಾರ, ದಾನ ಕೇಳಿದ್ರೆ ಸಿಗ್ತದ ಅಂತ. ಅವು ದಾಸ್ ಅವರು ದೊಡ್ಡವರಲ್ಲ, ಸೂಫಿ ಸಂತರು ಅಂದಂತ. ಅವನು ಸಂತರು ಹಿಂಗಿರ್ತಾರ, ಇಷ್ಟರ ಭೋಗದಲ್ಲಿ ಇರ್ತಾರ, ಇದಂತ ಸಂತ. ಒಳಗೆ ಹೋದ, ನೋಡ್ತಾನೆ ಅದು ಏನು ದೊಡ್ಡ ಟೆಂಟ್ ಹಾಕಿದ್ದಾರೆ, ಒಳಗಡೆ ಭೋಗ ಸಾಮ್ರಾಜ್ಯ. ನೀವು ಇಂಥದ್ದಿಲ್ಲ ಅಂತಲ್ಲಿ ಎಲ್ಲನೂ ಇದೆ. ಅಲ್ಲಿ ಕೂತಿದ್ದಾನು, ಒಳ್ಳೆ ಮರ್ಮಲ್ ಡ್ರೆಸ್ ಹಾಕೊಂಡು ಕೂತಿದ್ದಾನೆ. ಓಕೆ, ನೀವು ಸಂತರ ಅಂತ? ಹೌದು, ನಾ ಸಂತ ಅಂದ ಅವನು. ಇದೆಂತ ಸಂತ್ರಿ ಅಂದ ಅವನು. ಸಂತ್ರ ಅಂದ್ರೆ ಎಲ್ಲ ಬಿಟ್ಟಿರ್ಬೇಕಾ, ಎಲ್ಲದರಲ್ಲೇ ಕೂತಿದ್ದೀರಿ, ಸಂತ್ರ ಹೆಂಗೆ ಅಂತ. ಹೌದಪ್ಪ, ನನಗೇನು ತೊಂದರೆ ಇಲ್ಲ, ಇರ್ತಾವೋ ಒಂದಂತೆ. ಹಾಗಾದ್ರೆ ನಾನು ತೀರ್ಥಯಾತ್ರೆ ಹೋಗ್ತೀನಿ, ಬರ್ತೀರಾ ನನ್ನ ಜೊತೆಗೆ ಅಂತ ಭಿಕ್ಷಕ ಕೇಳಿದಂತೆ. ನಡಿ ಅಂದ, ಹೋಗಿ ನಡಿ ಅಂದ. ಇವು ಟಕ್ಕನ ಹೊಂಟೆ ಬಿಟ್ಟ ಅವನು, ಇವನು ಹೊಂಟೆ ಭಿಕ್ಷಕ. ಸ್ವಲ್ಪ ದೂರ ಹೋದ್ನ ಭಿಕ್ಷಕ ನೆನಪಾಯಿತು, ಅವನ ಕಡೆ ಇರೋದೇ ಒಂದು ಭಿಕ್ಷಾ ಪಾತ್ರೆ, ಅದನ್ನು ಮರೆತು ಬಂದಿದ್ದಾನೆ. ಒಂದು ನಿಮಿಷ ಇರಿ ಸರ್, ತೊಗೊಂಬರ್ತೀನಿ ಪಾತ್ರೆ ಅಂದಂತೆ. ಅವನು ಹೇಳಿದಂತೆ, ಅಲ್ಲಯ್ಯ, ಒಂದು ಬಿಟ್ಟು ಪಾತ್ರೆನೇ ಬೆನ್ನತ್ತಿ ಹೋಗ್ತಾ ಇದೆಯಾ ನೀನು? ನಾನು ಎಲ್ಲನೂ ಬಿಟ್ಟು ಬಂದಿದ್ದೀನಿ. ನಿನಗೆ ಅಂಟ್ಕೊಂಡಿದ್ದಿ ಪಾತ್ರೆಗೆ, ಇರೋದೇ ಒಂದು ಪಾತ್ರೆ ನಿನಗೆ, ಅದಕ್ಕೆ ಅಂಟ್ಕೊಂಡು ಕೂತಿದ್ಯಾ? ನನ್ನ ಕಡೆ ಎಲ್ಲ ಇತ್ತು, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅವನು ಹೇಳ್ತಾನೆ, ನಾನು ವಸ್ತುಗಳ ಸುತ್ತಮುತ್ತಲ ನನ್ನ ಜೊತೆ ಇದೆ ಹೊರತಾಗಿ ನಾನು ವಸ್ತುಗಳೊಳಗೆ ಇಲ್ಲ. ಹಾಗೆ ಶ್ರೀಮಂತಿಕೆ ನಡುವೆ ಪಾರಾಗಿ ಹೋಗೋದಿದೆಯಲ್ಲ, ಅದನ್ನು ಹೇಗೆ ಸಾಧಿಸಿದ್ರು ಅವರು ಅಂತ. ಭಾಳ ಗಟ್ಟಿಯಾಗಿ ಸಾಧಿಸಿದರು. ಒಳಗಡೆ ಹೊರಗಡೆ ಎಲ್ಲ ಇದ್ದರೂ ಕೂಡ ಅಂತರ್ಮುಖಿಯಾಗಿ ಅಂತರಂಗ ಜೀವನವನ್ನು ಮೃದುವಾಗಿಟ್ಕೊಳ್ಳೋಕ್ಕೆ ಎಷ್ಟು ಪರಿಶ್ರಮ ಆಯಿತು ಬಸವಣ್ಣವರಿಗೆ ಅಂತ ಹರಿಹರ ಬರೀತಾನೆ. ತುಂಬ ಕಷ್ಟ ಸ್ವಾಮಿ ಅದು. ತುಂಬ ದೊಡ್ಡ ಅಧಿಕಾರದಲ್ಲಿದ್ದಾಗ ವಿನಯವಾಗಿರೋದು ಬಹಳ ಕಷ್ಟ. ಕೆಲವರು ಅದನ್ನು ವೀಕ್ನೆಸ್ ಅಂತ ತಿಳ್ಕೊತಾರೆ. ಅವರೇನು ಬಿಡ್ರಿ, ಬೇಕಾದ ಸಿಗ್ತಾರೆ ಹೋದಾಗ ಅಂತ. ಹಾಗಲ್ಲ ಅದು, ಅಷ್ಟಿದ್ರೂ ವಿನಯವಾಗಿರುವಂಥದ್ದು, ಬಂದವರಿಗೆಲ್ಲ ಗೌರವ ಕೊಡುವಂಥದ್ದು, ಒಳಗಡೆ ಕವಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು, ವಚನ ಬರೆಯುವಂಥದ್ದು, ದಾಸೋಹ ಮಾಡುವಂಥದ್ದು. ಅವ್ರು ಹೇಳ್ತಾರೆ, ನನಗೆ ದುಡ್ಡು ಬಂದು ಸಂತೋಷ ಯಾಕಾಯಿತು ಅಂದರೆ, ಇನ್ನು ಸಾಕಷ್ಟು ಜನಕ್ಕೆ ಹಂಚಬಹುದು ನಾನು, ಮಹೇಶ್ವರರಿಗೆ ಬೇಕಾದಷ್ಟು ಕೊಟ್ಟೇನು ಅಂತ ಹುಚ್ಚರಿಂದ ಹೋದದ್ದು.

0: रेडियो सारंग 107.8 FM
1: ಈ ಬಿಜ್ಜಳನ ರಾಜಧಾನಿಯೊಳಗಿದ್ದ ಮಂಗಳವೇಡೆಯಲ್ಲಿ ಮುಂದೆ ಕಲ್ಯಾಣದಲ್ಲಿ ಇರುವಷ್ಟು ಕಾಲ ಬಸವಣ್ಣನ ಜೀವನದ ಅಧ್ಯಾಯವೇ ಬೇರೆ. ಅದನ್ನು ಸಾಕಷ್ಟು ಜನ ಬರೆದಿದ್ದಾರೆ. ಅವ್ರ ಜೀವನದ ಬಗ್ಗೆ ನಾಲ್ಕಾರು ಜನ ಬರೆದಿದ್ದಾರೆ. ಪಾಲ್ಕುರಿಕೆ ಸೋಮನಾಥ ಅಂತ ಬರೆದಿದ್ದಾರೆ, ಭೀಮಕವಿ ಪುರಾಣ ಬಸವ ಪುರಾಣ ಬರೆದಿದ್ದಾರೆ, ಸಿಂಗಿರಾಜ ಅನ್ನೋ ಬರೆದಿದ್ದಾನೆ, ಷಡಕ್ಷರಿ ಅನ್ನೋರು ಬರೆದಿದ್ದಾರೆ. ಆದರೆ ಅವರೆಲ್ಲ ಏನು ಮಾಡಿದ್ದಾರೆ ಗೊತ್ತಾ? ಹಾದಿ ತಪ್ಪಿಸ್ಬಿಟ್ಟಿದ್ದಾರೆ. ಬಸವಣ್ಣವ್ರ ಜೀವನ ಚರಿತ್ರೆನಾಗ ಬರೀ ಪವಾಡಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಒಬ್ಬೊಬ್ಬರಂತೂ 66 ಪವಾಡ, 70 ಪವಾಡ, 84 ಪವಾಡಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಏನೇನು ಪವಾಡಗಳು, ಅಸಾಧ್ಯ ಪವಾಡಗಳು, ರಾಶಿ ರಾಶಿ ಪವಾಡಗಳು. ಇದು ಯಾಕಾಗತ್ತೆ ಅಂದರೆ, ನಮ್ಮ ದೊಡ್ಡವರು ನಮ್ಮವರು ಅಂತ ತೋರಿಸೋದಕ್ಕೆ ಸಣ್ಣ ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಮಾಡಿಬಿಡ್ತೀವಿ ನಾವು, ಭಾರಿ ದೊಡ್ಡದಾಗಿ ಮಾಡ್ತೀವಿ. ಇವತ್ತಿಗೆ ಸಣ್ಣ ಸಾಧನೆ ಇದ್ದದ್ದು ನಾಳೆ ಮರು ದಿವಸ ದೊಡ್ಡ ಕಥೆ ಆಗಿಬಿಡುತ್ತದೆ. ಹಾಗೆ ಮಾಡಿ ಮಾಡಿ ಇಟ್ಟಿದ್ದಾರೆ. ಆದರೆ ಹರಿಹರ ಮಾತ್ರ ಇದ್ದಿದ್ದರಲ್ಲಿ ತುಂಬ ರೆಸ್ಟ್ರೆಂಟ್ ಇಟ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿ ಬರೆದು ಅವನು ಹೇಳ್ತಾನೆ. ಕೆಲವೊಂದು ಪವಾಡಗಳನ್ನು ಮಾಡಿದರು, ಅದಕ್ಕೆ ವಿಮರ್ಶಕರು ಬರೀತಾರೆ, ಹಲವಾರು ಚರಣರ ಅಪ್ರಸ್ತುತದ ವೃತ್ತಾಂತಗಳಿಂದ ಸಿಕ್ಕೆದ್ದು ಗಂಟು ಗೋಜಲಾಗಿ ಹೋಗಿದೆ ಅಂತ. ಹುಡುಕೋಕೆ ಆಗಲ್ಲ, ಯಾವುದು ಎಲ್ಲಾಯಿತು, ಏನು ಘಟನೆ ಆಯಿತು ಅಂತ ಗೊತ್ತಾಗಲ್ಲ. ಆದರೆ ಸರಿಯಾಗಿ ಎಲ್ಲ ಗಂಟು ಬಿಡಿಸಿ ನೋಡಿದಾಗ ಕೆಲವೊಂದು ಅಸಂಗತ ಅಸಂಭವ ಅನ್ನುವಂಥ ಪವಾಡಗಳನ್ನು ಬಸವಣ್ಣ ಮಾಡಿದರು ಅಂತ ಬರ್ತದೆ. ಆದರೆ ಕೆಲವೊಂದು ನೋಡಬೇಕು. ಬಸವರಾಜವ್ರು ಭಾಳ ಚೆಂದ ಬರೀತಾರೆ, ಭಾಳ ಅನಾಲಿಟಿಕಲ್ ಆಗಿ ಬರೀತಾರೆ. ಎಲ್ಲ ಪವಾಡಗಳನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಪವಾಡಗಳನ್ನು ನಂಬೋದಿಲ್ಲ ಕೆಲವರು, ಆಧುನಿಕರಲ್ಲಿ ಪವಾಡ ನಂಬೋಕ್ಕಾಗಲ್ಲ ಅಂತ. ಪವಾಡ ಅಂದ್ರೇನು? ಕಣ್ಣಿಗೆ ನಮ್ಮ ಬುದ್ಧಿಗೆ ತಿಳಿದ ಹಾಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಧ್ಯ ಆದರೆ ಅದು ಪವಾಡ ಅಂತ ಅನ್ಸುತ್ತೆ ಅಲ್ವಾ? ಅವಾಗ ಅನಿಸೋದು ನನಗೆ ಅಸಾಧ್ಯ ಆಗಿರ್ಬೋದು, ಇನ್ನೊಬ್ಬರಿಗೆ ಅಸಾಧ್ಯ ಆಗಲಿಕ್ಕಿಲ್ಲ ಅಲ್ವಾ? ನನಗೆ ಅಸಾಧ್ಯ ಅನಿಸಿದ್ರೆ ಇನ್ನೊಬ್ರು ಯಾರಾದರೂ ಮಾಡಿದಾಗ ಅದು ಪವಾಡ ಅನಿಸುತ್ತೆ.

0: Radio Sarang 107.8 FM.
1: ಪವಾಡವೆಂಬುದು ಸತ್ಯದ ಶ್ರೀಮುಖಕ್ಕೆ ಹಚ್ಚಿದ ಸುವರ್ಣ ಪಾತ್ರೆ ಅಂತ. ಸತ್ಯಕ್ಕೆ ಮೇಲೆ ಅದು ಈಶಾವಾಸ್ಯದಲ್ಲಿ ಬರುವಂಥ ಮಾತು, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ. ಸತ್ಯ ಒಳಗಡೆ ಇದೆ, ಮೇಲೊಂದು ಬಂಗಾರದ ಮುಚ್ಚಳ ಇದೆ, ಆ ಮುಚ್ಚಳ ತೆಗೆದ್ರೆ ಮಾತ್ರ ಸತ್ಯ ಕಾಣಿಸುವ ಹಾಗೆ ಹಾಗೆ ಪವಾಡಗಳನ್ನು ಬೇಕಾದಷ್ಟು ಹೇಳ್ಕೊಂಡು ಹೋಗ್ತಾರೆ. ಕೆಲವು ಪವಾಡ ಹೇಳ್ತಾರೆ, ಜೋಳ ತಂದು ಮುತ್ತು ಮಾಡಿಬಿಟ್ರು, ಜೋಳ ತಂದು ಕೊಟ್ರು ಯಾರೋ, ಅದನ್ನು ಮುಟ್ಟಿದ್ರು ಆ ಜೋಳ ಎಲ್ಲ ಮುತ್ತಾಗಿ ಹೋಗ್ಬಿಡ್ತು, ತೊಗೊಂಡು ಹೋಗ್ಬಿಡು ಅಂತ ಹೇಳಿದ್ರು. ಇನ್ನು ಕೆಲವನ್ನ ತೊಗರಿ ತಂದರು, ಅದನ್ನು ರಕ್ತ ಮಾಡಿದ್ರು ಅಂತ. ಆ ಭಾಗಕ್ಕೆ ಬೆಳೆಯುವಂಥ ಪ್ರದೇಶದ ಭೂಮಿ ಅದು, ತೊಗರಿ ತುಂಬ ಬೆಳೀತಾರೆ. ತೊಗರಿ ತಂದು ಕೊಟ್ಟರೆ ಅದನ್ನು ರತ್ನ ಮಾಡಿಬಿಟ್ರು, ಜೋಳವನ್ನು ಮುತ್ತು ಮಾಡಿದ್ರು ನಂಬೋದು ಬೇಡ. ಆದರೆ ಕೆಲವು ಪವಾಡಗಳನ್ನು ಹೇಗೆ ಹೇಳ್ತಾರೆ ಅಂತ. ಒಂದು ಸಲ ಯಾರೋ ಭಕ್ತರು ಬಂದು ಕೇದಿಗೆ ಕೊಟ್ರಂತೆ, ಕೇದಿಗೆ ಎಸಳು ಕೊಟ್ಟಾಗ ಆ ಕೇದಿಗೆಯನ್ನು ಇಷ್ಟು ಲಿಂಗದ ಮೇಲೆ ಹಾಕಿದರು ಬಸವಣ್ಣ. ಅವ್ರು ಚಂದ ಅನ್ನಿಸ್ತು ಹಾಕಿದರು. ಯಾರು ಹೇಳಿದ್ರಂತೆ, ಛೇ ಛೇ ಛೇ ಇದು ಹಾಕಬಾರ್ದು, ಈಶ್ವರ ಲಿಂಗಕ್ಕೆ ಕೇದಿಗೆ ಏರಿಸಬಾರ್ದು, ಕೇದಿಗೆ ಏರಿಸಬಾರ್ದು, ಸರಿಯಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಬಸವಣ್ಣ ಹೇಳಿದ್ರಂತೆ, ನಾನು ತೋರಿಸ್ತೀನಿ ಬನ್ನಿ ನಿಮಗೆ, ಅಲ್ಲಿ ಬಸ್ಸು ಸಂಗಮನಾಥನ ಹತ್ರ ಹೋಗಿ ಅಲ್ಲಿ ಕೇಳಿ ಯಾರಾದ್ರೂ ಇದ್ರೆ, ಸಂಗಮನಾಥನ ತಲೆ ಮೇಲೆ ಇದಿದೆ ಕೇದಿಗೆ ಇದೆ ಅಂತ. ಇಲ್ಲಿ ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಸಂಗಮನಾಥನ ಲಿಂಗದ ಮೇಲೆ ಇತ್ತು ಅಂತ ಪವಾಡ ಅಂತ ತೋರಿಸ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅದು ನಂಬಲಿಕ್ಕೆ ಇಲ್ಲ ನೀವು. ಇಲ್ಲಿ ಹಾಕಿದ ಕದಡಿ, ಇದು ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಆಗೋಯ್ತು, ನಂಬೋಕ್ಕಾಗ್ದಿದ್ರೆ. ಆದರೆ ಮುಖ್ಯವಾಗಿ ತತ್ವ ಏನಪ್ಪಾ ಅಂದರೆ, ನಂಬಿಕೆಯಿಂದ ಏನು ಕೊಟ್ಟರು ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಸತ್ಯ.

0: रेडियो सारंग 107.8 FM
1: ಕೆಲವು ಸಲ ನಾನು ಹೇಳಬೇಕು, ನಾನು ವಿಜ್ಞಾನದ ವಿದ್ಯಾರ್ಥಿ, ಬಹಳ ಪರೀಕ್ಷೆ ಮಾಡ್ತೇನೆ ನಾನು ಅಂತವೆಲ್ಲ. ನಾನು ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಏನು ಪವಾಡ ಹೇಗಿರ್ತವೆ ಅಂತ ನನಗೆ ಗೊತ್ತಾಗಲ್ಲ, ಇದುವರೆಗೂ ನನಗೆ ಅರ್ಥ ಆಗಲಿಲ್ಲ. ನಾನು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ಗೆ ಒಂದು ಮೆಂಬರ್ ಆಗಿದ್ದೆ. ರಾಂಚಿಯಲ್ಲಿ ಹೋಗಿದ್ದೆ ಒಂದು ಸಲ ಬಿಹಾರಕ್ಕೆ, ಯಾವುದೋ ಒಂದು ಯೂನಿವರ್ಸಿಟಿ ಇನ್ಸ್ಪೆಕ್ಷನ್ಗೆ ಹೋದದ್ದು. ಹೋದಾಗ ನನ್ನ ಜೊತೆಗೆ ಬಂದಂಥವರೊಬ್ಬರು ಭಾನುವಾರ ಬೆಳಗ್ಗೆ, ಅದು ಬೇಗ ಹೋಗೋಣ ಬನ್ನಿರಿ, ಅಲ್ಲೊಂದು ವಿಚಿತ್ರ ಇದೆ ನೋಡ್ಕೊಂಬರೋಣ ಅಂದರು. ಏನು ಅಂತ ಕೇಳಿದಾಗ, ಬೆಳಗ್ಗೆ 8:30 ಹೋದರೆ ರಾಂಚಿಯಿಂದ ಒಂದು 100 kilometers 120 kilometers ಒಂದು ಸಣ್ಣ ಹಳ್ಳಿ, ಅಲ್ಲಿ ಈ ಕಲ್ಲಿದ್ದಲು ಅಗೀತಾರೆ, ಕಲ್ಲಿದ್ದಲು ಗಣಿ ಇದ್ದಾರೆ, ಅಲ್ಲಿ ಒಬ್ಬ ಕೆಲಸಗಾರಿದ್ದಾನೆ, ಗಲಿಯನ್ನು ಕೆಲಸ ಮಾಡೋನು, ಅವನಿಗೇನು ಜ್ಞಾನ ಇಲ್ಲ, ಓದಿಲ್ಲ, ಇದೆ ದಿನ ಬೆಳಗ್ಗೆ ಗಣಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಕಲ್ಲಿದ್ದಲು ತಗೊಂಬರ್ತಾನೆ. ಅವನಿಗಿಂಥ ದಿವಸ ಭಾನುವಾರ ದಿವಸ ಬೆಳಗ್ಗೆ 10-12 ಎಷ್ಟೋ ಟೈಮು ಅವನು ಆವೇಶ ಬಂದುಬಿಡುತ್ತೆ. ಆತನ ಗುಡಿಸಲು ಕೂತ್ಕೊಂಡಿರ್ತಾನೆ, ಅವನು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾನೆ ಅಂತ. ಹೋಗಿ ಕೇಳ್ಕೊಂಬರೋಣ ಬನ್ನಿ ಅಂದರು. ನನಗೆ ಪ್ರಶ್ನೆ ಏನಿಲ್ಲಪ್ಪ ಕೇಳೋದಕ್ಕೆ, ಬನ್ನಿ ಜೊತೆಗೆ ಬನ್ನಿ ನೋಡ್ಕೊಳ್ಳೋಣ ಅಂತ. ನಾನು ನೋಡಿ ಹೋದದ್ದು ಪರೀಕ್ಷಾ ಮಾಡಬೇಕಂತೆ ಹೋದದ್ದು, ಭಕ್ತಿಯಿಂದ ಹೋದವನಲ್ಲ. ಅಲ್ಲಿ ಹೋದ ಅಷ್ಟುದ್ದ ಕ್ಯೂ, ದೊಡ್ಡ ದೊಡ್ಡ ಬಂದುಬಿಟ್ಟಿದ್ದಾರೆ ಎಲ್ಲ, ಮರ್ಸಿಡಿಸ್ ಕಾರ್ ಅಲ್ಲಿ ಇಟ್ಟಿಟ್ಟು ಬಂದು ನಿಂತ್ಕೊಂಡಿದ್ದಾರೆ ಕ್ಯೂದಲ್ಲಿ. ಏನು ತಮಾಷೆ ಇದು ಅಂದೆ, ಇಂಥವ್ರು ಇರ್ತಾರೆ ಬೇಕಾದಷ್ಟು ಜನ ಅಂತ ಅಂದ್ಕೊಂಡು ಹೋದದ್ದು. ತಮಾಷೆ ಅಂದರೆ ಒಳಗಡೆ ಕೂತಿದ್ದಾನು, ಬರೀ ಒಂದು ಲುಂಗಿ ಸುತ್ತಕೊಂಡು ಕೂತಿದ್ದಾರೆ, ಬರಿ ಮೇಲೆ ಕೂತಿದ್ದಾನೆ, ಮುಂದೆ ಒಂದು ಟೇಬಲ್ ಥರ ಇದೆ, ಹಲಿಗೆ ಥರ, ಅದ್ರ ಮೇಲೆ ದಪ್ಪ ಪೇಪರ್ಸ್ ಇದೆ. ಈ ನಮ್ಮ ಸಾದಾ ಪೇಪರ್ ಇತ್ತಲ್ಲ ಬಿಳಿ ಕಾಗದ, ಬಿಳಿ ಕಾಗದ ಒಂದು ದೊಡ್ಡ ಕಟ್ಟಿಟ್ಟಿದ್ದಾರೆ. ಅವನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಓ ಅಂತ ಇದ್ದಾನೆ. ಅವನು ಶಿಷ್ಯ ಒಬ್ಬಿದ್ದಾನೆ, ಅಲ್ಲಿ ಜಲ್ದಿ ಜಾ ಪೂಚೋ ಪೂಚೋ ಅಂತ. ಅವನು ಹೋಗಿ ಕೂಡಂಗಿಲ್ಲ. ತಮಾಷೆ ಅಂದರೆ ಪ್ರಶ್ನೆ ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಯಾಕಂದ್ರೆ ಅವನು ಯಾವ ಭಾಷೆ ಬರುತ್ತೋ ಗೊತ್ತಿಲ್ಲ, ಭೋಜ್ಪುರಿ ಬರ್ತಿರ್ಬೇಕು ಯಾವುದೋ ಒಂದು, ನಮಗೆ ಅವನ ಭಾಷೆ ಅರ್ಥ ಆಗಲ್ಲ, ಮತ್ತು ನಮ್ಮ ಭಾಷೆ ಅವನಿಗೆ ಅರ್ಥ ಆಗತ್ತಾ? ಯಾವ ಭಾಷೆಯಲ್ಲಿ ಕೇಳಬೇಕು ಅಂತ ಯಾರೋ ಕೇಳಿ ಬಯಸ್ಕೊಂಬಿಟ್ರೆ ಶಿಷ್ಯನ ಕಡಿದ. ಕೌನ್ ಸಿ ಬಿ ಭಾಷೆ ಮೇ ಪೂಚೋ ಅಂದ, ಯಾವ ಭಾಷೆ ಬೇಕಾದರೂ ಕೇಳು ಅಂದ. ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಅದು ತಮಾಷೆ ನೋಡಿ ಹೇಗಿದೆ. ನೀವು ಮನಸ್ಸಲ್ಲಿ ಪ್ರಶ್ನೆಯನ್ನು ಮನಸ್ಸಿಗೆ ತಂದ್ಕೋಬೇಕು, ತಂದ್ಕೊಂಡ್ರೆ ಏನು ಮಾಡ್ತಾನೆ ಅವನು, ಒಂದು ಕ್ಷಣದಲ್ಲಿ ಹಾ ಅಂತಾನೆ, ಕೈ ಹಿಂಗೆ ನಡುಗುತ್ತೆ, ಗಡಗಡಗಡ ನಡುಗುತ್ತೆ, ನೋಡಿ ಎಡಗಡೆಯಿಂದ ಪೇಪರ್ ಕಿತ್ತಿ ಮುಖದ ಮೇಲೆ ಸಿಗ್ತಾನೆ, ತೊಗೊಂಡು ಹೋಗು ಅಂತ. ಆ ಪೇಪರಲ್ಲಿ ಮುದ್ರ ಇದೆ ಪ್ರಶ್ನೆಗೆ. ನಾನು ಇದೇನು ವಿಚಿತ್ರಪ್ಪ ಇದು, ಅವಾಗ ಕಂಪ್ಯೂಟರ್ ಇಲ್ಲ, ಏನೂ ಇಲ್ಲ, ಅವಾಗ ಪ್ರಿಂಟರ್ಸ್ ಇಲ್ಲ. ನನ್ನ ಪಾಳಿ ಬಂತು, ನನಗೇನು ಕೇಳಬೇಕು ಅಂತ ತಲೆಗಿಲ್ಲ, ಪ್ರಶ್ನೆನೇ ಇಲ್ಲ, ಕೇಳಬೇಕು ಅಂತ ಹೋದವನಲ್ಲ, ಅವನು ಏನು ಮಾಡ್ತಾನೆ ನೋಡಬೇಕು ಅಂತ ಹೋದದ್ದು. ಈ ಸ್ವಲ್ಪ ವಿಜ್ಞಾನದ ಬುದ್ಧಿ ಇದ್ದವ್ರು ಇಂಥ ಮಾಡೋದು ಕೆಲಸ ಇದು. ನಾನು ಹೋಗಿ ಅವನಿಗೇನು ಕೇಳಬೇಕು ಹೇಳಿ, ಮುಂದೆ ಕೂತ್ಕೊಂಡೆ, ಪುಚೋ ಅಂತ ಅವನು ಜೋರಾಗಿ. ನಾನು ಹೇಳಿದೆ, ನನಗೆ ಇಂಗ್ಲೀಷ್ನಲ್ಲೇ ಕೇಳಿದ್ದು ನಾನು, ಐ ವಾಂಟ್ ಟು ಸೀ ಹೌ ಜೀಸಸ್ ಕ್ರೈಸ್ಟ್ ಲುಕ್ಡ್ ಆಟ್ ದಿ ಟೈಮ್ ಆಫ್ ಕ್ರೂಸಿಫಿಕ್ಷನ್, ಆ್ಯಂಡ್ ಕ್ಯಾನ್ ಐ ಹ್ಯಾವ್ ದಿ ಫೋಟೋಗ್ರಾಫ್ ಆಫ್ ಅವರ್ ಪಟೇಲ್, ವಲ್ಲಭಭಾಯ್ ಪಟೇಲ್ ವೆನ್ ಹಿ ವಾಸ್ ಯಂಗ್, ಆ್ಯಂಡ್ ಅನದರ್ ಪೋಸ್ ಆಫ್ ಅಬ್ರಹಾಮ್ ಲಿಂಕನ್. ನೋಡಿ, ನಾನು ಕೇಳಿ ಚಿತ್ರ ಬೇಕು ಅಂತ ಕೇಳಿದ್ದು. ಶಿಲುಬೆಗೆ ಏರಿಸೋ ಮೊದಲು ಯೇಸು ಕ್ರಿಸ್ತ ಹೇಗೆ ಕಾಣಿಸ್ತಾ ಇದ್ದ, ಸರ್ದಾರ್ ಪಟೇಲ್ರು ಸಣ್ಣವರಿದ್ದಾಗ ಹೇಗಿದ್ದರು, ಮತ್ತು ಲಿಂಕನ್ ಸಾಮಾನ್ಯ ಒಂದೇ ಪೋಸ್ ಅಂದರೆ ಕೂತ್ಕೊಂಡೋದಕ್ಕೆ ಇಟ್ಕೊಂಡು, ಅದು ಬಿಟ್ಟು ಬೇರೆ ಯಾವ್ದಾದ್ರು ಪೋಸ್ ಇದೆಯಾ, ಆ ಫೋಟೋ ಬೇಕು ನನಗೆ ಅಂತ ಕೇಳಿದೆ. ನಾನು ಕೇಳಿದ್ದು ಉತ್ತರ ಬರವಣಿಗೆ ಅಲ್ಲ, ಫೋಟೋನೇ ಕೇಳಿದ್ದು. ಅಂಕ ಹಿಂಗೆ ಮಾಡ್ದ, ಲೇಜಾ ಒಂದು ಹೋಗ್ದ, ಅದು ಹೊರಗೆ ಬಂದು ನೋಡ್ತೀನಿ, ನೀವು ನಂಬಲಿಕ್ಕಿಲ್ಲ ಸ್ವಾಮಿ. ಹೀಗೊಂದು ಪೇಪರ್ ಇರುತ್ತಲ್ಲ, ಪೇಪರ್ದಲ್ಲಿ ಅರ್ಧ ಭಾಗ ಹಿಂಗೆ ಗೆರೆ ಇದೆ, ಇಲ್ಲಿ ಯೇಸು ಕ್ರಿಸ್ತನ ಫೋಟೋ ಇದೆ ಫುಲ್, ಇಲ್ಲಿಂದ ಮೇಲಿಂದ ಕೇಳತನಕನು, ಮೇಲೆ ಅರ್ಧ ವಲ್ಲಭಭಾಯ್ ಪಟೇಲು ತಲೆ ತುಂಬ ಕೂದಲ ಇದ್ದದ್ದು, ಸೂಟ್ ಹಾಕ್ಕೊಂಡದ್ದು ವಕೀಲರಿದ್ದಾಗಿಂದ ಆ ಫೋಟೋ, ಕೆಳಗಡೆ ಅಬ್ರಹಾಮ್ ಲಿಂಕನ್ ಹಿಂಗೆ ಕೈ ಮಾಡ್ಕೊಂಡು ನಿಂತದ್ದು ಫೋಟೋ ಇದು, ಅದು ಎಲ್ಲೂ ನೋಡಿಲ್ಲ ಅಬ್ರಹಾಮ್ ಲಿಂಕನ್ ಫೋಟೋ ಅಂತ ನಾನು ಎಲ್ಲೂ. ಆ ಮೂರು ಫೋಟೋ ಒಂದೇ ಚಿತ್ರದಲ್ಲಿದೆ. ಇವತ್ತಿಗೆ ನನಗೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಕೊಟ್ಟರೆ ಆ ಫೋಟೋ ಡೌನ್ಲೋಡ್ ಮಾಡಿ ಜೋಡಿಸಿ ಪ್ರಿಂಟ್ ಮಾಡಿ ಅರೇಂಜ್ ಮಾಡಿ ಪ್ರಿಂಟ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು ನನಗೆ. ಅವನಿಗೆ ಎಲ್ಲಿ ಪ್ರಿಂಟರ್ ಇಲ್ಲ, ಏನಿಲ್ಲ, ಚಿತ್ರ ಇದು. ನಾನು ಕೇಳಿದ ಇದೇ ಮೂರು ಅಂತ ಅವನಿಗಂತೂ ಗೊತ್ತಾಗೋಕೆ ಸಾಧ್ಯ ಇಲ್ವಾ? ಗೊತ್ತಾದರೂ ತರ್ತಾನೆ ಇಲ್ಲಿನ ಚಿತ್ರ ಅವನು. ಅದನ್ನು ತೊಗೊಂಡು ಬಂದೆ, ತೊಗೊಂಡು ಬಂದು ನಾನು ಅಮೇರಿಕಾಗೆ ಹೋದಾಗ ಅಲ್ಲೊಬ್ಬರು ರಾಮಕೃಷ್ಣ ಆಶ್ರಮದ ಶಿಷ್ಯರಿದ್ದಾರೆ, ಅವ್ರು ಹೇಳಿದ್ರು ಸ್ವಾಮಿ ಅಘೇದಾನಂದ ಅನ್ನೋರು ಪುಸ್ತಕ ಬರೆದಿದ್ದಾರೆ, ತಾವು ಓದಿರಬೇಕು, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ ಬರೆದಿದ್ದಾರೆ, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ, ಅದ್ಭುತ ಪುಸ್ತಕ ಅದು. ನಾನು ಈ ಚಿತ್ರ ತೋರಿಸಿದೆ ಅವ್ರಿಗೆ, ಹಿಂಗಿದೆ ನೋಡ್ರಿ ಇದು ಚಿತ್ರ ಅನಿಸುತ್ತೆ ನನಗೆ ಅಂತ. ಅವ್ರು ಅದ್ರ ವೇಟ್ ಎ ಮಿನಿಟ್ ವೇಟ್ ಎ ಮಿನಿಟ್ ಅಂದರು, ಒಳಗಡೆ ಪುಸ್ತಕ ತೊಗೊಂಬಂದರು ಲೈಫ್ ಆಫ್ಟರ್ ಡೆತ್ ಅಂತ, ಅದರೊಳಗೆ ಸ್ವಾಮಿ ಅಘೇದಾನಂದರಿಗೆ ವಿವೇಕಾನಂದರು ಸಮಕಾಲೀನರು 100 years ಹಿಂದೆ ಅವರು ಅಮೇರಿಕಾದಲ್ಲಿದ್ದಾಗ ಯಾರೋ ಕೊಟ್ಟರಂತೆ, ದಿಸ್ ಈಸ್ ದ ಫೋಟೋಗ್ರಾಫ್ ಆಫ್ ಜೀಸಸ್ ಕ್ರೈಸ್ಟ್ ಅಟ್ ದ ಟೈಮ್ ಆಫ್ ಕ್ರೂಸಿಫಿಕ್ಷನ್ ಅಂತ ಕೊಟ್ಟಿದ್ದಾರೆ, ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅದು. ಆ ಚಿತ್ರ ತಂದು ನೋಡಿದೆ, ಇದು ಅದು ಒಂದೇ ಚಿತ್ರ, ನನಗಿದುವರೆಗೂ ಅರ್ಥ ಆಗಿಲ್ಲ ಅದು ಹೇಗಾಯಿತು ಅಂತ. ಆದ್ದರಿಂದ ಕೆಲವೊಂದು ಸಲ ನಾನು ಪವಾಡಗಳನ್ನು ಹೇಳಬೇಕು, ಅದು ಹೆಂಗೆ ಅನಿಸುತ್ತೆ ಏನೂ ಗೊತ್ತಾಗಲ್ಲ.

रेडियो सारंग 107.8 FM रेडियो सारंग 107.8 FM

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು, ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನಾವಂತೂ ನೋಡೋಣ. ಆರಂಭದಲ್ಲಿ ಕೆಲವೊಂದು ಮುಖ್ಯ ಅಂಶಗಳು ಸ್ನೇಹಿತರೆ. ಮತ್ತೆ ಇಂಧನ ದರ ಹೆಚ್ಚಳ. ಪೆಟ್ರೋಲ್ ಲೀಟರ್ಗೆ 2.60 ರೂಪಾಯಿ, ಡೀಸೆಲ್ 2.70 ರೂಪಾಯಿಯಷ್ಟು ಏರಿಕೆ. ಸಿಎಂ ಕೆಪಿಸಿಸಿ ಬದಲಾವಣೆಯು ಸಂಪುಟ ಕಸರತ್ತು ಎಂದು ದೆಹಲಿ

ಇದೆ ಅಥವಾ ಪ್ರಸಂಗವಾಗಿದೆ. ಸೋಮವಾರದ ಪ್ರಕಾರ ಪರಿಷ್ಕರಣೆಯಿಂದಾಗಿ ಮೇ 15ರ ಬಳಿಕ ಪೆಟ್ರೋಲ್ ಮತ್ತು ಡೀಸೆಲ್ ದರ ಒಟ್ಟಾರೆ 7.5 ರೂಪಾಯಿಯಷ್ಟು ಏರಿಕೆ ಕಂಡಿದೆ. ಜೊತೆಗೆ ಇದು ಹಣದುಬ್ಬರ, ಸಾರಿಗೆ ಮತ್ತು ಸಾಗಣೆ ದರ ಹೆಚ್ಚಳದ ಆತಂಕವನ್ನು ಕೂಡ ಉಂಟು ಮಾಡಿದೆ. ಈಗ ಬೆಂಗಳೂರಲ್ಲಿ ಪೆಟ್ರೋಲ್ ದರ 110.93 ಇದ್ದರೆ ಡೀಸೆಲ್ ದರ 98.80 ದಾಖಲಾಗಿದೆ. ದೆಹಲಿಯಲ್ಲಿ ಪೆಟ್ರೋಲ್ 102.12 ತಲುಪಿದೆ, ಡೀಸೆಲ್ ದರ 95.20 ಇದೆ. 2022ರ ಬಳಿಕ ಪೆಟ್ರೋಲ್ ದರ ಗರಿಷ್ಠ ಎತ್ತರಕ್ಕೆ ತಲುಪಿದ ನಿದರ್ಶನ ಇದಾಗಿದೆ. ಗರಿಷ್ಠ 105.41 ಆಗಿತ್ತು 2022ರಲ್ಲಿ. ಪಶ್ಚಿಮ ಏಷ್ಯಾದಿಂದಾಗಿ ಕಚ್ಚಾ ತೈಲದ ದರ ಏರಿಕೆಯಾಗುತ್ತಿರುವ ಕಾರಣ ಭಾರಿ ನಷ್ಟದಲ್ಲಿ ತೈಲ ಮಾರಾಟ ಮಾಡಲಾಗ್ತಿದೆ ಎಂದು ಇದ್ದಿದ್ದ ತೈಲ ಕಂಪನಿಗಳು ಮೇ 15ರಂದು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ತಲಾ 3 ರೂಪಾಯಿಯಷ್ಟು ಏರಿಕೆ ಮಾಡಿದ್ದವು. ಹೀಗಾಗಿ ಜನರಿಗೆ ಬರೆಯ ಮೇಲೆ ಬರೆ ಆಗ್ತಾ ಇದೆ, ಹೊರೆಯ ಮೇಲೆ ಹೊರೆ ಆಗ್ತಾ ಇದೆ. ದಿನನಿತ್ಯ ಈ ರೀತಿ ಪೆಟ್ರೋಲ್ ದರ ಏರಿಕೆ ಆದರೆ ಏನು ಇದಕ್ಕೆ ಸೊಲ್ಯೂಷನ್ ಎಂಬಂತಹ ಒಂದು ದೊಡ್ಡ ಮಟ್ಟದ ಅಳಲು ಕೂಡ ಕೇಳಿ ಬರ್ತಾ ಇದೆ. ಕಚ್ಚಾ ತೈಲದ ಬೆಲೆ ಇಳಿದಿದೆ, ಆದರೆ ಕಂಪನಿಗಳು ನಷ್ಟದಲ್ಲಿವೆ ಅಂತೆ. ಯುದ್ಧಕ್ಕೆ ಮುನ್ನ 27ರಂದು ಅಂದರೆ ಫೆಬ್ರವರಿ 20 ಕಚ್ಚಾ ತೈಲ ಬ್ಯಾರೆಲ್ಗೆ 173 ಡಾಲರಷ್ಟು ಇತ್ತು. ಬಳಿಕ $120 ಏರಿಕೆಯಾಗಿದ್ದು ಅದನ್ನು ಕೂಡ ತೈಲ ಕಂಪನಿಗಳು ಖರೀದಿಸಿದ್ದವೆಂಬಂಥ ಈಗ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇವೆ. ಆದರೆ ಹೆಚ್ಚುವರಿ ದರವನ್ನು ಆ ಸಂದರ್ಭದಲ್ಲಿ ಗ್ರಾಹಕರಿಗೆ ವರ್ಗಾಯಿಸಿಲ್ಲ, ಯಾಕೆಂದರೆ ಬಹುಶಃ ಇಲ್ಲಿ ಪಂಚರಾಜ್ಯಗಳೊಂದು ಎಲೆಕ್ಷನ್ ಕೂಡ ಇದ್ದದ್ದು ಕಾರಣ ಇರಬಹುದು. ಹೀಗಾಗಿ ದಿನಕ್ಕೆ 600 ಕೋಟಿ ರೂಪಾಯಿ ನಷ್ಟ ಅನುಭವಿಸುತ್ತಿದ್ದ ಕಂಪನಿಗಳು ಈಗ ದಿನದಿಂದ ದಿನಕ್ಕೆ ಒಂದು ದರ ಏರಿಕೆಯ ಬರೆಯನ್ನು ಜನರ ಮೇಲೆ ಏರಿಸ್ತಾ ಇವೆ ಎಂದು ಕೂಡ ಈಗ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಲೀಟರಿಗೆ 125 ರೂಪಾಯಿ ಆಗುವವರೆಗೂ ಸಾಧ್ಯತೆ ಇದೆ ಎಂಬಂಥ ಮೂಲಗಳ ವರದಿಗಳು ಕೇಳಿ ಬರ್ತಾ ಇವೆ. ಜೂನ್ 1ರಿಂದ ಶಾಲಾ ಆರಂಭೋತ್ಸವ, ಸುರಕ್ಷೆಗೆ ಶಿಕ್ಷಣ ಇಲಾಖೆ ಸೂಚನೆ, ಮೊದಲ ದಿನವೇ ಪುಸ್ತಕ ಸಮವಸ್ತ್ರ ವಿತರಣೆ. ರಾಜ್ಯಾದ್ಯಂತ 2026-27 ಸಾಲಿನ ಶೈಕ್ಷಣಿಕ ಚಟುವಟಿಕೆಯನ್ನು ಆರಂಭಿಸಲು ಶಾಲಾ ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿದ್ದು, ಜೂನ್ 1ರಿಂದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ಶಾಲೆಗಳಲ್ಲಿ ಹಬ್ಬದ ವಾತಾವರಣದಲ್ಲಿ ಶಾಲಾ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನ ನಡೆಯಲಿದೆ. ಮೊದಲ ದಿನವೇ ವಿದ್ಯಾರ್ಥಿಗಳಿಗೆ ಸಿಹಿ ಊಟದೊಂದಿಗೆ ಪಠ್ಯಪುಸ್ತಕ, ಸಮವಸ್ತ್ರ, ಬಿಸಿಯೂಟ ಸಿಗುವಂತೆ ವ್ಯವಸ್ಥೆ ಮಾಡಲು ಸೂಚಿಸಿದೆ. ಕಲಿಕಾ ಹಿನ್ನಡೆ ಸರಿದೂಗಿಸಲು 1ರಿಂದ 3ನೇ ತರಗತಿವರೆಗೆ 30 ದಿನ, 4ರಿಂದ 10ನೇ ತರಗತಿವರೆಗೆ 15 ದಿನ ಸೇತುಬಂಧ ಶಿಕ್ಷಣ ನಡೆಯಲಿದೆ. ಇದರ ಫಲಿತಾಂಶವನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಕಡ್ಡಾಯವಾಗಿದೆ. ಪುನರ್ ಅನುಮತಿ ಪಡೆದ ಶಾಲೆಗಳಲ್ಲಿ ಕನ್ನಡ ಇಂಗ್ಲಿಷ್ ಜೊತೆಗೆ ಉರ್ದು ಇಂಗ್ಲಿಷ್ ದ್ವಿಭಾಷಾ ಬೋಧನೆ ಪದ್ಧತಿಯು ಜಾರಿಗೆ ಬರಲಿದೆ ಎಂದು ವರದಿ ಹೇಳಿದೆ. ಸ್ವಚ್ಛತೆ, ಕುಡಿಯುವ ನೀರು ಮತ್ತು ಸುರಕ್ಷೆ ಪರಿಪೂರ್ಣಗೊಳಿಸಲು ಮೇ 28 ಶಾಲಾ ವೇಳಾಪಟ್ಟಿಯಂತೆ ಇದೆ. ಶಿಕ್ಷಕರ ಕಡ್ಡಾಯ ಹಾಜರಿ, ಪೂರ್ವ ಸಿದ್ಧತೆ ಮೇ 29. ಜೂನ್ 1 ಶಾಲಾ ಆರಂಭೋತ್ಸವ, ಜೂನ್ 30ರಂದು ದಾಖಲಾತಿ ಆಂದೋಲನ ಅಂತ್ಯ. ಈ ನಡುವೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ಶೀಘ್ರದಲ್ಲೇ ಜರಡಿ, ದುರುಪಯೋಗ ಪಡೆಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣ ದುರುಪಯೋಗವಾಗುತ್ತಿದ್ದು ಇದನ್ನು ತಡೆಗಟ್ಟುವ ಉದ್ದೇಶದಿಂದ ಸರ್ಕಾರ ಹೊಸ ಬದಲಾವಣೆಗೆ ಮುಂದಾಗಿ ದುರ್ಬಳಕೆ ತಡೆಯಲು ಫಲಾನುಭವಿಗಳ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿ ತರಲು ನಿರ್ಧರಿಸಿದೆ. ಯೋಜನೆಯಡಿ ಸುಮಾರು 2.5 ಲಕ್ಷ ಮಂದಿ ದುರುಪಯೋಗಪಡಿಸಿಕೊಂಡಿರುವ ಬಗ್ಗೆ ಗಂಭೀರ ಚಿಂತನೆ ಆಗ್ತಾ ಇದೆ. ಹೀಗಾಗಿ 70 ಕೋಟಿಯಷ್ಟು ಹಣ ದುರುಪಯೋಗವಾಗಿರುವ ಆರೋಪ ಇದೆ. ಜೊತೆಗೆ 50,000ಕ್ಕೆ ಹೆಚ್ಚು ಆದಾಯ ತೆರಿಗೆ ಪಾವತಿದಾರರು ಯೋಜನೆ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಹರ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ಸಿಗಲಿದೆ ಎಂಬಂತಹ ಒಂದು ವಿಚಾರ ಇಲ್ಲಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಹಿಮಗಿರಿಯಲ್ಲಿ ಬಿಸಿ ಏರಿಸಿವೆ RCB ಗುಜರಾತ್. ಇಂದು ಮೊದಲ ಕ್ವಾಲಿಫೈಯರ್ ಕಾಳಗ IPL 2026, No.1 No.2 ತಂಡಗಳ ಸ್ಪರ್ಧೆ. ಗೆದ್ದವರಿಗೆ ನೇರ ಫೈನಲ್ ಟಿಕೆಟ್, ಸೋತ ತಂಡಕ್ಕೆ ಮತ್ತೊಂದು ಅವಕಾಶ. ಇಲ್ಲಿ ಮಂಜಿನ ಪ್ರಭಾವ ಇರಲಿದೆ, ಸೊ ಹಾಗಾಗಿ ಈ ಒಂದು ಪಂದ್ಯ ತುಂಬ ಮಹತ್ವದ್ದಾಗಿದೆ. RCB ಮೊದಲ ಸ್ಥಾನದಲ್ಲಿದ್ದು ಗುಜರಾತ್ 2ನೇ ಸ್ಥಾನದಲ್ಲಿದೆ. ನೋಡೋಣ ಯಾರು ಮುಂದಿನ ಹಂತಕ್ಕೆ ಮತ್ತೆ ಫೈನಲಿಗೆ ಟಿಕೆಟನ್ನು ಕಾಯ್ದಿರಿಸುತ್ತಾರೆ. ಈ IPLನಿಂದ ನಾನು ಹೊರಗುಳಿದಿದ್ದು ನನ್ನ ವೈಯಕ್ತಿಕ ನಿರ್ಧಾರದಿಂದಲ್ಲ, ಅದು RCB ಅಧಿಕಾರಿಗಳ ನಿರ್ಧಾರ ಎಂದು ವೇಗಿ ಯಶ್ ದಯಾಳ್ ಹೇಳಿದ್ದಾರೆ. ಯಶ್ ದಯಾಳ್ ವೈಯಕ್ತಿಕ ಕಾರಣದ ಹಿನ್ನೆಲೆಯಲ್ಲಿ ಈ ಬಾರಿ ಆಡ್ತಾ ಇಲ್ಲ ಎಂದು RCB ಆರಂಭದಲ್ಲೇ ತಿಳಿಸಿತ್ತು. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ದಯಾಳ್, RCB ನನ್ನನ್ನು ಹೊರಗಿಟ್ಟಿದ್ದಕ್ಕೆ ಕಾರಣ ಗೊತ್ತಿಲ್ಲ, ಆದರೆ RCB ನನ್ನ ಜಾಗಕ್ಕೆ ಬೇರೆ ಯಾರನ್ನೂ ಸೇರಿಸಿಕೊಂಡಿಲ್ಲ, ನನ್ನ ಮೇಲೆ RCBಗೆ ನಂಬಿಕೆ ಇದೆ ಎಂದಿದ್ದಾರೆ. ದಯಾಳ್ ಲೈಂಗಿಕ ಕಿರುಕುಳ ಆರೋಪ ಎದುರಿಸುತ್ತಿದ್ದಾರೆ. ಗಾಜಿಯಾಬಾದ್ನಲ್ಲಿ ಮಹಿಳೆಯೊಬ್ಬರು ದಯಾಳ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ದೂರು ದಾಖಲಿಸಿದರು. ಜೈಪುರದಲ್ಲಿ ಅಪ್ರಾಪ್ತ ಯುವತಿ ಕೂಡ ದೂರು ನೀಡಿದ್ದು. ಇದು ಪೋಕ್ಸೋ ಪ್ರಕರಣವಾದ ಕಾರಣ ದಯಾಳಿಗೆ ಬಂಧನದಿಂದ ರಕ್ಷಣೆ ನೀಡಲು ರಾಜಸ್ಥಾನ ಹೈಕೋರ್ಟ್ ನಿರಾಕರಿಸಿದೆ. ಇದೇ ಪ್ರಕರಣದಲ್ಲಿ RCB ಈ ಬಾರಿ ದಯಾಳ್ ಅವರನ್ನು ಆಡಿಸಿಲ್ಲ ಎನ್ನಲಾಗುತ್ತಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ
ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ

0: ಪೆಟ್ರೋಲ್ ಡೀಸೆಲ್ ವ್ಯಾಟ್ ಇಳಿಸಿದರೆ ದಿಲ್ಲಿ ದರಕ್ಕೆ ಇಲ್ಲಿ ತೈಲ. ಪೆಟ್ರೋಲ್ ಡೀಸೆಲ್ ದರ ವಿಷಯದಲ್ಲಿ ಸಿದ್ದು ರಾಜಕಾರಣ ಅಶೋಕ್. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆ ಅಂದರೆ ವ್ಯಾಟನ್ನು ರಾಜ್ಯ ಸರ್ಕಾರ ಕಡಿಮೆ ಮಾಡಿದರೆ ದಿಲ್ಲಿ ಮತ್ತು ಗುಜರಾತ್ ದರದಲ್ಲೂ ಕೂಡ ಕರ್ನಾಟಕಕ್ಕೆ ಇಂಧನವನ್ನು ನೀಡಬಹುದು, ಲಭಿಸುತ್ತದೆ. ಆದರೆ ಈ ವಿಷಯದಲ್ಲಿ ಮುಖ್ಯಮಂತ್ರಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ದೂರಿದ್ದಾರೆ. ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು, ಈ ಮೌಲ್ಯವರ್ಧಿತ ತೆರಿಗೆ ಹೆಚ್ಚಳದಿಂದ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 6,000 ಕೋಟಿ ರೂಪಾಯಿ ಆದಾಯ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಗೂಬೆ ಕೂರಿಸುವ ಬದಲು ವ್ಯಾಟ್ ಕಡಿಮೆ ಮಾಡಲಿ ಎಂದಿದ್ದಾರೆ. ದರ ಏರಿಕೆ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡುವುದು ಅಂದರೆ ಅದು ಜನರಿಗೆ ಮಾಡುವ ವಂಚನೆ. ರಾಜ್ಯ ಸರ್ಕಾರಕ್ಕೆ ತಾಕತ್ತಿದ್ದರೆ ತೆರಿಗೆ ಇಳಿಸಲಿ, ಅದು ಬಿಟ್ಟು ಬೇರೆ ಬೇರೆ ರೀತಿಯನ್ನು ಮಾಡೋದು ಸರಿಯಲ್ಲ ಎಂಬಂಥ ವಿಚಾರ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಯಾರನ್ನು ಇನ್ನಷ್ಟು ವಿಚಾರಗಳನ್ನು ನಾವು ನೋಡೋದಾದರೆ 22 ಕ್ಯಾರೆಟ್ ಚಿನ್ನಧಾರಣೆ 30 ರೂಪಾಯಿಷ್ಟು ಏರಿಕೆ ಕಂಡಿದ್ದು 14,610 ರೂಪಾಯಿ ಆಗಿದೆ. ಬೆಳ್ಳಿಧಾರಣೆ 5,200 ರೂಪಾಯಿಷ್ಟು ಕೆಜಿಗೆ ಏರಿಕೆ ಆಗಿದೆ, 2,78,400 ರೂಪಾಯಿ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಮತ್ತಷ್ಟು ವಿಷಯ, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಕಾಕ್ರೋಚ್ ಜನತಾ ಪಾರ್ಟಿ CJP ವಿರುದ್ಧ ಸಲ್ಲಿಕೆಯಾಗಿರುವ ಅರ್ಜಿಯ ತುರ್ತು ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ಸೋಮವಾರ ನಿರಾಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯ ಖಾನ್ ಮತ್ತು ನ್ಯಾಯಮೂರ್ತಿ ಜಯಮಾಲಿಯಾ ಬಾಕ್ಷಿ ಅವರಿದ್ದ ಪೀಠ ಈ ವಿಚಾರವನ್ನು ಭಾವನಾತ್ಮಕವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ ಎಂದು ಅರ್ಜಿದಾರರ ಪರ ವಕೀಲ್ NK ಗೋಸ್ವಾಮಿಗೆ ತಿಳಿಸಿದರು. ಕಾಕ್ರೋಚ್ ಜನತಾ ಪಾರ್ಟಿಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಆರೋಪಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. CJI ಅವರ ಸ್ಪಷ್ಟನೆ ಬಳಿಕವೂ ವಾದವನ್ನು ಮುಂದುವರೆಸಿದ ಗೋಸ್ವಾಮಿ, ಅಂತಹ ಗಂಭೀರ ತುರ್ತು ಪರಿಸ್ಥಿತಿ ಈಗ ಎಲ್ಲ ನಾವು ನೋಡುತ್ತೇವೆ ಎಂದು ಉತ್ತರಿಸಿದ್ದಾರೆ. ಅದೇ ರೀತಿ ಮತ್ತಷ್ಟು ಸುದ್ದಿ, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, 66 ಪದ್ಮ ಪುರಸ್ಕೃತರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ. ದಿವಂಗತ ನಟ ಧರ್ಮೇಂದ್ರಗೆ ಪದ್ಮವಿಭೂಷಣ. ಪ್ರಸಕ್ತ ವರ್ಷದ ಪದ್ಮ ಪ್ರಶಸ್ತಿಗೆ ಭಾಜನರಾದ ಸಾಧಕರಿಗೆ ರಾಷ್ಟ್ರಪತಿ ಮುರ್ಮು ಸೋಮವಾರ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ನಟ ಧರ್ಮೇಂದ್ರ ಅವರಿಗೆ ಮರಣೋತ್ತರ ಪದ್ಮವಿಭೂಷಣ ಲಭಿಸಿದ್ದು, ಅವರ ಪರವಾಗಿ ಪತ್ನಿ ಹಿರಿಯ ನಟಿ ಹೇಮಾ ಮಾಲಿನಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇದಲ್ಲದೆ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ, ಪಿಯೂಷ್ ಪಾಂಡೆ ಮರಣೋತ್ತರ ಅವರಿಗೆ ಪದ್ಮಭೂಷಣ, ಮಾಜಿ ಹಾಕಿಪಟು ಬಲ್ದೇವ್ ಸಿಂಗ್ ಸೇರಿ ಅನೇಕರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ. 66 ಮಂದಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇನ್ನುಳಿದ ಸಾಧಕರಿಗೆ ಕಂತಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಒಟ್ಟು ಈ ವರ್ಷ 131 ಸಾಧಕರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ Don 3 ವಿವಾದ, ನಟ ರಣವೀರ್ ಸಿಂಗ್ ಹಿಂದಿ ಚಿತ್ರರಂಗದಿಂದ ನಿಷೇಧ ಎಂದಿದೆ ಇನ್ನೊಂದು ಸುದ್ದಿ. ಪ್ರತ್ಯೇಕ ಅಪಘಾತದಲ್ಲಿ 2 ಸಾವು, ಸೋಮತಡ್ಕದ ಅಗರಿ ಕ್ರಾಸ್ ಬಳಿ ಕಾರು ಬೈಕ್ ಮಧ್ಯೆ ಅವಘಡ, ಮಾಣಿ ಸಮೀಪ ಲಾರಿ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದ ಸ್ಕೂಟರ್. ಗಣೇಶ್ 36 ಹರಿಯದವರು ಮೃತಪಟ್ಟಿದ್ದಾರೆ. ವಿಟ್ಲದಲ್ಲಿ ಕಲ್ಲಡ್ಕದಿಂದ ಪುತ್ತೂರಿನ ಕಡೆಗೆ ಬರುತ್ತಿದ್ದ ಸ್ಕೂಟರ್ ಲಾರಿ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಎಂದು ಕೂಡ ಹೇಳಲಾಗಿದೆ. ಕಲಂದರ್ ಶಾ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಇಲ್ಲಿ ಮೃತಪಟ್ಟಿದ್ದಾರೆ. ದುಬೈಯಲ್ಲಿ ಪುನರೂರಿನ ಯುವತಿ ಮೃತಪಟ್ಟಂತಹ ಘಟನೆ, ಇಲ್ಲಿ ಅಪಘಾತ ಸಂಭವಿಸಿದ್ದು. ಶ್ರೀಲತಾ ತಂತ್ರಿ 26 ಹರಿಯದವರು ಭರತನಾಟ್ಯ ಮತ್ತು ಯಕ್ಷಗಾನ ಕಲಾವಿದೆ. ಅವರು ಉದ್ಯೋಗದ ನಿಮಿತ್ತ ದುಬೈಯಲ್ಲಿದ್ದ, ಕಳೆದ ನವೆಂಬರ್ ತಿಂಗಳಲ್ಲಿ ರಸ್ತೆ ಅಪಘಾತಕ್ಕೆ ಒಳಗಾಗಿದ್ದು ತೀವ್ರ ಗಾಯಗೊಂಡು ಕೋಮಾ ಸ್ಥಿತಿಗೆ ತಲುಪಿದ್ದು. ಆರಂಭದಲ್ಲಿ ಅಲ್ಲೇ ಚಿಕಿತ್ಸೆ ನೀಡಲಾಗಿತ್ತು. ಕೆಲವು ಸಮಯದ ಹಿಂದೆ ಮಂಗಳೂರಿನ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಅವಿವತರಾಗಿದ್ದು ತಾಯಿ ಮತ್ತು ಸಹೋದರಿಯನ್ನು ಅಗಲಿದ್ದಾರೆ ಎಂದು ವರದಿ ಹೇಳಿದೆ. ಕೊಣಾಜೆಯಲ್ಲಿ ನದಿಗೆ ಸ್ನಾನಕ್ಕಿಳಿದಂಥ ವ್ಯಕ್ತಿ ಮೃತಪಟ್ಟಂಥ ಘಟನೆ ನಡೆದಿದೆ. ಮೃತಪಟ್ಟಂಥ ವ್ಯಕ್ತಿ ಸುಬ್ರಹ್ಮಣ್ಯ, 70 ಹರೆಯದವ, ಕಡಬ ಮೂಲದವರು ಎಂದು ಗುರುತಿಸಲಾಗಿದೆ. ಕೊಲ್ಲೂರು ಬಳಿ ಸಂಭವಿಸಿದ ರಸ್ತೆ ಅಪಘಾತ, ಶವದ ಮೇಲಿದ್ದ ಚಿನ್ನಾಭರಣ ಎಗರಿಸಿದ ಆರೋಪಿ ಬಂಧನ. ಹೇಮಂತ್ 40 ಹರೆಯದವರನ್ನು ಪತ್ತೆ ಹಚ್ಚಿದ ಪೊಲೀಸರು ಅದನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. 15 ದಿನಗಳ ನ್ಯಾಯಾಂಗ ಬಂಧನ ಕೂಡ ವಿಧಿಸಲಾಗಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ, ಬೆದ್ರುಪಾಣಿಯಲ್ಲಿ ಮರಿ ಆನೆ ಸಾವು, ಹಿರಿ ಆನೆಗಳ ದಾಳಿ ಎಂದಿದೆ ಸುದ್ದಿ. ಅನಂತೋಡು ಗ್ರಾಮದ ಅಡ್ತಲೆ ಸಮೀಪದ ಬೆದ್ರುಪಾಡಿ ಎಂಬಲ್ಲಿ ಸುಮಾರು 1 ವರ್ಷದ ಮರಿ ಹೆಣ್ಣಾನೆ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಬೆದ್ರುಪಾಡಿಯ ಗೋಪಾಲಕೃಷ್ಣ ಅವರ ತೋಟದಲ್ಲಿ ಮುಂಜಾನೆ ಮರಿ ಆನೆಯ ಮೃತದೇಹ ಕಂಡು ಬಂದಿತ್ತು. ಮಾಹಿತಿ ತಿಳಿದು ಸುಳ್ಯ ಅರಣ್ಯ ಅಧಿಕಾರಿ ಎನ್ ಮಂಜುನಾಥ್ ನೇತೃತ್ವದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮರಿಯಾನೆಯ ದೇಹದಲ್ಲಿ ಗಾಯದ ಗುರುತುಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಹಿರಿಯ ಆನೆಗಳು ದಾಳಿ ನಡೆಸಿರುವ ಪರಿಣಾಮ ಮರಿಯಾನೆ ಮೃತಪಟ್ಟಿರಬಹುದು ಎಂದು ಶಂಕೆ ವ್ಯಕ್ತವಾಗಿದೆ. ರವಿವಾರ ತಡರಾತ್ರಿ ಕಾಡನೆಗಳ ಹಿಂಡು ತೋಟಕ್ಕೆ ಲಗ್ಗೆ ಇಟ್ಟಿತ್ತು. ಈ ವೇಳೆ ಆನೆ ಕಾರ್ಯಪಡೆ ಸದಸ್ಯರು ಮತ್ತು ಸ್ಥಳೀಯರು ಆನೆಗಳನ್ನು ಕಾಡಿನ ತೋಡಿಸಿದರು. ಬಳಿಕ ಮುಂಜಾನೆ 3 ಗಂಟೆ ವೇಳೆಗೆ ಮತ್ತೆ ಆನೆಗಳ ಹಿಂಡು ತೋಟದ ಮುಂಭಾಗಕ್ಕೆ ಬಂದಿದೆ. ಈ ಸಂದರ್ಭ ಮರಿ ಆನೆಯ ಮೇಲೆ ಹಿರಿಯ ಆನೆಗಳು ದಾಳಿ ನಡೆಸುವ ಸಾಧ್ಯತೆ ಇದೆ ಎಂದು ಸುಳ್ಯ ವಲಯ ಅರಣ್ಯಾಧಿಕಾರಿ ತಿಳಿಸಿದ್ದಾರೆ. ಘಟನಾ ಸ್ಥಳವು ಸಂಪಾಜೆ ರಕ್ಷಿತಾರಣ್ಯ ನಡುವಿನ ಖಾಸಗಿ ತೋಟದ ಪ್ರದೇಶವಾಗಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪಶುವೈದ್ಯರು ಸ್ಥಳದಲ್ಲೇ ಶವ ಪರೀಕ್ಷೆ ನಡೆಸಿ ಬಳಿಕ ಅರಣ್ಯ ಇಲಾಖೆಯ ನಿಯಮಾನುಸಾರ ಮೃತ ಮರಿ ಆನೆಯ ದಫನ ಕಾರ್ಯವನ್ನು ಸ್ಥಳದಲ್ಲೇ ನೆರವೇರಿಸಲಾಯಿತು ಎಂದು ವರದಿ ಹೇಳಿದೆ. ಇಲ್ಲಿ ನಿರಂತರ ದಾಳಿ ಆಗ್ತಾ ಇದೆ ಎಂದು ವರದಿ ಹೇಳಲಾಗಿದೆ. ಪಶ್ಚಿಮಘಟ್ಟದ ಅಪರೂಪದ ಜೀವಿಗಳಿಗೆ ಸ್ಥಾನಮಾನ, ಮರಂಗತ್ತೆ ಕಪ್ಪೆ ಮತ್ತು ತುಡುವೆ ಜೇನಿಗೆ ರಾಜ್ಯಪಟ್ಟ. ಪಶ್ಚಿಮಘಟ್ಟದ ನಿತ್ಯ ಹರಿದ್ವರ್ಣ ಕಾಡು ವಿಶಿಷ್ಟ ಜೀವ ವೈವಿಧ್ಯಕ್ಕೆ ಜಾಗತಿಕ ಮನ್ನಣೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮಹತ್ವದ ಹೆಜ್ಜೆ ಇರಿಸಿದೆ. ಪ್ರಕೃತಿ ಸಮತೋಲನದ ದೃಷ್ಟಿಯಿಂದ ಸೂಕ್ಷ್ಮ ಮತ್ತು ಅಪರೂಪದ ಪ್ರಭೇದಗಳಾದ ಮಲಬಾರ್ ಟ್ರೀ ಟೋಡ್ ಕಪ್ಪೆ ಅಂದರೆ ಮರಂಗತ್ತೆ ಮತ್ತು ರಾಜ್ಯ ಉಭಯಚರ ಹಾಗೂ ಸ್ಥಳೀಯ ಪ್ರಭೇದದ ತುಡುವೆ ಜೇನು ಅಥವಾ ನೊಣಕ್ಕೆ ರಾಜ್ಯ ಕೀಟ ಸ್ಥಾನಮಾನ ನೀಡಲು ಸರ್ಕಾರ ಕ್ರಮವಹಿಸಿದ್ದು, ರಾಜ್ಯದಲ್ಲಿ ವನ್ಯಜೀವಿ ಮಂಡಳಿ ಅನುಮೋದನೆ ಬೆನ್ನಲ್ಲೇ ಇದು ಅಧಿಕೃತವಾಗಿ ಬೀಳಲಿದೆ. ಆಗುಂಬೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಸೋಮೇಶ್ವರ ವನ್ಯಜೀವಿ ವಲಯ, ಕೊಲ್ಲೂರು ವನ್ಯಜೀವಿಧಾಮ, ಅದೇ ರೀತಿ ಹೊರ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಗಳಲ್ಲಿ ಕಾಡುಗಳಲ್ಲಿ ಈ ಕಪ್ಪೆಗಳು ಮತ್ತು ತುಡುವೆ ಜೇನು ನೊಣ ಕಾಣ ಸಿಗುತ್ತವೆ ಎಂದು ವರದಿ ಹೇಳಿದೆ. ಅದೇ ರೀತಿ ಸೋಮವಾರ ಬೆಳಗ್ಗೆ ಅಂತ್ಯ ಕಂಡ 24 ತಾಸುಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಮಳೆ ಬಂದಿದೆ. ಉಳಿದಂತೆ ಚಾಮರಾಜನಗರದಲ್ಲಿ 5 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ಉಳಿದಂತೆ ರಾಜ್ಯದ ವಿವಿಧೆಡೆ ಸುರಿದ ಮಳೆಯ ಪ್ರಮಾಣ ಹೀಗಿದೆ. ಮಲೆ ಮಹದೇಶ್ವರ ಬೆಟ್ಟ 3, ಕೃಷ್ಣರಾಜಸಾಗರ ಕೃಷ್ಣರಾಜಪೇಟೆ ತಲಾ 2, ಮದ್ದೂರು ಯಡ್ರಾಮಿ ತಲಾ 1. ಈ ಅವಧಿಯಲ್ಲಿ ಕರಾವಳಿ 1-2 ಕಡೆ, ಒಳನಾಡಿನ ಕನಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಇಳಿಕೆಯಾಗಿದೆ. ಕೆಲವು ಕಡೆಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ. ಇನ್ನುಳಿದಂತೆ ಕನಿಷ್ಠ ತಾಪಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡು ಬಂದಿಲ್ಲ. ಗರಿಷ್ಠ ಉಷ್ಣಾಂಶವು ಕರಾವಳಿ ಮತ್ತು ಉತ್ತರ ಒಳನಾಡಿನ 1-2 ಕಡೆ ಸಾಮಾನ್ಯಕ್ಕಿಂತ ಹೆಚ್ಚಿದ್ದರೆ ಇನ್ನುಳಿದಂತೆ ಯಥಾಸ್ಥಿತಿಯಲ್ಲಿತ್ತು. ಬೀದರ್ನಲ್ಲಿ ರಾಜ್ಯದಲ್ಲಿ ಸರ್ವಾಧಿಕ 41.2°C ತಾಪಮಾನ ದಾಖಲಾಗಿದೆ. ಸೊ ಕೇಳುಗರಿ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಸೊ ಮತ್ತೆ ಇನ್ನು ಕೆಲವು ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಬೊಂಗೋ ನಾಟಕದ 5ನೇ ಕಂತು. ಮೊಯ್ಲಾಂಜಿ ಕಾರ್ಯಕ್ರಮದಲ್ಲಿ ಹಾಡುಗಳು 9:00. ಮೇಧಾ ಇದರಲ್ಲಿ ರಘೋತ್ರಾಮ್ ರಾವ್ ಅವರ ಮಾತುಗಳು 9:30. ತಾಳುವಮಾಳು ಕಾರ್ಯಕ್ರಮದಲ್ಲಿ ಫ್ರಾನ್ಸಿಸ್ ಡಿಸೋಜಾ ಅವರ ಜೊತೆಗಿನ ಮಾತುಗಳು 10:00. 11:00 ಯಕ್ಷಗಾನ ಇಂದ್ರಜೀತು ಕಾಳಗ. 11:30 ತುಳುನಾಟಕ ಪಾರ್ವತಿ ಕಂತು 4. ತುಳು ಹಾಡುಗಳು 12:00. ಬಾವಲಾರಿ ಕಾರ್ಯಕ್ರಮ 12:30. 1:00 ಜನಪದ ಹಾಡುಗಳು. 3:00 ಒಲವಿನ ಹಾಡು ನೇರ ಪ್ರಸಾರ. 4:00 ವೃತ್ತಿ ಸಂತೃಪ್ತಿ. 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಸ್ನೇಹಿತರೆ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
3: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
4: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ಸೊ ಅತಿಯಾದರೆ ಅಮೃತನೂ ವಿಷ, ನೀವು ಇದನ್ನು ಎಷ್ಟೋ ಸಲ ಕೇಳಿದ್ದೀರಿ. ಸೊ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಮಾತ್ರೆಗಳ ಸೇವನೆ. ಹೌದು, ಕ್ಯಾಲ್ಸಿಯಂ ಮಾತ್ರೆಗಳನ್ನು ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲ ಸೇವಿಸ್ತಾ ಇರ್ತೀರಿ, ಅವರಿಗೆ ಅದರ ಸಮಸ್ಯೆಗಳು ಗೊತ್ತಿರೋದಿಲ್ಲ. ಸೊ ಅದರಿಂದ ಅತಿ ಹೆಚ್ಚಾಗಿ ಸೇವಿಸೋದ್ರಿಂದ ಆಗುವ ಸಮಸ್ಯೆಗಳೇನು, ಅದನ್ನು ಹೇಗೆ ಸರಿ ಮಾಡಿಕೊಳ್ಳುವಂಥದ್ದು, ಅದರಿಂದ ನೀವು ಹೇಗೆ ಹೊರಬರುವಂಥದ್ದು, ಅದನ್ನೆಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಕ್ಯಾಲ್ಸಿಯಂ, ಸೊ ಕ್ಯಾಲ್ಸಿಯಂ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕತೆ ಇರುವಂಥ ಒಂದು ಪೋಷಕಾಂಶ. ಸೊ ಈ ಒಂದು ಕ್ಯಾಲ್ಸಿಯಂಗಾಗಿ ನಾವು ಆಹಾರದಲ್ಲಿ ಮತ್ತು ಕೆಲವು ಔಷಧಗಳ ಮೊರೆಯನ್ನು ಹೋಗಬೇಕಾಗ್ತದೆ. ಸೊ ಒಂದು ವಯಸ್ಕ ಮನುಷ್ಯನಿಗೆ ಒಂದು ದಿನಕ್ಕೆ 1000 mg ಅಂದರೆ 1 gram ಕ್ಯಾಲ್ಸಿಯಂ ಅವಶ್ಯಕತೆ ಇದೆ ಅಂತ ರಿಸರ್ಚಸ್ ಹೇಳ್ತದೆ. ಅಂದರೆ ಇತ್ತೀಚಿನ ವಿಜ್ಞಾನಿಗಳ ಸಂಶೋಧನೆಗಳ ಪ್ರಕಾರ ಒಂದು ವಯಸ್ಕ ಮನುಷ್ಯನಿಗೆ 18 ನಂತರದ 60 ಒಳಗಿನ ವಯಸ್ಕ ಮನುಷ್ಯನಿಗೆ ಒಂದು ದಿನಕ್ಕೆ 1000 mg ಅಥವಾ 1 gram ಕ್ಯಾಲ್ಸಿಯಂ ಅವಶ್ಯಕತೆ ಇರ್ತದೆ ಅನ್ನುವಂಥದ್ದು. ಸೊ ಆದರೆ ನಾವೇನು ಮಾಡ್ತೇವೆ, ಸೊ ಕೆಲವೊಮ್ಮೆ ಔಷಧಿಗಳನ್ನು ತೆಗೆದುಕೊಳ್ತಾ ಡಾಕ್ಟರ್ ಒಂದಿಷ್ಟು ತಿಂಗಳುಗಳು ತಗೊಳ್ಳಿ ಅಂತ ಹೇಳಿರ್ತಾರೆ. ಅದು ನಮಗೇನೋ ಚೆನ್ನಾಗಿ ಅನಿಸಿರ್ತದೆ ಅಥವಾ ಇನ್ನೇನೋ ಕಾರಣಕ್ಕಾಗಿ ಅದನ್ನು ಹಾಗೇ ಬ್ಲೈಂಡ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾನೇ ಇರ್ತೇವೆ. ಸೊ ಎಷ್ಟೋ ಸಲ ಕನ್ಸಲ್ಟ್ ಮಾಡ್ಲಿಕ್ಕೆ ಹೋಗಿರೋದಿಲ್ಲ ಅಥವಾ ಇದನ್ನು ತಗೊಂಡ್ರೆ ಒಳ್ಳೇದು ಅಂತ ಒಂದು ಭ್ರಮೆಯಲ್ಲಿರ್ತೇವೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೇವೆ. ಸೊ ಈ ಕ್ಯಾಲ್ಸಿಯಂ ವಿಚಾರನೂ ಹಾಗೆ, ನೀವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಾವು ತಿನ್ನುವಂತಹ ಆಹಾರದಲ್ಲೆಲ್ಲದರಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇದೆ. ಸೊ ಹಾಗಾಗಿ ನೀವು ಕ್ಯಾಲ್ಸಿಯಂ ಮಾತ್ರೆಗಳ ಮೊರೆ ಹೋಗಲೇಬೇಕಾದಂತಹ ಪ್ರಸಂಗ ಸಾಮಾನ್ಯವಾಗಿ ಬರೋದಿಲ್ಲ. ಯಾವಾಗ ಒಂದು ಕರೆಕ್ಟಾದ ಆಹಾರ ಪದ್ಧತಿಯಲ್ಲಿ ನೀವು ಇದ್ದೀರಿ ಅಂತಾದಲ್ಲಿ, ಅಥವಾ ಒಂದೆರಡು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರಿ ಅಂತಾದಲ್ಲಿ ಯಾವುದೇ ಕ್ಯಾಲ್ಸಿಯಂ ಮಾತ್ರೆಗಳ ಅವಶ್ಯಕತೆ ನಿಮಗೆ ಇರುವುದಿಲ್ಲ. ಸೊ ಅದನ್ನು ನೀವು ಗಮನಿಸೋದಾದ್ರೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವಂಥ ಕೆಲವು ಆಹಾರ ಒಂದು ವಸ್ತುಗಳನ್ನು ನಾನು ಈ ಒಂದು ನಿಮಗೆ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ಎಳ್ಳು, ಅದು ಕರಿ ಎಳ್ಳಾಗಿರ್ಬೋದು ಅಥವಾ ಬಿಳಿ ಎಳ್ಳಾಗಿರ್ಬೋದು, ಅದರಲ್ಲಿ ಒಂದು ದಿನದ ರಿಕ್ವೈರ್ಡ್ ಡೋಸ್ಗಿಂತ ಜಾಸ್ತಿ 1400 mg ಪರ್ 100 gram ಈ ಒಂದು ಕ್ಯಾಲ್ಸಿಯಂ ಸಿಗುತ್ತೆ. ಸೊ 100 gram ನಾವು ಇಡೀ ದಿನದಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ ಸಾಮಾನ್ಯವಾಗಿ ಎಳ್ಳಿನಲ್ಲಿ, ಆದರೆ ಒಂದಷ್ಟು ಪ್ರಮಾಣದಲ್ಲಿ ನೀವು ಎಳ್ಳನ್ನು ತಿನ್ನೋದ್ರಿಂದಾಗಿ ನಿಮಗೆ ಕ್ಯಾಲ್ಸಿಯಂ ಅಂತೂ ಖಂಡಿತವಾಗಿ ಸಿಗ್ತದೆ. ಸಾಸಿವೆ, ಸಾಸಿವೆಯನ್ನು ಯಾಕೆ ನಾವು ಒಗ್ಗರಣೆಯಲ್ಲಿ ಬಳಸ್ತೇವೆ, ಇದೇ ಕಾರಣಕ್ಕೆ ಇರಬಹುದು ಮೋಸ್ಟ್ಲಿ. ಸೊ ಸಾಸಿವೆಯಲ್ಲಿ ಸುಮಾರು 400 mg ಜಾಸ್ತಿ ಈ ಒಂದು ಕ್ಯಾಲ್ಸಿಯಂ ಲಭ್ಯ ಇರ್ತದೆ. ಅದರ ಜೊತೆಯಲ್ಲಿ ಪಾಲಕ್ ಸೊಪ್ಪು ಮತ್ತು ಎಲ್ಲ ಸೊಪ್ಪುಗಳಲ್ಲೂ, ಪಾಲಕ್ ಸೊಪ್ಪಿನಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಇರ್ತದೆ, ಅದರ ಜೊತೆಯಲ್ಲಿ ಸೋಯಾ ಬೀನ್ಸ್, ಇವುಗಳಲ್ಲೆಲ್ಲದರಲ್ಲೂ ಕೂಡ ಸ್ವಲ್ಪ ಹೇರಳವಾಗಿ ಕ್ಯಾಲ್ಸಿಯಂ ಇದೆ. ಸೊ ಎಲ್ಲ ಎಣ್ಣೆ ಬೀಜಗಳು ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಶೇಂಗಾ, ಇವುಗಳಲ್ಲೆಲ್ಲದರಲ್ಲೂ ಕೂಡ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ, ಮತ್ತು ಎಲ್ಲ ಸೊಪ್ಪು ತರಕಾರಿಗಳಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇದೆ. ಇವುಗಳನ್ನೆಲ್ಲವನ್ನು ನೀವು ಆಹಾರದಲ್ಲಿ ಸೇವಿಸಿದ್ದೀರಿ ಅಂತಾದರೆ ಖಂಡಿತವಾಗಿ ಒಂದು ದಿನಕ್ಕೆ ಬೇಕಾಗುವಂಥ ಪೋಷಕಾಂಶಗಳು, ಆ ಕ್ಯಾಲ್ಸಿಯಂ ಪೋಷಕಾಂಶ ನಿಮಗೆ ಸಿಕ್ಕಿರ್ತದೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ನಾವು ಆಹಾರದ ರೂಪದಲ್ಲಿ ಏನು ನ್ಯಾಚುರಲ್ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಳ್ತೀವಲ್ಲ, ಅದು ಅಬ್ಸಾರ್ಬ್ ಆಗುವಷ್ಟು ಒಳ್ಳೆಯದಾಗಿ ಆರ್ಟಿಫಿಷಿಯಲ್ ಕ್ಯಾಲ್ಸಿಯಂ ಮಾತ್ರೆಗಳು ಅಬ್ಸಾರ್ಬ್ ಆಗುವುದಿಲ್ಲ, ಇದನ್ನು ನೀವು ಗಮನಿಸಬೇಕು. ಸೊ ನಾನು 1000 mg ಕ್ಯಾಲ್ಸಿಯಂ ತಗೊಳ್ತಿದ್ದೀನಿ ಅಂತ ಕೆಲವರು ಹೇಳ್ತಾರೆ, ಸಾಮಾನ್ಯವಾಗಿ 500 mg ಅಷ್ಟು ಇರ್ತದೆ ಕ್ಯಾಲ್ಸಿಯಂ ಮಾತ್ರೆಯ ಡೋಸೇಜ್. ಸೊ ಅದಕ್ಕಿಂತ ಹೆಚ್ಚಾಗಿ ಕೂಡ ಕೆಲವರು ತಗೊಳ್ಳೋರು ಇರ್ತಾರೆ. ಸೊ ಅದು ನಿಮಗೆ ಪೂರ್ತಿಯಾಗಿ ಲಭ್ಯ ಆಗುವುದಿಲ್ಲ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದು. ಸೊ ಒಂದು ಡಾಕ್ಟರ್ ಒಂದಷ್ಟು ದಿನಗಳ ಕಾಲ ಕ್ಯಾಲ್ಸಿಯಂ ಮಾತ್ರೆಯನ್ನು ತಗೊಳ್ಳಿ ಅಂತ ಹೇಳಿರ್ತಾರೆ, ಆದರೆ ನೀವು ಅದನ್ನು ಹಾಗೆ ಮುಂದುವರಿಸಿರ್ತೀರಿ. ಎಷ್ಟೋ ವರ್ಷಗಳ ಕಾಲ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಂಡವರು ನಮ್ಮಲ್ಲಿ ಸಿಕ್ಕಿದ್ದಾರೆ. ಸೊ ಹಾಗಾಗಿ ಇದನ್ನು ಮಾಡ್ತಾ ಅತಿ ಹೆಚ್ಚು ದಿನಗಳ ಕಾಲ ಕ್ಯಾಲ್ಸಿಯಂ ಅನ್ನು ತಗೊಂಡು ಅವರಿಗೆ ಈ ಒಂದಷ್ಟು ಸಮಸ್ಯೆಗಳಾಗ್ತದೆ. ಮೊಟ್ಟ ಮೊದಲನೇದಾಗಿ ಕಿಡ್ನಿ ಸ್ಟೋನ್, ಯಾರಿಗೆ ಶರೀರದಲ್ಲಿ pH ಕಡಿಮೆ ಇರ್ತದೆ ಅಂಥವರಿಗೆ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆ ಜಾಸ್ತಿ. ಅದರಲ್ಲೂ ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ತಾ ಹೋಗುವಂಥವರಿಗೆ ಅದರ ರಿಸ್ಕ್ ಇನ್ನೂ ಜಾಸ್ತಿ. ಹಾಗಾಗಿ ಎಷ್ಟೋ ವರ್ಷಗಳ ಕಾಲ ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಗೊಂಡಿರ್ತೀರಿ, ನಿಮ್ಮ ಶರೀರದಲ್ಲಿ ಕಿಡ್ನಿ ಸ್ಟೋನ್ ಆಗುವಂಥ ಗುಣ ಇದೆ ಅಂತಾದಲ್ಲಿ ಖಂಡಿತವಾಗಿ ಅದು ನಿಮ್ಮ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಲಿಕ್ಕೆ ಅನುವು ಮಾಡಿಕೊಟ್ಬಿಡ್ತದೆ. ಹಾಗಾಗಿ ಯಾರಿಗೆ ಆ ಭಯ ಇದೆ ಅಥವಾ ರಿಕರೆಂಟ್ ರಿನಲ್ ಕ್ಯಾಲ್ಕುಲೇ ಅಥವಾ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆ ಇದೆ, ಅವರು ಖಂಡಿತವಾಗಿ ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವಾಯ್ಡ್ ಮಾಡಬೇಕು. ಅದರ ಜೊತೆಗೆ ಕ್ಯಾಲ್ಕೇನಿಯಲ್ ಸ್ಪರ್ ಅಂದರೆ ಹಿಮ್ಮಡಿಯಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಡಿಪಾಸಿಟ್ ಆದಂತೆ ಆಗುವಂಥದ್ದು, ಬರೀ ಕ್ಯಾಲ್ಸಿಯಂ ಒಂದೇ ಅಲ್ಲ, ಆದರೂ ಕೂಡ ಕ್ಯಾಲ್ಸಿಯಂ ಡಿಪಾಸಿಷನ್ ಒಂದು ರೀಸನ್ ಆಗಿರ್ತದೆ. ಎಷ್ಟೋ ಕಡೆಗಳಲ್ಲಿ ಕ್ಯಾಲ್ಸಿಫಿಕೇಶನ್ ಆಗುವಂಥದ್ದು. ಸೊ ಈ ಕ್ಯಾಲ್ಸಿಯಂ ಅತಿ ಹೆಚ್ಚಾದ ಕ್ಯಾಲ್ಸಿಯಂ ಹೋಗಿ ಸಂಧುಗಳಲ್ಲಿ ಇದರಲ್ಲಿ ಸೇರ್ಕೊಳ್ಳುವಂಥದ್ದು, ಅದನ್ನು ಕ್ಯಾಲ್ಸಿಫಿಕೇಶನ್ ಅಂತ ಕರೀತಾರೆ, ಅದು ಸಾಧ್ಯ ಆಗ್ತದೆ. ಇದರಿಂದಾಗಿ ಜಾಯಿಂಟ್ ಪೇನ್ ಆಗಿರ್ಬೋದು ಅಥವಾ ಅಲ್ಲಿ ಮೊಬಿಲ್ ಜಾಯಿಂಟ್ಗಳ ಚಲನವಲನ ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು ಇದೆಲ್ಲವೂ ಕೂಡ ಸಾಧ್ಯತೆ ಆಗುವಂಥ ಕಾರಣ ಇರ್ತದೆ. ಸೊ ಅತಿಯಾದ ಕ್ಯಾಲ್ಸಿಯಂ ಸೇವನೆಯು ಕೂಡ ಎಷ್ಟೋ ಸಲ ಹೃದಯದ ಸಮಸ್ಯೆಗಳಿಗೆ ಕಾರಣವಾಗ್ಬೋದು ಅನ್ನುವಂಥದ್ದು ಕೂಡ ರಿಸರ್ಚಸ್ ಆಗ್ತಾ ಇದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಕ್ಯಾಲ್ಸಿಯಮ್ನ ಅತಿ ಹೆಚ್ಚಾಗಿ ಸೇವಿಸೋದ್ರಿಂದ ಆಗುವಂಥ ಸಮಸ್ಯೆಗಳು. ಸೊ ಹಾಗಾದರೆ ಇದಕ್ಕೆ ಪರಿಹಾರ ಏನು, ನಾವು ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಗ್ರೀನ್ ಜ್ಯೂಸ್ ಥೆರಪಿಯನ್ನು ನೀವು ಮಾಡಬೇಕು. ಸೊ ಗ್ರೀನ್ ಜ್ಯೂಸ್ ಥೆರಪಿ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ಅನ್ನು ನೀಡುವಂತಹ ದಿ ಬೆಸ್ಟ್ ಮಂತ್ರ. ಸೊ ಗ್ರೀನ್ ಜ್ಯೂಸ್ ಥೆರಪಿ ಅಂದ್ರೆ ಏನು, ಸಾಮಾನ್ಯವಾಗಿ ಒಂದು ಮುಷ್ಟಿ ಕರಿಬೇವು ಅಥವಾ ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಒಂದು ಮುಷ್ಟಿ ಹಸಿಯಾದ ಕರಿಬೇವು ಅಥವಾ ಪಾಲಕ್ ಸೊಪ್ಪು, ಒಂದು ಚಮಚದಷ್ಟು ಅಗಸೆ ಬೀಜ, ಒಂದು ಚಮಚದಷ್ಟು ಕರಿ ಎಳ್ಳು, ಒಂದು ಚಮಚದಷ್ಟು ಯಾರಿಗೆ ಸಕ್ಕರೆ ಕಾಯಿಲೆ ಇಲ್ಲ ಅವರಿಗೆ ಜೋನಿ ಬೆಲ್ಲ ಅಥವಾ ಬೆಲ್ಲ. ಸೊ ಇವುಗಳನ್ನು ಮಿಶ್ರಣ ಮಾಡಿ ಅದನ್ನ ನೀರಿನ ಜೊತೆಗೆ ಮಿಕ್ಸರ್ನಲ್ಲಿ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಸಂಜೆ 5:30 ಹೊತ್ತಿನಲ್ಲಿ ಒಂದು ದಿನಕ್ಕೆ 150 to 200 ml ಅಂದರೆ 150 to 200 ml ನಷ್ಟು ಈ ಒಂದು ಗ್ರೀನ್ ಜ್ಯೂಸನ್ನು ನೀವು ಕುಡಿಯುವಂಥದ್ದು. ಸೊ ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಈಗ ನಾನು ಹೇಳಿದಂಥ ಸೋಯಾ ಬೀನ್ಸ್ ಇರ್ಬೋದು, ಕರಿ ಎಳ್ಳಿರ್ಬೋದು ಅಥವಾ ಎಲ್ಲ ಎಣ್ಣೆ ಬೀಜಗಳು, ನಟ್ಸ್ ಇರ್ಬೋದು, ಇವುಗಳನ್ನ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾದ ಪ್ರಮಾಣದಲ್ಲಿ ಸೇವಿಸುವಂಥದ್ದು. ಇವನ್ನೆಲ್ಲವನ್ನು ಮಾಡಿದಾಗಲೇ ಆಲ್ರೆಡಿ ಡೈಲಿ ರಿಕ್ವೈರ್ಡ್ ಡೋಸೇಜ್ ಆಗ್ಬಿಡುತ್ತೆ, ಮೇಲಿಂದ ಮತ್ತೆ ಮಾತ್ರ ತಗೊಳ್ಳುವಂಥ ಅವಶ್ಯಕತೆ ಖಂಡಿತವಾಗಿ ಇರೋದಿಲ್ಲ. ಸೊ ಈ ರೀತಿ ನೀವು ಮಾಡ್ತಾ ಬಂದಲ್ಲಿ ಈ ಅತಿ ಹೆಚ್ಚಿನ ಕ್ಯಾಲ್ಸಿಯಂನಿಂದ ಆಗುವಂಥ ಈ ಸಮಸ್ಯೆಗಳನ್ನು ಖಂಡಿತವಾಗಿ ನೀವು ತಪ್ಪಿಸ್ಕೋಬಹುದು. ನ್ಯಾಚುರಲ್ ಅವೈಲೇಬಿಲಿಟಿ ಆಫ್ ಕ್ಯಾಲ್ಸಿಯಂ ಅನ್ನು ಕೂಡ ಹೆಚ್ಚಿಸ್ಕೋಬಹುದು. ಸೊ ಕ್ಯಾಲ್ಸಿಯಂ ತಗೊಳ್ಬೇಕು, ಶರೀರಕ್ಕೆ ಒಳ್ಳೆಯದು, ಆದರೆ ಅತಿಯಾದರೆ ಅಮೃತನು ವಿಷ ಅನ್ನುವಂಥ ಒಂದು ವಿಚಾರವನ್ನು ನೀವು ಗಮನಿಸ್ಕೊಂಡು ಈಗ ನಾನು ಹೇಳಿರುವಂಥ ರೀತಿಯಲ್ಲಿ ನೀವು ಮಾಡ್ತಾ ಬಂದಲ್ಲಿ, ನ್ಯಾಚುರಲಿ ಗ್ರೀನ್ ಜ್ಯೂಸ್ ಥೆರಪಿಯನ್ನು ಮತ್ತು ಹೇಳಿರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸ್ತಾ ಬಂದಲ್ಲಿ ಖಂಡಿತವಾಗಿ ಈ ಒಂದು ಮೂಳೆಗಳ ವೀಕ್ನೆಸ್, ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಆಗುವಂಥ ಮಾಂಸಖಂಡಗಳ ವೀಕ್ನೆಸ್ಸು, ಮೂಳೆಗಳ ವೀಕ್ನೆಸ್ಸು ಇವುಗಳನ್ನೆಲ್ಲವನ್ನು ಕೂಡ ನೀವು ನ್ಯಾಚುರಲಿ ತಪ್ಪಿಸ್ಕೋಬಹುದು. ಸೊ ಈ ಪ್ರಯತ್ನವನ್ನು ಮಾಡಿ. ಧನ್ಯವಾದಗಳು.

0: रेडियो सारंग 107.8 FM। ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೆದ ಬಿಎಡ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರ ಮೇಧ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೊಫೆಸರ್ ರಘೋತ್ತಮ್ ರಾವ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ರಿಮೆಂಬರ್ ಒನ್ ಥಿಂಗ್ ಇನ್ ಲೈಫ್, ವೆನ್ ಯು ವಾಂಟ್ ಟು ಬಿಕಮ್ ಎ ಟೀಚರ್, ನೀವು ಶಿಕ್ಷಕರಾಗಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ದಯಮಾಡಿ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾವು ಏನು ಹೇಳ್ತೀವಿ ಅದನ್ನು ಕೇಳೋದಿಲ್ಲ, ನಾವು ಏನು ಮಾಡ್ತೀವಿ ಅದನ್ನು ಫಾಲೋ ಮಾಡ್ತಾರೆ. ಅದರಿಂದ ಶಿಸ್ತು ಮೊದಲು ನಮಗೆ ಬರಬೇಕು, ನಂತರ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳಬೇಕು. ಆ ನಿಟ್ಟಿನಲ್ಲಿ ನಿಮಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ಸ್ವಿಚ್ ಆಫ್ ಮಾಡಿಬಿಡಿ. ಇಫ್ ಯು ಹ್ಯಾವ್ ಸ್ವಿಚ್ ಇಟ್ ಆಫ್, ಇಟ್ಸ್ ಎ ಪರ್ಮಿಷನ್ ದಟ್ ಯು ಗಿವ್ ಮೀ ಟು ಸ್ಟಾರ್ಟ್ ಮೈ ಸೆಷನ್ ಪರ್ ಸೆ. ಇಸ್ ಇಟ್ ಓಕೆ? ನಾನು ಇಂಗ್ಲೀಷ್ ಮತ್ತು ಕನ್ನಡವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ, ಬಿಕಾಸ್ ನನಗೆ ಆಯೋಜಕರು ಹೇಳಿದ್ದಾರೆ ಭಾಳಷ್ಟು ಜನಕ್ಕೆ ಸ್ವಚ್ಛ ಕನ್ನಡ ಬರೋದಿಲ್ಲ ಅಂತ. ನಮ್ಮಲ್ಲಿ ಬಹಳ ಜನಕ್ಕೆ ಸ್ವಚ್ಛ ಕನ್ನಡ ಬರೋದೇ ಇಲ್ಲ. ನಾವು ಇವತ್ತು ಏನು ಕನ್ನಡ ಅಂತ ಮಾತಾಡ್ತೀವಿ, ಅದನ್ನು ದಿವಂಗತ ಕೈಲಾಸಮ್ಮವರು ಭಾಳ ಹಿಂದೆ ಆಂಗ್ಲೋ ಕನ್ನಡ ಅಂತ ಕರೆದಿದ್ದರು. ಇಂಗ್ಲೀಷ್ ಪದಗಳನ್ನು ಮಿಕ್ಸ್ ಮಾಡಿ, ಇತ್ತೀಚೆಗೆ ಒಂದು ಮದುವೆ ಮನೆಗೆ ಊಟಕ್ಕೆ ಹೋಗಿದ್ದೆ, ಊಟ ಬಡಿಸ್ತಾ ಇದ್ದರು, ಒಬ್ಬರು ವಯಸ್ಸಾದ ಹೆಂಗಸರು ನನ್ನ ಪಕ್ಕ ಕೂತಿದ್ದವರು, ಅನ್ನ ಬಡಿಸ್ಕೊಂಡು ಹೋದ್ಮೇಲೆ ಅನ್ನ ಅಂದರು. ಆ ಅನ್ನ ಬಡಿಸ್ತಾ ಇದ್ದವ್ರು ಬಂದು ಏನು ತಂಗಿ ಅಂತ ಕೇಳಿದ್ರು. ಇವ್ರು ಹೇಳಿದ್ರು ನಾನು ಅಣ್ಣ ಅನ್ನಲಿಲ್ಲ, ಅನ್ನ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಏನಮ್ಮ ಸ್ವಚ್ಛವಾಗಿ ಕನ್ನಡದಲ್ಲಿ ರೈಸ್ ಅನ್ನಬಾರ್ದಾಗಿತ್ತಾ? ಇದು ನಮ್ಮ ಕನ್ನಡ. ಸ್ನೇಹಿತರೆ, ಲ್ಯಾಂಗ್ವೇಜ್ ಈಸ್ ಓನ್ಲಿ ಎ ವೆಹಿಕಲ್ ಫಾರ್ ಅಸ್, ಸೋ ಡೋಂಟ್ ವರಿ ಅಬೌಟ್ ಇಟ್. ಆ್ಯಸ್ ಲಾಂಗ್ ಆ್ಯಸ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೇ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ, ದ್ಯಾಟ್ ಈಸ್ ಫೈನ್. ತುಂಬ ಮಡಿವಂತಿಕೆ ಬೇಡ, ತುಂಬ ಗ್ರಾಮ್ಯಾಟಿಕಲ್ ಆಗಿ ಇದು ಇಲ್ಲಿ ಇದೆ ಇದೇ ಇರಬೇಕಿತ್ತು ಅದೇ ಇರಬೇಕಿತ್ತು, ಭಾಳ ಕಷ್ಟ. ಅದರಲ್ಲೂ ಇಂಗ್ಲೀಷ್ ಇದೆ ನೋಡಿ, ಭಾಳ ಕಠಿಣವಾದ ಲ್ಯಾಂಗ್ವೇಜ್, ಯಾವ್ಯಾವುದೋ ಆ ಲೆಟ್ರ್ಗಳನ್ನು ಸೈಲೆಂಟ್ ಅಂದ್ಬಿಡ್ತಾರೆ. ಇಷ್ಟು ವರ್ಷ ನಾನು ನಿಮಗೆ ಹೇಳಬೇಕು ಸ್ನೇಹಿತರೆ, ಪ್ಲಂಬರ್ ಅಂತ ಹೇಳ್ತಾ ಇದ್ದೆ ನಾನು, ಮೊನ್ನೆ ಗೊತ್ತಾಯಿತು ಅದರಲ್ಲಿ ಬಿ ಸೈಲೆಂಟ್ ಅಂತ, ಪ್ಲಂಬರ್ ಅನ್ನಬೇಕಂತ. ನನಗೆ ಗೊತ್ತಿರಲಿಲ್ಲ ಪ್ಲಂಬರು ಪ್ಲಂಬರು, ಎಲ್ಲರೂ ಪ್ಲಂಬರ್ ಅಂದದ್ದೆ. ಅಕಸ್ಮಾತ್ ಪ್ಲಂಬರ್ ಅಂದರೆ ಪಕ್ಕದಲ್ಲಿದ್ದವ್ರು ಈ ಬಡ್ಡಿ ಮಗನಿಗೆ ಇಂಗ್ಲೀಷೇ ಬರೋದಿಲ್ಲ ಅಂತಾರೆ. ಸೊ ಡೋಂಟ್ ವರಿ ಅಬೌಟ್ ದ ಲ್ಯಾಂಗ್ವೇಜ್, ಐ ವಾಂಟ್ ಟು ಮಿಕ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಬಟ್ ಫ್ರೆಂಡ್ಸ್, ಆ್ಯಸ್ ಐ ಟೋಲ್ಡ್ ಯು, ಫಾರ್ ವಾಂಟ್ ಆಫ್ ಟೈಮ್ ಐ ವಿಲ್ ಹ್ಯಾವ್ ಟು ಕನ್ಸೈಸ್ ಎವ್ರಿಥಿಂಗ್ ಆ್ಯಂಡ್ ಐ ನೀಡ್ ಯುವರ್ ಕೋಆಪರೇಷನ್. ಪ್ಲೀಸ್ ಲುಕ್ ಎಟ್ ಮೀ. ನಿಮ್ಮ ಸ್ಟೂಡೆಂಟ್ಸ್ಗೆ ನೀವು ಇದನ್ನು ಹೇಳಬೇಕು, ಎಲ್ಲಿವರೆಗೆ ನೀವು ಐ ಟು ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತೀರೋ ಅಲ್ಲಿವರೆಗೆ ನಿಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಚೆನ್ನಾಗಿರುತ್ತೆ. ಇದು ಬಹಳ ಮುಖ್ಯ, ಸೈಕಲಾಜಿಕಲಿ ತುಂಬ ಮುಖ್ಯ ಇದು. ಆದ್ದರಿಂದ ನಿಮ್ಮ ಮಕ್ಕಳಿಗೆ ನೀವು ಹೇಳಲೇಬೇಕು, ಈಗ ನೀವು ನನ್ನ ವಿದ್ಯಾರ್ಥಿಗಳಾಗಿ ಕೂತಿದ್ದೀರಾ, ಆದ್ದರಿಂದ ನೀವು ನನ್ನ ನೋಡಲೇಬೇಕು, ಬೇರೆ ವಿಧಿ ಇಲ್ಲ. ಐ ಆಮ್ ನಾಟ್ ಹ್ಯಾಂಡ್ಸಮ್, ಐ ನೋ ಪ್ರೆಟಿ ವೆಲ್, ಬಟ್ ಯು ಹ್ಯಾವ್ ಟು ಲುಕ್ ಎಟ್ ಮೀ. ಸ್ವಾಮೀಜಿ ಕರೆದುಬಿಟ್ಟಿದ್ದಾರೆ, ದರ್ ಇಸ್ ನೋ ಎಸ್ಕೇಪ್ ರೂಟ್ ಫಾರ್ ಯು, ಯು ಹ್ಯಾವ್ ಟು ಲುಕ್ ಎಟ್ ಮೀ. ಪ್ಲೀಸ್ ಮೈಂಟೈನ್ ಐ ಟು ಐ ಕಾಂಟ್ಯಾಕ್ಟ್. ನಾಟ್ ಓನ್ಲಿ ದಟ್ ಫ್ರೆಂಡ್ಸ್, ವೆನ್ ಯು ಕೀಪ್ ಯುವರ್ ಐಸ್ ಓಪನ್, ದರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಯು ಲರ್ನ್ ಬೈ ಆಬ್ಸರ್ವೇಷನ್. ನಾವು ಆಬ್ಸರ್ವೇಷನಿಂದ ಭಾಳ ಕಲಿಯೋದಿದೆ. ಈಗ ಒಬ್ಬರದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವರ ಮೂಡ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಟೀಚರ್ಸ್ಗೆ ಇದು ಭಾಳ ಮುಖ್ಯ ಆಗುತ್ತೆ, ಬಾಡಿ ಲ್ಯಾಂಗ್ವೇಜು. ನೀವು ಕೇಳಿದಾಗ ಅವ್ರು ಹೇಳ್ಬೋದು ಐ ಆಮ್ ವಿತ್ ಯು, ಐ ಆಮ್ ಲಿಸ್ನಿಂಗ್ ಅಂತ. ಬಟ್ ಇಫ್ ಯು ಅಬ್ಸರ್ವ್ ದರ್ ಬಾಡಿ ಲ್ಯಾಂಗ್ವೇಜ್, ಯು ವಿಲ್ ಗೆಟ್ ವಾಟ್ ಈಸ್ ಕಾಲ್ಡ್ ನಾನ್ ವರ್ಬಲ್ ಫೀಡ್ಬ್ಯಾಕ್. ಈ ಸಾಲಿಸಿಟೆಡ್ ಫೀಡ್ಬ್ಯಾಕ್ ಇದೆಯಲ್ಲ, ನೀವು ಒಬ್ಬ ಹುಡುಗನ ಹುಡುಗಿನ ನಿಲ್ಲಿಸ್ಬಿಟ್ಟು ಕೇಳಿದ್ರೆ ಹೌ ವಾಸ್ ಇಟ್ ಅಂದರೆ ಎಕ್ಸಲೆಂಟ್ ಅಂತಾರೆ, ವಿತ್ ಇನ್ ಬ್ರ್ಯಾಕೆಟ್ಸ್, ನ ಭೂತೋ ನ ಭವಿಷ್ಯತಿ. ಇಂಥ ಕ್ಲಾಸ್ ನಾನು ನೋಡೇ ಇಲ್ಲ ಸರ್ ಅಂದರೆ ಅರ್ಥ ಏನು ಬೇಕಾದ್ರೆ ಆಗ್ಬೋದಲ್ವಾ. ಬಾಡಿ ಲ್ಯಾಂಗ್ವೇಜ್ ನೋಡಬೇಕು. ನೋಡಿ, ನಮ್ಮ ಮಕ್ಕಳು ಎಷ್ಟು ಬುದ್ಧಿವಂತರಿರ್ತಾರೆ ಅಂತಂದರೆ, ನೀವೊಂದು ಸ್ವಲ್ಪ 5 ನಿಮಿಷ ಜಾಸ್ತಿ ಮಾತಾಡಿದ ತಕ್ಷಣ ದೇ ವಿಲ್ ಡ್ರಾ ಯುವರ್ ಅಟೆನ್ಷನ್ ಆ್ಯಂಡ್ ಲುಕ್ ಎಟ್ ದಿ ರಿಸ್ಟ್ ವಾಚ್. ದಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಫೀಡ್ಬ್ಯಾಕ್ ಫಾರ್ ಯು. ಸೊ ಹಾಗಾಗಿ ಪ್ಲೀಸ್ ಕೀಪ್ ಯುವರ್ ಐಸ್ ಓಪನ್ ದಿಸ್. ಯು ಮಸ್ಟ್ ಪ್ರಾಕ್ಟೀಸ್, ಯು ಮಸ್ಟ್ ಮೇಕ್ ಶ್ಯೂರ್ ದಟ್ ಯುವರ್ ಸ್ಟೂಡೆಂಟ್ಸ್ ಆಲ್ಸೋ ಕೀಪ್ ದರ್ ಐಸ್ ಓಪನ್ ಆ್ಯಂಡ್ ಲುಕ್ ಎಟ್ ಯು, ಮೈಂಟೈನ್ ಐ ಟು ಐ ಕಾಂಟ್ಯಾಕ್ಟ್. ಇನ್ನೊಂದು ನೋಡಿ ಅಡ್ವಾಂಟೇಜು ಟೀಚರ್ಸ್ಗೆ, ಐ ಟು ಐ ಕಾಂಟ್ಯಾಕ್ಟ್ನ ಎಲ್ಲಿವರೆಗೆ ಮೇಂಟೈನ್ ಮಾಡ್ತೀನಿ ಅಲ್ಲಿವರೆಗೆ ಯಾರು ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಸೊ ಇವನ್ ಆಸ್ಕ್ ಎ ಸ್ಟೂಡೆಂಟ್ ಸಮಥಿಂಗ್ ಆ್ಯಂಡ್ ಇಫ್ ಹೀ ಕ್ಯಾನ್ ಮೈಂಟೈನ್ ಐ ಟು ಐ ಕಾಂಟ್ಯಾಕ್ಟ್, ಹೀ ಕೆನಾಟ್ ಲೈ. ಮೊಮೆಂಟ್ ಹೀ ವಾಂಟ್ಸ್ ಟು, ಹೀ ಆರ್ ಶಿ ವಾಂಟ್ಸ್ ಟು ಲೈ, ಇನ್ವೇರಿಯಬಲಿ ದೆ ಪುಟ್ ದಿ ಹೆಡ್ ಡೌನ್ ಆರ್ ಲುಕ್ ಸಮ್ವೇರ್ ಎಲ್ಸ್ ಆ್ಯಂಡ್ ಟಾಕ್ ವಿತ್ ಯು. ದಟ್ಸ್ ಅನ್ ಇಂಡಿಕೇಷನ್ ದಟ್ ದೇ ಆರ್ ನಾಟ್ ಆನೆಸ್ಟ್. ಇದು ನಮಗೆ ಒಂದು ಟೂಲು, ನಮ್ಮ ಟೀಚರ್ಸ್ ಕೈಯಲ್ಲಿರುವಂಥದ್ದು, ಇದನ್ನು ಬಳಸಬೇಕು. ಎರಡನೇದು, ಯು ಮಸ್ಟ್ ಕೀಪ್ ಯುವರ್ ಇಯರ್ಸ್ ಓಪನ್ ಬಿಕಾಸ್ ಐ ಮಸ್ಟ್ ಲಿಸನ್ ಫಾರ್ ಎವ್ರಿ ವರ್ಡ್ ದಟ್ ಇಸ್ ಸ್ಪೋಕನ್ ಹಿಯರ್. ನಿನ್ನೆ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಿದ್ದು ಸೆಷನ್ನಲ್ಲಿ, ನಂದು ಒನ್ ಅವರ್ ಸೆಷನ್ನು, ಸ್ವಾಮೀಜಿದು ಒನ್ ಅವರ್ ಸೆಷನ್ನು, ಯಾವ ಒಬ್ಬ ವಿದ್ಯಾರ್ಥಿನಿ ಕೂಡ ಒಂದೇ ಒಂದು ಪಾಯಿಂಟನ್ನು ನೋಟ್ ಮಾಡಿಕೊಳ್ಳಿಲ್ಲ. ಎ ನೋಟ್ಬುಕ್ ಆ್ಯಂಡ್ ಎ ಪೆನ್ ಹ್ಯಾಸ್ ಬಿನ್ ಪ್ರೊವೈಡೆಡ್. ವೈ? ಇಟ್ ಈಸ್ ನಾಟ್ ಎ ಸೊವಿನಿಯರ್, ಯು ನೋ, ವಿಚ್ ಯು ಟೇಕ್ ಆ್ಯಂಡ್ ಕೀಪ್ ಇಟ್ ಇನ್ ದಿ ಶೋ ಕೇಸ್, ಸಮಥಿಂಗ್ ಟು ಬಿ ಯೂಸ್ಡ್. ಸೊ ಯು ಮಸ್ಟ್ ಮೇಕ್ ನೋಟ್ ಆಫ್ ಇಟ್, ಲಿಸನ್ ಟು ಎವ್ರಿ ವರ್ಡ್. ಐ ಆಲ್ವೇಸ್ ಟೆಲ್ ಮೈ ಪಾರ್ಟಿಸಿಪೆಂಟ್ಸ್, ಫ್ರೆಂಡ್ಸ್, ನೀವು ಮೊದಲು ಎಲ್ಲ ಕೇಳಿಸ್ಕೊಳ್ಳಿ, ಸರಿ ಇದೆ ಅನಿಸಿದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ, ಕೇಳೋಕ್ಕೆ ಮುಂಚೆ ಬಿಡಬೇಡಿ. ದಟ್ ಈಸ್ ಮೈ ರಿಕ್ವೆಸ್ಟ್ ವಿತ್ ಆಲ್ ಆಫ್ ಯು. ಸೊ ಎಸೆನ್ಷಿಯಲಿ ಯು ಮಸ್ಟ್ ಬಿ ಗುಡ್ ಲಿಸನರ್ಸ್, ಲಿಸನ್ ಟು ದಿ ಪರ್ಸನ್ ಹೂ ಈಸ್ ಟಾಕಿಂಗ್ ವಿತ್ ಯು, ಯು ವಿಲ್ ಹ್ಯಾವ್ ವಂಡರ್ಫುಲ್ ಇನ್ಫಾರ್ಮೇಷನ್. ದಟ್ ಈಸ್ ವೈ ಇಟ್ ಈಸ್ ಸೆಡ್, ಯು ನೋ, ಇನ್ ಮ್ಯಾನೇಜ್ಮೆಂಟ್ ವಿ ಸೇ ಎ ಗುಡ್ ಲಿಸನರ್ ವಿಲ್ ಹ್ಯಾವ್ ಲಾಟ್ ಆಫ್ ಡಾಟಾ ಟು ಮೇಕ್ ವೆರಿ ಸೌಂಡ್ ಡಿಸಿಷನ್. ನೀವು ಒಳ್ಳೆ ಇತ್ಯರ್ಥ ಮಾಡಬೇಕಂದ್ರೆ ಜೀವನದಲ್ಲಿ, ಒಳ್ಳೆ ಡಿಸಿಷನ್ ತೊಗೊಳ್ಬೇಕಂತಂದರೆ, ಯು ಮಸ್ಟ್ ಕಲೆಕ್ಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ಆ್ಯಂಡ್ ವೆನ್ ಟೀಚರ್ಸ್ ಗಿವ್ ಇನ್ಫಾರ್ಮೇಷನ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಕಲೆಕ್ಟ್ ಕಲೆಕ್ಟ್ ಕಲೆಕ್ಟ್ ಆ್ಯಂಡ್ ದೆನ್ ಪ್ರೋಸೆಸ್ ಇಟ್. ಇಫ್ ಯು ಫೀಲ್ ಇಟ್ ಈಸ್ ವೆರಿ ಗುಡ್, ರಿಟೈನ್ ಇಟ್. ಇಫ್ ಯು ಫೀಲ್ ಓಕೆ ಇಟ್ಸ್ ನಾಟ್ ನೆಸರಿ, ಪುಟ್ ಇಟ್ ಇನ್ ಟು ದಿ ಥ್ರ್ಯಾಶ್ ಬಾಕ್ಸ್. ಸೊ ಎಸೆನ್ಷಿಯಲಿ ಯು ಮಸ್ಟ್ ಬಿ ಗುಡ್ ಲಿಸ್ನರ್ಸ್. ಆ್ಯಂಡ್ ನಂಬರ್ ತ್ರೀ, ದಿ ಥರ್ಡ್ ಪಾಯಿಂಟ್ ಈಸ್ ಯು ಮಸ್ಟ್ ಕೀಪ್ ಯುವರ್ ಮೈಂಡ್ಸ್ ಓಪನ್. As would-be teachers or as teachers, I must always keep my mind open because I do not know who will teach me a lesson of my lifetime. Yaru yavaga nanage olle paatha helikortare anta kandita gotilla. Naavu eshto sandarbhadalli ondu tappu maartivi, yarannadru parichaya maadkodavaga here is a learned man anta heltive. There is no one who can be called learned. We are all learners. ಒಂದು ಘಟನೆ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒನ್ ಆಫ್ ಮೈ ಕಲೀಗ್ಸ್ ಅವರನ್ನು ಯಾವುದೋ ಒಂದು ಯೂನಿವರ್ಸಿಟಿ ಅವ್ರು ಕರೆದ್ರು, ನಿಮ್ಮದು ಒಂದು ರೆಸ್ಯೂಮ್ ಕಳಿಸಿ ಅಂತ ಹೇಳಿದ್ರು. ಇವರು ಎರಡು ಪೇಜ್ ಕಳಿಸಿದ್ರು, ಅವರು ಮೇಲ್ ಬರೆದು ಹೇಳಿದ್ರು ದಯವಿಟ್ಟು ಒಂದು ಪೇಜ್ ಕಳಿಸಿ ಅಂತ. ಅದನ್ನು ಅಬ್ರೀಚ್ ಮಾಡಿ ಒಂದು ಪೇಜ್ ಕಳಿಸಿದ್ಮೇಲೆ ಮತ್ತೆ ಇನ್ಯಾರು ಹೇಳಿದ್ರು ಬೇಡ ಒಂದು ಪ್ಯಾರಾಗ್ರಾಫ್ ಕಳಿಸಿ ಅಂತ. ಇವ್ರಿಗೆ ಬೇಜಾರಾಯಿತು, ಎರಡು ಮೂರು ಸರ್ತಿ ಕರೆಕ್ಟ್ ಮಾಡಿದ್ರಲ್ಲ, ಒಂದೇ ಒಂದು ಲೈನ್ ಕಳಿಸಿದ್ರು. ಆ ಲೈನ್ ಏನು ಕಳಿಸಿದ್ರು ಅಂದರೆ, ನನಗೆ ಬಹಳ ಇಷ್ಟ ಆಗಿರುವಂಥ ಲೈನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಧ್ಯೇಯ ವಾಕ್ಯ ಆಗಬೇಕು, ನಿಮ್ಮ ಜೀವನದ ಧ್ಯೇಯ ವಾಕ್ಯ ಆಗಬೇಕು. ಅವ್ರು ಕಳಿಸಿದ್ದಿಷ್ಟೇ, ಐ ಆ್ಯಮ್ ಎ ಫುಲ್ ಟೈಮ್ ಸ್ಟೂಡೆಂಟ್ ಆ್ಯಂಡ್ ಎ ಪಾರ್ಟ್ ಟೈಮ್ ಟೀಚರ್. ಪ್ಲೀಸ್ ರಿಮೆಂಬರ್ ದಿಸ್, ವಿ ಆರ್ ಆಲ್ ಫುಲ್ ಟೈಮ್ ಸ್ಟೂಡೆಂಟ್ಸ್, ಪಾರ್ಟ್ ಟೈಮ್ ಟೀಚರ್ಸ್. ಅಂದರೆ ಯಾರು ಈಗ ಟೀಚರ್ಸಾಗಿ ಕೆಲಸ ಮಾಡ್ತಾ ಇದ್ದೀರಾ, ಭಯಪಡಬೇಡಿ, ನಿಮ್ಮ ಸ್ಯಾಲ್ರಿ ಪೂರ್ತಿ ಕೊಡ್ತಾರೆ. ಪಾರ್ಟ್ ಟೈಮ್ ಅಂದ ತಕ್ಷಣ ಭಯ ಆಗೋದು ಬೇಡ, ಸ್ಯಾಲ್ರಿ ನಮಗೆ ಬರುತ್ತೆ. ನೋಡಿ ಸ್ನೇಹಿತರೆ, ದಿಸ್ ಈಸ್ ದಿ ಓನ್ಲಿ ಪ್ರೊಫೆಷನ್ ವೇರ್ ವಿ ಆರ್ ಪೇಯ್ಡ್ ಟು ಲರ್ನ್. ದೆರ್ ಈಸ್ ನೋ ಅದರ್ ಪ್ರೊಫೆಷನ್ ವೇರ್ ಯು ಆರ್ ಪೇಯ್ಡ್ ಟು ಲರ್ನ್. ನಾವು ಕಲೀಲಿಕ್ಕೆ ನಮಗೆ ಸಂಬಳ ಕೊಡ್ತಾ ಇದ್ದಾರೆ, ಕಲ್ತಿದ್ದನ್ನು ಶೇರ್ ಮಾಡಲಿಕ್ಕೆ ಸಂಬಳ ಕೊಡ್ತಾ ಇದ್ದಾರೆ. ಆ್ಯಂಡ್ ಯು ನೋ ದಿ ಬೆಸ್ಟ್ ವೇ ಆಫ್ ಲರ್ನಿಂಗ್ ಈಸ್ ಬೈ ಟೀಚಿಂಗ್ ಅಂತ ಇನ್ನೊಂದು ಇಂಗ್ಲೀಷ್ ಉಕ್ತಿ. If you teach somebody, you will never forget. So the best way of learning is by teaching somebody. Even students, you know, would be teachers. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ದು ಯಾವುದೋ ಒಂದು ಸಬ್ಜೆಕ್ಟ್ ನಿಮಗೆ ಭಾಳ ಚೆನ್ನಾಗಿ ಬರ್ತಾ ಇದೆ, ನಿಮ್ಮ ಸ್ನೇಹಿತರಿಗೆ ಹೇಳ್ಕೊಡಿ, ಯು ವಿಲ್ ಲರ್ನ್ ದಟ್ ಬೆಟರ್, ಯು ವಿಲ್ ನಾಟ್ ಫರ್ಗೆಟ್ ಇಟ್. ಸೊ ದಟ್ ಈಸ್ ವೈ ವಿ ಸೇ ಕೀಪ್ ಯುವರ್ ಮೈಂಡ್ ಓಪನ್. ವಿ ರಿಯಲಿ ಡೋಂಟ್ ನೋ. ನೋಡಿ, ಇತ್ತೀಚೆಗೆ ಐ ವಾಸ್ ಇನ್ ನಾರ್ತ್ ಕರ್ನಾಟಕ, ಐ ಮೆಟ್ ಅನ್ ಓಲ್ಡ್ ಮ್ಯಾನ್. ಅವರು ಎಜುಕೇಟೆಡ್ ಅಂದರೆ, ಇವತ್ತು ನಾವು ಏನು ಟರ್ಮ್ ಯೂಸ್ ಮಾಡ್ತೀವಿ ಎಜುಕೇಟೆಡ್ ಅಂತ, ಆ ಸೆನ್ಸಲ್ಲಿ ಎಜುಕೇಟೆಡ್ ಅಲ್ಲ. ಅಂದರೆ ಡಿಗ್ರೀಸ್ ಏನಿಲ್ಲ ಅವರಿಗೆ, ಬಹುಶಃ ಅವರು ಸ್ಕೂಲ್ಗೂ ಹೋಗಿಲ್ಲ, ಆದರೆ ನಿಜವಾದ ಅರ್ಥದಲ್ಲಿ ಎಜುಕೇಟೆಡ್ ಮ್ಯಾನ್. ಅವರು ಒಂದು ಮಾತು ಹೇಳಿದ್ರು, ನೋಡಿಪ್ಪ ಎಲ್ಲರೂ ಮಾತು ಮಾತು ಮಾತು ಅಂತ ಮಾತಾಡ್ತಾರೆ, ಮಾತು ಹೇಗಿರಬೇಕು ಅಂತ ಅವ್ರು ಹೇಳಿದ್ದನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಐ ವಾಂಟ್ ಯು ಟು ರಿಮೆಂಬರ್ ದಿಸ್ ಬಿಕಾಸ್ ಇದು ನಿಮಗೆ ಟೀಚಿಂಗ್ಗೆ ಭಾಳ ಮುಖ್ಯ ಆಗುತ್ತೆ. ಅವ್ರು ಹೇಳಿದ್ರು, ನೋಡಪ್ಪ ಮಾತಿನ ಹಿಂದೆ ಒಂದು ಉದ್ದೇಶ ಇರಬೇಕು, ಒಂದು ಸಂದೇಶ ಇರಬೇಕು, ಇಲ್ಲ ಒಂದು ಆದೇಶ ಇರಬೇಕು. ಮಾತಿನಾಗ ಒಂದು ರೀತಿ ಇರಬೇಕು, ನೀತಿ ಇರಬೇಕು, ಪ್ರೀತಿ ಇರಬೇಕು, ಅದಕ್ಕೊಂದು ತೂಕ ಇರಬೇಕು. ಮಾತು ಮತಿಯಿಂದ ಬರಬೇಕು, ಮತೀಯ ಆಗಬಾರ್ದು. ಮಾತಿನಲ್ಲಿ ಆತ್ಮೀಯತೆಯ ಅಲೆ ಇರಬೇಕು, ಸ್ನೇಹದ ಸೆಲೆ ಇರಬೇಕು. ಮಾತಿನಲ್ಲಿ ನಾನಿರಬಾರ್ದು, ಮಾತಿನಲ್ಲಿ ನೀವಿರಬೇಕು. ಮಾತಾಡಲಿಕ್ಕೆ ಏನೂ ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ತೆಪ್ಪಕ್ಕೆ ಕೂತಿರಬೇಕು. ಸ್ನೇಹಿತರೆ, ಇದು ನಾನು ಕೇಳಿದಾಗ ನನಗೆ ರೋಮಾಂಚನವಾಗ್ಬಿಡ್ತು. ಯಾಕೆ ಗೊತ್ತಾ, ನಾನು ಆ್ಯಸ್ ಎ ಸ್ಟೂಡೆಂಟ್ ಆಫ್ ಮ್ಯಾನೇಜ್ಮೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಒಂದು ದಿವಸ ಎರಡು ದಿವಸ ಕಾರ್ಯಕ್ರಮ ಮಾಡ್ತೀವಿ. ಕಾರ್ಯಾಗಾರ ಮಾಡ್ತೀವಿ. ಆದರೆ ಇವರು ಇಷ್ಟನ್ನು ಕೂಡ ಇನ್ ಎ ನಟ್ಶಲ್ ಇನ್ನೊಂದು ಹೇಳಿದರು, ಸಾರಿ ಮರ್ತುಬಿಟ್ಟಿದ್ದೆ, ಅದನ್ನು ಹೇಳ್ತೀನಿ. ಅವ್ರು ಹೇಳಿದ್ರು, ಮಾತು ಮಾತಾಡಿದ್ರೆ ಮುತ್ತಿನ ಹಾರದಂತಿರಬೇಕು, ಮಾತಾಡಿದ್ರೆ ಮುತ್ತು ಹಾರದಂತಿರಬೇಕು. ಎಂಜಲ್ ಹಾರಬಾರ್ದು, ಮುತ್ತು ಹಾರಬಾರ್ದು, ಮುತ್ತಿನ ಹಾರದ ಹಾಗಿರಬೇಕು. ಸ್ನೇಹಿತರೆ, ಕಮ್ಯುನಿಕೇಷನ್ ಅಂತ ನೀವೇನೇನು ಹೇಳ್ತೀರಾ ಅದೆಲ್ಲವೂ ಇದರಲ್ಲಿ ಅಡಕವಾಗ್ಬಿಟ್ಟಿದೆ. ನಾವು ಇಷ್ಟೇ ಮಾಡಬೇಕು, ಎಲ್ಲೆಲ್ಲಿ ಏನೇನು ನನಗೆ ಅವಕಾಶ ಸಿಗ್ತಾ ಇದೆ ಅದನ್ನು ತಗೊಂಡು ಇದನ್ನು ನನ್ನ ತರಗತಿಯಲ್ಲಿ ಹೇಗೆ ನಾನು ಯೂಸ್ ಮಾಡಬೇಕು ಅಂತ ಸ್ವಲ್ಪ ರಿಸರ್ಚ್ ಮಾಡಬೇಕಷ್ಟೆ. ಅದೊಂದು ಕಥೆ ಇರಬಹುದು, ಒಂದು ಕವನ ಇರಬಹುದು, ಒಂದು ಕಾರ್ಟೂನ್ ಇರಬಹುದು, ಒಂದು ಸೇಯಿಂಗ್ ಇರಬಹುದು, ಏನು ಬೇಕಾದರೆ ಇರಬಹುದು. ಇವತ್ತು ನಿಮಗೆ ಇಂಟರ್ನೆಟ್ ಇರೋದರಿಂದ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಯಾವುದನ್ನೋ ತೊಗೊಂಡು ಹೋಗಿ ಎಲ್ಲೋ ಹೇಳೋದು ಮಾಡಬಾರ್ದು. ಇದು ಬಹಳ ಮುಖ್ಯ. ಯಾಕೆಂತಂದರೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಬಿ ಎಡ್ನಲ್ಲಿ ಹೇಳ್ತಾರಂತಲ್ಲ, ಯು ಮಸ್ಟ್ ಲೀಡ್ ಯುವರ್ ಸ್ಟೂಡೆಂಟ್ಸ್ ಫ್ರಮ್ ನೋನ್ ಟು ಅನ್ನೋನ್. ನಾನು ಬಿ ಎಡ್ ಮಾಡಿಲ್ಲ, ಆದರೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಹೀಗೆ ಹೇಳ್ತೀವಿ ಅಂತ. ಅದಕ್ಕೆ ಒಬ್ಬರು ಟೀಚರು ಕ್ಲಾಸ್ಗೆ ಹೋದ್ರಂತೆ, ಒಬ್ಬ ಹುಡುಗನ ನಿಲ್ಲಿಸು, ನಿಂತ್ಕೊಳ್ಳಪ್ಪ ಅಂದರು. ನಿಂತ್ಕೊಂಡ. ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ? ಸರ್, ನಮ್ಮಪ್ಪ ರೈತ ಸರ್. ವೆರಿ ಗುಡ್. ನಿಮ್ಮದೇನು ಹೊಲ ಇದೆಯಾ, ಗದ್ದೆ ಇದೆಯಾ, ತೋಟನ? ಸರ್, ತೋಟ ಇದೆ ಸರ್. ನೀರಾವರಿಗೆ ಏನು ಮಾಡ್ತೀಯಪ್ಪ? ಬಾವಿ ಇದೆ ಸರ್. ಬಾವಿಯಿಂದ ನೀರು ಹೆಂಗೆ ತೆಗಿತೀರಾ? ಪಂಪ್ ಇದೆ ಸರ್. ವೆರಿ ಗುಡ್. ಇವತ್ತು ಪಂಪನ ಬಗ್ಗೆ ಚರ್ಚೆ ಮಾಡೋಣ. ಐ ಆಮ್ ಲೀಡಿಂಗ್ ಯು ಫ್ರಮ್ ನೋನ್ ಟು ಅನ್ನೋನ್, ರೈಟ್? ಬಟ್ ವೇರ್ ಈಸ್ ಪಂಪ್ ಆ್ಯಂಡ್ ವೇರ್ ಈಸ್ ಪಂಪ? ಐ ಕಾಂಟ್ ಕಾರ್ಲೇಟ್. ಸೊ ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು ನಾವು. ಯಾವುದೇನು ಉಪಯೋಗಿಸ್ಬೇಕು, ಏನು ಬಳಸಬೇಕು, ಎಲ್ಲಿ ಬಳಸಬೇಕು, ಅದಕ್ಕೆ ನಿಜವಾಗಲೂ ಕೂಡ ನೀವು ಅದರಲ್ಲಿ ಆಸಕ್ತಿ ಇಟ್ಕೊಂಡ್ರೆ ಸ್ನೇಹಿತರೆ, ಐ ಟೆಲ್ ಯು, ಯು ವಿಲ್ ಹ್ಯಾವ್ ವಂಡರ್ಫುಲ್ ಮೆಟೀರಿಯಲ್. ಒಂದು ಹಳ್ಳಿನಲ್ಲಿ ದರ್ ವಾಸ್ ಎ ಜೆಂಟಲ್ಮನ್, ಹಿ ವಾಸ್ ಪಾಪ್ಯುಲರ್ಲಿ ಕಾಲ್ಡ್ ರಾಮಾಯಣದ ರಂಗಣ್ಣ. ಅವರಿಗೆ ನೀವೇನೇ ಹೇಳಿ, ಹಿ ವಿಲ್ ಲಿಂಕ್ ಇಟ್ ಟು ರಾಮಾಯಣ. ಕಾಫಿ ಕುಡಿದ್ರಾ ಅಂತ ಕೇಳಿ, ನಾನೇನೋ ಕುಡಿದ್ನಪ್ಪ, ಆದರೆ ರಾಮ ಸೀತೆ ಪಾಪ ಕಾಡಲ್ಲಿದ್ದರು, ಅವ್ರಿಗೆ ಕಾಫಿ ಯಾರು ಕೊಡೋರು? ಹೀಗೆ ನೀವೇನಾದರೂ ಹೇಳಿದ್ರು ಹಿ ವುಡ್ ಅಸೋಸಿಯೇಟ್ ದಟ್ ವಿತ್ ರಾಮಾಯಣ. ಸೊ ಹಿ ವಾಸ್ ಕಾಲ್ಡ್ ರಾಮಾಯಣದ ರಂಗಣ್ಣ. ಆ ಊರಿಗೆ ಹಳೆಯ ಡಾಕ್ಟ್ರು ಟ್ರಾನ್ಸ್ಫರ್ ಆಗಿ ಹೊಸಬೂರು ಬರ್ತಾರೆ. ಆ ಊರಿನ ಹಿರಿಯರು ಹೇಳ್ತಾರೆ, ನೋಡಿ ಸ್ವಾಮಿ, ನಮ್ಮ ಊರಿನಲ್ಲಿ ಎಲ್ಲ ಚೆನ್ನಾಗಿದೆ ಎಕ್ಸೆಪ್ಟ್ ದಿಸ್ ಫೆಲೋ ರಾಮಾಯಣದ ರಂಗಣ್ಣ. ನೀವು ಏನೇ ಹೇಳಿದ್ರು ರಾಮಾಯಣ ಕ್ಲಿಕ್ ಮಾಡ್ತಾರೆ, ಸ್ವಲ್ಪ ಹುಷಾರಾಗಿರಬೇಕು ಅಂತ. ಇವ್ರು ಹೇಳ್ತಾರೆ, ರೀ ಅದೆಲ್ಲ ಯೋಚನೆ ಮಾಡಬೇಡಿ, ಈ ಭಾನುವಾರ ಅವ್ರನ್ನ ಕರೆಸ್ಬಿಡಿ ಅಶ್ವತ್ಥಕಟ್ಟೆಗೆ, ನಾನು ಬರ್ತೀನಿ, ಅವ್ರನ್ನ ಸೋಲಿಸ್ಬಿಡ್ತೀನಿ ನಾನು, ಯು ನೀಡ್ ನಾಟ್ ವರಿ. ಈ ಹಳ್ಳಿಯವ್ರು ಹೇಳ್ತಾರೆ, ಸ್ವಾಮಿ ನಮ್ಮ ರಂಗಣ್ಣ ಅಂತಿಂಥವ್ರನ್ನಲ್ಲ, ಅವನು ಮಹಾ ಘಟಾನುಘಟಿ, ಅವನು ಹಂಗಿಂಗೆ ಆಗೋದಿಲ್ಲ, ಯು ಕ್ಯಾಂಟ್ ಈಸಿಲಿ ಬೀಟ್ ಹಿಮ್ ಯುನೋ. ಸರ್ ಡೋಂಟ್ ವರಿ. ಇವ್ರಿಗೆ ಓವರ್ ಕಾನ್ಫಿಡೆನ್ಸು ಡಾಕ್ಟ್ರಿಗೆ. ಸಂಡೇ ದೇ ಆರ್ಗನೈಸ್, ಸೊ ರಾಮಾಯಣದ ರಂಗಣ್ಣ ಈಸ್ ಆಲ್ಸೋ ದೇರ್, ದಿಸ್ ನ್ಯೂ ಡಾಕ್ಟರ್ ಆಲ್ಸೋ ಅರೈವ್ಸ್, ದೇ ಇಂಟ್ರೊಡ್ಯೂಸ್ ದಮ್ ಟು ಈಚ್ ಅದರ್. ಆ್ಯಂಡ್ ಸಡನ್ಲಿ ದಿ ಡಾಕ್ಟರ್ ಸೇಸ್, ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೇ ಹೋಯ್ತು, ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೇ ಬಿಟ್ಟೇ ಅಂತಂತಾರೆ. ಅದು ಒಂದು ಫೋಕ್ ಗೇಮು, ಕಣ್ಣ ಮುಚ್ಚೆ ಆಟ ಆಡ್ತಾರಲ್ಲ. ಒಂದು 10-15 ಸೆಕೆಂಡು ನಮ್ಮ ರಂಗಣ್ಣವ್ರು ಸುಮ್ಮನೆ ಇದ್ದರು, ಊರಿನವ್ರಿಗೆಲ್ಲ ಭಾಳ ಖುಷಿ ಆಗೋಯ್ತು, ಓ ರಂಗಣ್ಣ ಈಸ್ ಡಿಫೀಟೆಡ್. ಆ ರಂಗಣ್ಣವ್ರು ಏನೂ ಮಾತಾಡಲಿಲ್ಲ, ಬಂದರು, ಬಂದು ಸೀದಾ ಡಾಕ್ಟರ್ನ ತಬ್ಬಿಕೊಂಡು ಬಿಟ್ಟು, ಡಾಕ್ಟ್ರೇ ರಾಮಾಯಣವನ್ನು ಇಷ್ಟು ಸೊಗಸಾಗಿ ಸರಳವಾಗಿ ಯಾರೂ ಹೇಳಿರಲಿಲ್ಲ ಅಂತಂದರು. ಇವ್ರಿಗೆ ಆಶ್ಚರ್ಯ, ಈ ಆಟಕ್ಕೂ ರಾಮಾಯಣಕ್ಕೂ ಹೇಗೆ ಲಿಂಕ್ ತರ್ತಾರೆ? ಅವ್ರು ಹೇಳಿದ್ರಂತೆ, ನೋಡಿ ಕಣ್ಣ ಮುಚ್ಚೆ ಅಂದ್ರಿ, ದಶರಥ ರಾಜ ಕಣ್ಣು ಮುಚ್ಚಿಬಿಟ, ಕಾಡೇ ಗೂಡು ಯಾರಿಗೆ, ರಾಮಂಗೆ ಸೀತೆಗೆ ಲಕ್ಷ್ಮಣಂಗೆ ಕಾಡೇ ಗೂಡಾಯಿತು, ಉದ್ದಿನ ಮೂಟೆ ಥರ ಇದ್ದ ರಾವಣ ಉರುಳೇ ಹೋದ, ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆ ಅಂದರೆ ಅವನು ರಾವಣ ಯಾರ್ಯಾರನ್ನ ಜೈಲಲ್ಲಿ ಹಾಕಿದ್ದ ಅವ್ರಿಗೆಲ್ಲರಿಗೂ ಬಿಡುಗಡೆ ಸಿಕ್ಬಿಡ್ತು, ಎಲ್ಲರೂ ಫ್ರೀ ಬರ್ಡ್ಸ್ ಆಗಿಬಿಟ್ರು, ಇಷ್ಟು ಸೊಗಸಾಗಿ ರಾಮಾಯಣ ಯಾರೂ ಹೇಳಿರಲಿಲ್ಲ ಡಾಕ್ಟ್ರೆ. ಸ್ನೇಹಿತರು, ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂತಂದರೆ, ನಾವು ಆಸ್ ಟೀಚರ್ಸ್ ನಮಗಿದೊಂದು ಎಬಿಲಿಟಿ ಬೇಕು, ಎಲ್ಲಿ ಏನೋ ಒಂದು ಸಿಕ್ತು, ಲೆಟ್ ಮೀ ಯೂಸ್ ಇಟ್. ಅದಕ್ಕೆ ಒಂದು ವಿನಂತಿ ನಿಮ್ಮಲ್ಲಿ ಎಲ್ಲರಲ್ಲೂ ನಾನು ಮಾಡ್ಕೊಳ್ತೀನಿ. ಆಗಲೇ ಹೇಳ್ತಿದ್ದೆ, ಸ್ವಾಮೀಜಿಯವ್ರು ನನ್ನ ಹೇಳಿದ್ರು, ಇವತ್ತು ನಾನು ನಿಮ್ಗೆ ಹೇಳಿದೆ, ದಯಮಾಡಿ ಏನು ಬೇಕು ನೋಟ್ ಮಾಡ್ಕೊಳ್ಳಿ, ಇಲ್ಲದ್ರೆ ಮರ್ತೋಗ್ಬಿಡುತ್ತೆ. ಕೆಲವರು ನನಗೆ ಹೇಳ್ತಾರೆ, ಸಾರ್ ಪುಸ್ತಕದಲ್ಲಿ ಏನು ಸಾರ್ ಮಸ್ತಕದಲ್ಲಿದೆ ಅಂತ. ಅದು ಭಾಳ ಹೊತ್ತಿರೋದಿಲ್ಲ, ಭಾಳ ದಿವಸ ಇರೋದಿಲ್ಲ, ಪುಸ್ತಕದಲ್ಲಿ ಇದ್ದುಬಿಟ್ರೆ ಮಸ್ತಕಕ್ಕೆ ಏನಾದರೂ ಕನ್ಫ್ಯೂಷನ್ ಬಂದರೆ ಪುಸ್ತಕ ನೋಡ್ಬೋದು, ಅದರಿಂದ ಬರಿಬೇಕು. ನನ್ನ ವಿನಂತಿ ನಿಮ್ಮಲ್ಲಿ ಇಷ್ಟೇ, ಓದುವ ಅಭ್ಯಾಸವನ್ನು ದಯಮಾಡಿ ಬೆಳೆಸ್ಕೊಳ್ಳಿ. ಆಸ್ ಟೀಚರ್ಸ್ It is very important that we read literature in particular. ನಿಮ್ಮ ಸಬ್ಜೆಕ್ಟ್ ನೀವು ಓದ್ತೀರಾ, ಸಬ್ಜೆಕ್ಟ್ ಬಗ್ಗೆ ನಾನು ಯಾರೂ ಏನು ಹೇಳೋದಿಲ್ಲ, ಬಟ್ ಯು ಮಸ್ಟ್ ರೀಡ್ ಲಿಟ್ರೇಚರ್ ಬಿಕಾಸ್ ಸಾಕಷ್ಟು ನಿಮಗೆ ಸಾಮಗ್ರಿ ಸಿಗುತ್ತೆ. ಆ ಸಾಮಗ್ರಿ ಹೇಗೆ ಸಿಗುತ್ತೆ ಅಂತಂದರೆ, ಯಾವುದೋ ಒಂದು ಎಲ್ಲೋ ಓದಿರ್ತೀರ. ಫಾರ್ ಎಕ್ಸಾಂಪಲ್, ನೀವು ಭಾಷೆಯನ್ನು ಪಾಠ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಷನ್, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು, ಪದ ಬಳಕೆ ಹೇಗಿರಬೇಕು, ನಾವು ಮಾತಿನ ಮೇಲೆ ಗಮನ ಹೇಗಿರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಹೇಳಿದ್ರು ಹೇಗೆ ಮಾತಾಡಬೇಕು ಅಂತ, ಅದನ್ನು ಅವಲೋಕನ ಮಾಡಿದಾಗ ನಮಗನ್ಸತ್ತೆ. ನಾವೆಲ್ಲೋ ಅಲ್ಲಿ ಇಲ್ಲಿ ಓದಿದಾಗ, ನಮ್ಮ ಬೆಂಗಳೂರಿನ ವೈಸ್ ಚಾನ್ಸಲರ್, ಫಾರ್ಮರ್ ವೈಸ್ ಚಾನ್ಸಲರ್ ಎಚ್ ನರಸಿಂಹಯ್ಯ ಅಂತ ದಿವಂಗತರು, ಅವರು ಬಹಳ ಹೀಗೆ ಹಾಸ್ಯ, ಅವರು ಮಾತಾಡ್ತಾ ಇದ್ದರೆ ಸಾಕಷ್ಟು ಹಾಸ್ಯ ಸಿಗೋದು. ಅದು ಅವ್ರು ಹೇಳೋರು, ನೋಡಪ್ಪ ನಾನು ಬಳಸಿದ್ದನ್ನ ಟೀಚರ್ಸ್ ತೊಗೊಂಡು ಕ್ಲಾಸಲ್ಲಿ ಹೇಳ್ಬಿಡ್ತಾರೆ, ನಂಗೆ ರಾಯಲ್ಟಿನೇ ಕೊಡೋಲ್ಲ ಅಂತ. ದೇರ್ ಇಸ್ ನೋ ಕ್ವಶನ್ ಆಫ್ ರಾಯಲ್ಟಿ, ಯು ಮಸ್ಟ್ ಯೂಸ್ ದಟ್. ಅವರ ಸ್ನೇಹಿತರ ತಂದೆ ಒಬ್ಬರು ತೀರ್ಕೊಂಡ್ಬಿಟ್ರಂತೆ, ಸ್ನೇಹಿತರು ಒಬ್ಬರು ಅವ್ರ ತಂದೆ ತೀರ್ಕೊಂಡ್ರು. ಅವರು ನರಸಿಂಹಯ್ಯನವ್ರಿಗೆ ಫೋನ್ ಮಾಡಿದ್ರಂತೆ, ಸರ್ ಹೀಗೆ ನನ್ನ ಫಾದರ್ ಹೋಗ್ಬಿಟ್ಟಿದ್ದಾರೆ, ಕಾರ್ಪೊರೇಷನ್ಗೆ ನಾನು ವ್ಯಾನ್ಗೆ ಫೋನ್ ಮಾಡಿದೆ ಡೆಡ್ ಬಾಡಿ ತೊಗೊಂಡೋಗೋಕ್ಕೆ, ಅರ್ಧ ಗಂಟೆ ಆಯಿತು ಸರ್, ಈ ಹತ್ತು ನಿಮಿಷ ಅಂತ ಇದ್ದಾರೆ, ಕಳಿಸ್ಲಿಲ್ಲ, ದಯಮಾಡಿ ನೀವು ಒಂದು ಮಾತು ಹೇಳಿದ್ರೆ ಬೇಗ ಕಳಿಸ್ತಾರೆ ಸರ್. ಇವರು ಆಯ್ತಪ್ಪ ಅಂಥೇಳಿ ಕಾರ್ಪೊರೇಷನ್ಗೆ ಫೋನ್ ಮಾಡಿದ್ರಂತೆ. ಅವನು ಫೋನ್ ಯಾರೋ ರಿಸೀವ್ ಮಾಡಿದವರು, ನಾನು ಕಣಪ್ಪ ಎಚ್ ನರಸಿಂಹಯ್ಯ ಮಾತಾಡೋದು. ಅವನು, ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಪ್ಪ. ನೋಡಪ್ಪ ಈ ಥರ ನನಗೆ ಬೇಕಾದವರು ಒಬ್ಬರು ಫೋನ್ ಮಾಡಿದ್ರಂತೆ, ಅರ್ಧ ಗಂಟೆ ಆಯ್ತಂತೆ, ನೀವು ಇನ್ನೂ ಕಳಿಸಿಲ್ವಂತೆ. ಸರ್ ಭಾಳ ರಶ್ ಇದೆ ಸರ್, ಸಿಕ್ಕಾಪಟ್ಟೆ ರಶ್ ಇದೆ ಸರ್, ಸ್ವಲ್ಪ ಕಷ್ಟ ಆಗುತ್ತೆ, ನಿಮಗೆ ಬೇಕಾದರೆ ಹೇಳಿ ಸರ್, ಈಗಲೇ ಕಳಿಸ್ತೀನಿ. ಈ ಸರಕು ನಿಮಗೆ ಸಿಗಬೇಕಂದ್ರೆ ನೀವು ಓದಬೇಕು. ದರ್ ಆರ್ ಪ್ಲೆಂಟಿ ಆಫ್ ಸಚ್ ಎಕ್ಸಾಂಪಲ್ಸ್. ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಊಟಕ್ಕೆ ಕರ್ಕೊಂಡು ಹೋದರು, ಆ ಒಂದು ಹೋಟ್ಲು ಸಣ್ಣ ಸ್ಟೇರ್ ಕೇಸು, ಅದರ ಮೇಲೆ ಬರೆದಿದ್ದಾರೆ, ನಿಧಾನವಾಗಿ ಮೇಲೆ ಬನ್ನಿ. ಎಂಥ ಬ್ಯೂಟಿಫುಲ್ ಸೈಯಿಂಗ್ ಅದು. ಸೊ ಭಾಷೆ ನೀವು ಹೇಳ್ಕೊಡ್ತೀರಲ್ಲ ಈ ತರಹ, ದಟ್ಸ್ ವೈ ಐ ಸೆಡ್ ಕೀಪ್ ಯುವರ್ ಐಸ್ ಓಪನ್, ಇಯರ್ಸ್ ಓಪನ್, ಆ್ಯಂಡ್ ದ ಮೈಂಡ್ ಓಪನ್. ಸೊ ಲರ್ನಿಂಗ್ ಇದೆ ನೋಡಿ, ನಡೀತಾ ಇರಬೇಕು. ಯಾವತ್ತೋ ಏನೋ ಆಗಿದ್ದು ಇವತ್ತಿಗೂ ನಾಳೆಗೂ ನಡ್ಕೊಂಡು ಹೋಗುತ್ತೆ ಅನ್ನೋದೆಲ್ಲ. ಯು ಮಸ್ಟ್ ಬಿಕಮ್ ವೆರಿ ಕ್ರಿಯೇಟಿವ್. ಇಫ್ ಯು ಆರ್ ಕ್ರಿಯೇಟಿವ್, ಯು ನೋ ಹೌ ಟು ಪುಟ್ ಅಕ್ರಾಸ್ ದಿ ಮೆಸೇಜ್. ನೀವು ಇನ್ಸ್ಪೈರ್ ಮಾಡಬೇಕು. ಬರೀ ಪಾಠ ಮಾಡೋದು, ಬಹಳ ಜನ ಟೀಚರ್ಸ್ ಇದ್ದಾರೆ, ಪಾಠ ಬಹಳ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಬಟ್ ದಟ್ ಇನ್ಸ್ಪಿರೇಷನ್. ಐ ವಾಸ್ ಟೆಲ್ಲಿಂಗ್ ಯು ಅಬೌಟ್ ಮೈ ಟೀಚರ್ ಮಿಸ್ಟರ್ ಶಾಮಣ್ಣ. ಆ ಥರ ಇನ್ಸ್ಪೈರ್ ಮಾಡೋದನ್ನು ಕಲ್ತ್ಕೊಳ್ಳಿ. ಆದಷ್ಟು ಕ್ರಿಯೇಟಿವ್ ಆಗಿರಿ. ದಯಮಾಡಿ ಕೋಪ ಮಾಡ್ಕೊಳ್ಬೇಡಿ. ಕೋಪ ಮಾಡಿಕೊಂಡ್ರೆ ಒಂದು ಸೇಯಿಂಗ್ ಇದೆ, ಇಫ್ ಯು ಬಿಕಮ್ ಆ್ಯಂಗ್ರಿ ಫಾರ್ ಎ ಮಿನಿಟ್, ಯು ಲೂಸ್ ಯುವರ್ ಹ್ಯಾಪಿನೆಸ್ ಫಾರ್ 60 seconds ಅಂತ. ನಿಮಗೆ ತೊಂದರೆ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ಭಾಳಷ್ಟು ಚೇಂಜಸ್ ಆಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ಎ ಡಾಕ್ಟರ್, ದೇರ್ ವಿಲ್ ಬಿ 46 chemical changes. ಸೊ ಆದ್ದರಿಂದ ಕೋಪ ಮಾಡ್ಕೊಳ್ಬೇಡಿ, ಬಟ್ ಯು ಮಸ್ಟ್ ನೋ ಹೌ ಟು ಹ್ಯಾಂಡಲ್ ಯುವರ್ ಸ್ಟೂಡೆಂಟ್ಸ್. ಸಾಮಾನ್ಯವಾಗಿ ಟೀಚರ್ಸ್ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ಹೌ ಟು ಡಿಸಿಪ್ಲಿನ್ ಅವರ್ ಸ್ಟೂಡೆಂಟ್ಸ್. ನನ್ನ ಉತ್ತರ ಇಷ್ಟೇ, ಗುಡ್ ಬಿಹೇವಿಯರ್ ಅಥವಾ ಡಿಸಿಪ್ಲಿನ್ ಈಸ್ ಬೈ ಪ್ರಾಡಕ್ಟ್ ಆಫ್ ಗುಡ್ ಟೀಚಿಂಗ್. ಇಫ್ ಯು ಆರ್ ಎ ಗುಡ್ ಟೀಚರ್, ದೇ ಫಾಲ್ ಇನ್ ಲೈನ್. ಸೊ ದಿ ರೆಸ್ಪಾನ್ಸಿಬಿಲಿಟಿ ಈಸ್ ಆನ್ ಯುವರ್ ಶೋಲ್ಡರ್ಸ್. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.
0: ಇಷ್ಟವರೆಗೆ ಪ್ರೊಫೆಸರ್ ರಘೋತ್ತಮ್ ರಾವಿಯವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ
2: ಸಂಸಾರಾಚಾ ಶಿಮಾಪುರಿಯಾಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
2: ತಾಳು ಅನಿ ಉಮಾಳ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ತೋಡು ಖುಷಿ ತುಮಕಾ ತಂತು ಸೋಡು ಆದಾಯ ಸುಲೋಗಿ
2: ಅಮಕ ಪರ್ಸೆಂಟೇಜ್ ಶಂಬರ್ ಆರು 30% ಆಮೇಕ ಪಾನ್ ಸೋಜ ಅನಸ್ಲಾರ ತೇ 30 ರೂಪಾಯಿ ಆಮೇ ಒಂಟೆ ಗಣಗಣಿಗೆಜ ಅದಾರ ಆರು 30 ರೂಪಾಯಿ ಪರ್ಸೆಂಟೇಜ್ ಅಮಕ
1: ಮಸ್ಲಿ ನಸ್ತನ ತುಮಿ ಪಟಿ ಇಲ್ಲ ಸರ್
2: ಪಟಿ ಇಲ್ಲ ಅಮಕ ಕರ್ಸಾ ಕಾಯ್ನ ಅಮ್ನಿ ರೇಷನ್ ಅನ್ ಜೌಲೆ ಮಾತ್ರ ಅಮಕ ಲಾಭ ತಿಟ್ಲೆ ಅಂತ
1: ಜಲ್ಲಂಗ ಇತ ಸೋ ಅನುಭೋಗ
2: ತಸ್ಲೋ ಅನುಭವ ಉಣ್ಣ ಜಾವುನ ಜಲ್ಯಾರ ದೈನಿ ಕಾಯ ಅಮಕ ಸೋಡ್ನ ಗಲಿನ ಅಮ್ಚೆ ಕರ್ಸಾಜೆ ಪೈಸೆ ಅಮಕ ದೇವ್ ನಸಲ್ಲ
1: ಆತಾ ಬೋಟಿಚ ಕಾಮ ತುಮಕ ರಜಾ ಅಸ್ಲಿ ಪಾವಸಂತ ಪೌಶಲ್ಯ ದಿವಸ ಆತಾ ತುಮಿ ರಿಕ್ಷಾ ಕಣ ಗೆಲ್ಯಪ್ಪ ಉಪರಂತ ತುಮಿ ಸಡಾವತ್ ವೇಳ ರಿಕ್ಷಾ ಸಂಗತ ಕೃಷಿಜೆ ಪಟ್ಟ ಕಷೆ ಆತಾ ಈ ರಿಕ್ಷಾಚೆ ತುಮಚೆ ಜೀವನ
2: ಜೀವನ ಸಂಗ್ಲ್ಯಾರ ಮುಖ ಆತ ಏಜ್ ಜಾಲಿ ತಸಲ್ಯ ಅಂತ ಮುಂಜೆ ಜೀವನಿ ಆರಾಮ ದಿಸ್ತಾ ಸಂಗ್ಲ್ಯಾರ ಸಗ್ಲೋ ದಿವಸ ಗಲಾನ ಅವು ಈಗ ಸಕಾಲಿ 500 ಉಡ್ತಾಗಾರ ಪ್ರಜಾಪ್ರಾಂತ ನಾವು 1:30 ತಸ್ತಾನ ಪಾರ್ಕ್ ಆಗ್ಯವನು ಪೌತ ದನ್ಪರ 2:00 3:00 ಸೇರ್ಗಲ್ತ ತಜಾಪ್ರಾಂತ ಗರ ಗೆಲ್ಯಾರು ಇಲ್ಲೇ ಸರ.

0: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಅಪ್ರೂಪ ಸಿ ವಿಲ್ ಪಿ ರಿಮಿ ಬಸ್ ಸಚಿಕ ಕಾಸರಿ ಜೋಡ್ಯಾಂಗ ತಿರಿ ವಿನ್ಲೇ ಮೊರೆಯಲ್ಲಿ ಪೋದಮಿ ಐಕಲೆ ಅನಿಯತ ಐಕೋಪೇನು ಜ ಫ್ರಾನ್ಸಿಸ್ ಡಿಸೋಜಾ ಹಂಚೆ ಸಂಗಿ ಅಮಿ ಸಂವಾದ ಮುಖರ್ ಸಿತ ಕಾಸರಿ ಜಿನಿ ತನ ಕೃಷ್ಣ ತುಂಬ ಬೋಟಿಗೆ ತನ ತುಂಬ ಗರ್ ಕೃಷ್ಣ ಸಂಬಳತಿಲ್ಲ
2: ಜಿ ಬೈಲ್ ಬರಿ ಹುಷಾರ ಸಫಲ ಸಕಲ್ ಬುರ್ಕ್ಯಾಂ ಬರಿ ಸುಧಾರಿಸನ ಸಲ್ಲೆ ರಾಮದು ವಾಡ್ನು ಇಸ್ಕಲ್ ಅದಾಡ್ನು ಕಡೆ ಸಲ್ಲೆ ಸಲ್ಲೆ ಅಂತೂ ಮಕ್ಕ ತಿಟ್ಲೆ ಕೃಷ್ಣ ಕಲ್ನಟ್ಲೆ ಅಮ್ಮಿ ಮುಗಿ ಅವಾಯಪಾಗ ಆಟ ಜನ ಬುರ್ಗಿ ಆಸಲ್ಲಿ ಸಕ್ಕಡೆ ಕಾದಾರ್ದವನು ಬಾವು ಪುರ ಇಂಗಡಿ ದವಳೆ ಮಾಯಿ ಕಡೆ ಮುಜೆ ಸಂಗಾತ ತಸಲ್ಲಿ ತನಿ ಮರ್ತಮ್ಮನ ಸರ್ ಮುಜೆ ಹುಟ್ಟು ತಸಲ್ಲಿ ತಂಚೆ ಮೋರ್ನ ಜೀನ ಕಡೆ ದಾಲೆ ಅಪ್ರಾಂತ ಅಮ್ಮಿ ಅಮ್ಮಿಂತ ಬಾಯಿಲ್ ಬುರ್ಗಿ ಅಮ್ಮಿ ಸಂಗಾತ ಆಸಲ್ಲಿ ಸಕ್ಕಡೆ ದೇವನ ಕಡೆ ಪೈಸ ಪೈಸ ಗೇಲಿ ಸಕ್ಕಡೆ ಮಗಿರ ಅಮ್ಮಿ ಅವ ಬುಟ್ಟಿ ಗೆಲ್ಲಾರು ಮುಜೆ ಬಾಯಿಲ್ ಸಗಲೆ ಗರ್ಚೆ ಕಾಮ ಕಡೆ ಕರ್ ನಸಲ್ಲೆ ಅಣ್ಣ ಬುರ್ಗಿ ಅಮ್ಮ ಬರೇ ಗರ್ನ ಸುಧಾರಿಸು ನಸಲ್ಲಿ
1: ತಶೆ ಏ ಅದನ್ನ ತುಂಬ ಬೋಟಿಗೆ ಕಜಾರ್ದಲ್ಲಿ ಸಂದರ್ಭ ತುಂಬ ಇಬ್ಬರ ಸಡ್ಡು ಬೋಟಿಗೆ ಬರ ಬೋಟಿಗೆ ಕಾಮ ಕರ್ನಸ್ಲ್ಯಾತ್ ತುಂಬ ಮೊಗಾಚಿ ಮಸ್ಲಿ ಈ ಮಸ್ಲಿ ಭಾರಿ ಮಕ್ಕ ಲೈಕ್ ಜಾತ ಭಾರಿ ಖುಷಿ ಮಸ್ಲಿ ಕವಂಚ ಮಳ್ಯಾರ ಆಶಾ ಸಡ್ ಕಂಚ ಮಸ್ಲಿ ಐತಿ ತುಮ್ಕ ಸಡ್ ಮೋಗ
2: ಹಾಂ ಮೂಗ ಸಂಗ್ಲ್ಯಾರ ಮಸ್ಲಿ ಹರಿ ಏಕ ಮಸ್ಲಿ ಅಮಿ ಗೊತ್ತ ದರಿಯಾನ್ ಕಂಚಿ ಮೇಲಂತ ಕಂಚಿ ಮಸ್ಲಿ ಕವನ ಅವನ ಸಮಯಾರ ಸಾಧ್ಯನ ನಮ್ಮನಂಚಿ ಮಸ್ಲಿ
1: ಏಕ ಕೆಲ್ಯ ಮಸ್ಲಿ ಐತಿ ನಾವ ಸಂಗೀತಿ
2: ಮಸ್ಲಿ ಪಾಪ್ಲೆಂಟ್ ಅಣಿ ಇಸ್ವಾನ್ ಮೆಲ್ಗ್ ಮಗೇರ್ ಬಂಡಾಸ್ ಕುರ್ಲೋ ಕೇದಾರ್ ಬಂಗ್ಡೆ ತರ್ಲೆ ಮಗೇರ್ ಇನ್ಗಾ ಲೇಪೋ ಅಣಿ ಬರಿ ಬರಿ ಮಸ್ಲಿ ಆಮ್ ಕಂಚಿ ಮೆಲ್ತಾಮ್ ಕಬೋಟಿರ್ ಆಮೆ ಬರಿ ಬರಿ ಮಸ್ಲಿ ಅಮಿಂತ ಸಿಟಿಗರ್ನು ಅಮಿಂತ ನಿಸ್ತೇಗರ್ನು ಅಮಿಂತ ಕವನ್ ಅಸಲ್ಲೆ
1: ಗರ ಎಡ್ನೇ ತಲೆ
2: ಗರ ಎಡ್ನೇ ಅಸಲ್ಲೆ
1: ಆತ ಮಸ್ಲಿ ಬರ ಇಲ್ಲಿ ಊಣಿ ಮೇಲ್ತಾ ಕಾರಣ ಕಿತ್ತೆ ಸಂಗೀತ
2: ಅಮ್ಮಿ ಪೊಯ್ಲೆ ಕೇಳಿ ಮಸ್ಲಿ ಸೇರಿದಲ್ಲ ಆತ ಮಸ್ಲಿ ಬಳಿ ತನ ಕಂಕುತ್ತು ಮಣ್ಣದ ಇನ್ನು ಸಂಗ್ಲಾರ ಅತಂಜಿ ಮಸ್ಲಿ ತಿಟ್ಲಿ ರೂಸನ ಟೇಸ್ಟಿನ ಅಣಿ ಕೇಳ್ಗೊತ ಅಮ್ಮಿ ಪೊಯ್ಲೆ ಐಸೋರ್ ನಸ್ಲು ಆತ ಮಸ್ಲಿ ಪೌಡ್ರ್ ಕಲ್ತಾ ಆತು ತಸಲ್ಲ ಅಂತೂ ಈ ಮಸ್ಲಿ ಟೇಸ್ಟಿನ ಅಂತಿಟ್ಲಿ ಹೋಯ್ ತಸಲ್ಲ ಅಮ್ಮಿ ಬೋಟಿ ಹೊಸನ ಅಸ್ತಾನ ಅಮ್ಮ ಜಾಯ್ದಲ್ಲಿ ಮಸ್ಲಿ ಹಿಂಗಡ್ತು ದೂರ ನಸಲ್ಲು ಗರ ಆಡುಂಗ
1: ಫ್ರೆಶ್ ಫ್ರೆಶ್ ಮಸ್ಲಿ ಮೇಳ್ತಲ್ಲಿ
2: ತಕ್ಕ ಐಸ್ಗಳನ್ನ ದೋರ್ಲಾರ ಅಮ್ಕ ಜಾಯ್ದಲ್ಲಿ ಇನ್ಸೂನ್ ಬುರಿ ಮಸ್ಲಿ ದೋರ್ಚಿ ಅಮ್ಮಿ ಹೋಯ್ ತಸಳ್ಳೆ ಅಂತೂ ನಮ್ಮ ಕದಿಟ್ಲೆ ಫಿಕಿರ್ನ ಕೊಡ್ನಟ್ಲೆ ಅಮ್ಮಿ ಏಕ್ ಬುಟ್ಟಿ ಎತ್ತಸ್ತಾನ ಅಡ್ಲ್ಯಾರ ಮಸ್ಲಿ ಮಗಿರೆ ಗಿಟ್ಟಿ ಎತ್ತಮ್ಮನ ಸರ್ತಿ ಮಸ್ಲಿಗಾರ ಅವರು ಅಣಸಲ್ಲಿ
1: ತುಂಬ ಮಸ್ಲಿ ದರ್ಚ ಅನಿ ಬೋಟಿಗೆ ವಿಚ ಸಂದರ್ಭ ಕಾಯಿ ಯಾವ ಗಡದಲ್ಲೇ ಸಂಗಿ ಯಾವ ಗಡ ಅಂತ ತುಂಬಿ ಬಚಾವಲ್ಲೆ
2: ಹೋಯ್ ಮಸ್ತು ಬುಟ್ಟಿ ಅಮ್ಮಿ ಬಚಾವಲ್ಲ ದೇವಾಣ ತರಕ್ಲ ತೇ ಚಿಂತಸ್ತನ ಅತ್ತಾಯಿ ದಲಂಟ್ಲೆ ಅಂದುಕ ಬರ್ತಾತ್ ತೇ ಗಡೀತ್
1: ತುಂಬ ಬುರ್ಗ್ಯಾಂಚ ಬುರ್ಗ್ಯಾಂಕ ತೀರಿ ಮಗಿರ ಮಿಸ್ಸಸ್ ಕತ್ತೀರಿ ತುಮಕ ದೇವಾನು ಒಂದ್ಸೇಲ ಮನೆ ಐತೆ
2: ವೈ ವೈ ಸಂಗ್ಲೇ ರಮಿ ಮಸ್ತು ಬಟ್ಟಿ ತುಪ್ಪಣಂಗೆ ಸಿರ್ಕೋನು ಬೋಟು ಮುಟ್ಟಿ ಬಟ್ಟಿ ಒಬ್ಬರು ಇದರಲ್ಲಿ ತೀನ್ ಬಿಡ್ಚಿ ತೀನ್ ಬಿಡ್ಚಿ ಅಂತ ರಾಕ್ಲ ದೇವಾನ ನಮ್ಕ ರಾಕ್ಲ ವೈ ಸಾವಿ ಕಂಚೆ ವಾರೆ ಪಾವಸು ಬೋಟಿರು ತಂಡು ಆಮಿ ತೇ ಕಷ್ಟು ತೇತ ದೇವಾನು ನಮ್ಕ ಆತದಲ್ಲಿ ಅಂತ ನಮ್ಕ ಇಲ್ಲಿ ಸುಕೊಂಡು ದಿಸ್ತ ಮಕ ಅಣಿ ಅಣಿಗೆ ತೆಮ್ ಸಂಗ್ಲ ರಿಕ್ಷಾ ಕಣಿಗೆ ಸರ್ ಸಕ್ಕಡೆ ಅಜಾಬ್ದಲ್ಲಿ ಆತು ಯಾವ ಪ್ರಯರ ಅಂತ ರಿಕ್ಷಾ ಕಣಿಗೆ ರಿಕ್ಷಾ ಸೊಡ್ತಾ ಮುನ್
1: ಹಾಂ ತುಂಬ
2: ಮಕ ಒಯ್ಲೆಯ ಡ್ರೈವಿಂಗ್ ಆಚೆ ಕಂಚೇ ಅನುಭವ ನಟ್ಲೋ ಅವ್ನು ದರ್ಯಾಂತ ಸಲ್ಲೋ ನೈನ್ತ್ ಕಾಮ ಕರ್ನಸಲ್ಲೋ ಮಗ ಸ್ವಂತ ದೂನು ಕಡಸ್ಲಿ ಮಗೇರು ಅವಂತು ಗಲವನು ಕಡಸಲ್ಲೋ ಆ ಟೈಮ್ ಅವ್ ಸಡನ್ ಇಲ್ಲ ಹುಷಾರ್ ನಸ್ತಾನ ರಿಕ್ಷಾ ಸಡನ್ ಸಿಕ್ಕಲೋ ಅಣಿ ರಿಕ್ಷಾ ಕಣಿಗೆ ಹೇಳಿ ತಜೆ ಪ್ರಥಮಕ ರಿಕ್ಷಾ ಜಾಯ್ತು ಮುಂದಿಸ್ತ
1: ಕಷ್ಟ ಸಾಧ್ಯ ತುಮ್ಕ ಈ ರಿಕ್ಷಾ ಸಿಕ್ಕೊಂಕು ಸೊಡಂಕು
2: ಸಿಕ್ಕೊಂಕು ಪೈಲೆ ಅಂಬಿಕಾ ಲೈಸನ್ಸ್ ಕೊರಂಕು ಗೆಲೋ ತೇ ಡ್ರೈವಿಂಗ್ ಲೈಸನ್ಸ್ ಅಂತ ಏನು ಸಿಕ್ಕಲೋ ಕುಡಿಯಾಲು ತಜೆ ಪ್ರಾಂತ ಮಕ ಫಸ್ಟ್ ಫಸ್ಟ್ ಬಾಳ ಇಲ್ಲಿ ಸೆ ಕಷ್ಟ ಜಾಲೆ ಕಷ್ಟ ಜಾಲೆ
1: ಮಗೆ ಆಕ್ಸಿಡೆಂಟ್ ಬರದಲ್ಲ
2: ನಾ ಮುಂಜೆ ದಿನೇಂತ ಜಾವನ ದೇವಚದ ಅಣಕಿ ಜಾವಂಚನಾಕ ತಸಲ್ಲ ಅಂತ ಮಕ್ಕ ಹಂಗ ಸರ್ ರಿಕ್ಷಾ ತಸಲ್ಲಿ ಮುಂಜೆ ಒಳಕಿಜೆ ತಡದನ್ನ ಸಲ ಮಕ್ಕ ಮಸ್ತ್ ಸಪೋರ್ಟ್ದಿಲ್ಲ ಸಪೋರ್ಟ್ ಕೇಳೆ ತೂ ಹಂಗ ಏನು ರಾವ್ ಸಂಗವನು ತಚೆ ಪ್ರಾಂತ ಮುಖರ್ ಮುಖ ಎತ್ತಸ್ತಾನ ಮಕ್ಕ ಉಪಾಧ್ಯಕ್ಷ ಕೇಳೆ ತಚೆ ಪ್ರಾಂತ ಅಧ್ಯಕ್ಷ ಕೇಳೆ ಮಗ ಕಂಚ ವಿಷಯ ಅಂತ ಸಕ್ಕಡೆ ಸಪೋರ್ಟ್ ಆಸಾತ್
1: ರಿಕ್ಷಾ ಚಾಲಕ ಮಾಲಕರ ಸಂಘ ಸ್ವಾಧ್ಯಕ್ಷ ಸಂವನ ಸತ್ ಕೇಳಿ ಬರೋ ಕಾರ್ಯ ಏನು ತುಂಬ ಕರ್ನ ಸತ್ ಹಂಗ ಯಾವ ಉಳ್ಳಲ್ಲ ಅಂತ ಚೋಟ ಮಂಗಳೂರು
2: ಹಂಗ ಸರ್ ಆಮಿ ಕ್ರಿಕೆಟ್ ಮ್ಯಾಚ್ ಗೆಳೈತ ತಚೆ ಪ್ರಾಂತ ಕಿಟ್ ದಿತ ಸಕ್ಕಡೆ ಹಂಗೆ ಕಿಟ್ಟು ದಿತ ಅಮ್ಮಿ ತಂಚೆ ಪಾಸಚೆ ಟೈಮ್ ಮಾರು ಸಕ್ಕಡೆ ಹಂಗೆ ಕಿಟ್ಟು ದಿತ ರಿಕ್ಷಾ ಹಂಗೆ ಮಗಿರು ಅಮ್ಚ ರಿಕ್ಷಾರ ಕಾಯಿ ಸೋಡಿನ ಜಾಲ್ಯಾರು ಅಮ್ಮಿ ಅಡಿದ ರೂಪಾಯಿ ಕಂದಿತ್ತ रिक्षाक ना ड्रायव्हर आयले सोमार जाल्यार मागीर कोणी हुशार ना जाल्यार तांकां आमी कलेक्शन करून पयशे दिता तांकां भितर जाल्ल्या इतले आमी पयशे व्हरून दिता मागीर आमी
1: मेडिकल कॅम्प पुरो करून आसा
2: मेडिकल ताका आमी करयले आमी ताच्या उपरांत आमी किट दिता मागीर उदकाचे एक सवलत घेयली एक फ्रीज बसयली आनी पार्काक करंट काडून गेलो आमी आनी आमचे रजिस्टर्ड जाला पार्क कांय तोंदरे ना सकट सेपट दिवन आमी ब्रण आसा आतां आमी 93 मेंबर आसा हय 93 मेंबर आसा हांकां हांव अध्यक्ष जावन आसा 4 वर्सां जावन आसा
1: 93 मेंबरांची तांची तुमी जतन काणगे जे साबार बोटीन तांकां काली सोडून जाताना तुमी ते सुदर्शन वरी जे तुमकां कशें साध्य जाता ताका वेळ कशें तुमी दितात
2: वेळ म्हळ्यार कांय झगडे आसता कांय एक्सिडंट जाता थंय वसा जाय तांचे ते समाधान करीत जाय कळ्ळी पंचायत की कर ना करसामा करीत जाय मागीर हांगासर आमी 3 जाती आसात ओगट जावन आसा कांय जर तर तसं जायना एखाद्या वेळार कांय इल्लेशे घरच्यांनी आयले तर जाल्यार दोनीय पार्टी आपोवन हांव समा करून पंचायत की करून समा करता तांकां हय हाजे पयले 2-3 अट जाल्ले आमी सारके गेला आतां बरं आसा सकाळ
1: तुमकां कांय सरकाराच्यो सवलती खातीर तुमी कांय तुमचें डिमांड्स कांय दवरलां गे तुमकां सरकाराच्यो सवलती कांय मेळटात गे
2: सरकारचे सवलती कांय ना हांवें एक टी म्हाका एज जाल्या म्हणून बरोवन दिल्याक ते फाटींत आयला ताज्या उपरांत सरकारच्या विशयन खंयचे वसान
1: तुमकां हिरिय नागरिकांक पेन्शन पुरा मेळटा
2: ना म्हाका मेळना ना सांगल्यार आमचे कार्ड APL हांवें BPL करूं ना तसं जाल्यार आमचे APL कार्ड आमकां दिना म्हणून सांगले तशें ताज्या उपरांत हांव तेजे लागीं वचून
1: आतां 93 वर्सां प्राय तुमी तुमच्या ल्हानपणार बरें तुमी बोटीक इतर रितीन तुमी जीव बरें तुमचे हे भलायकी सांबाळल्यान आतां तुमकां इतलें काले तुमचें सोलोंक आनी तुमकां तुमचें सदांचें कार्य करूंक तुमकां दिसपडतें जिवन बरें तरण काडूंक खंयचेय प्रॉब्लम नासतना तुमी जीवन आसात हें कारण मुगे हाचे तुमचे भलायकेचें कारण कितें
2: आमची भलायकी म्हळ्यार हांव ल्हान थावन तूं काम करनासलो हांव चड मुखार शिकले
1: कृशी करनासले ती
2: ना ना हांव पयले म्हज्या भयणीच्या घरा आसलो हांव क्ला इस्काल सोडून जाते तें भयणीच्या घरा आसलो थंय येयले सागोली आसले सागोलीचें काम करनासलो ताच्या उपरांत कार्पेंटराक काम गेलो मागीर ताच्या उपरांत बोटी गेलो सगळं आड काम कन कन कन म्हाका इल्लेशें भलायकी म्हजी इल्लीशी बरी आसा हय हांव करनाटलें काम ना सगळें काम करता
1: कार्पेंटराचें काम तुमी करनासलेत हें काले बरो करनासलेत स्वंत काम तुमी
2: कार्पेंटराचें काम बोटी बांदतात रुखाड्याच्यो त्या टायमार त्या बोटीचें काम तें तितलें विशेश काम ना तें एक किशिळी घालूंक आनीक आनी चिरूंक तितलेंच आसलें काम तें आं
1: ताका व्हडलो गर्गास आसलो
2: हय व्हडलो गर्गास मागीर रिबीट करूंक रिबीट धरूंक चंबाचे किल्ल्यांचे रिबीट धरूंक तांतून हें 1 वर्स काम केलां ताज्या उपरांत थंय सोडून जाल्या उपरांत नोल्यांच्या कारखान्यांत गेलां नोल्यांच्या कारखान्यांत हांवें काम केलां थंय 1 वर्स काम करून ताज्या उपरांत बोटी सरवालो बोटी जावन नेक्स्ट रिक्षा
1: तुमकां तुमच्या जिणेंत कांय सपनां आसा ती आनी अशें जायचें तशें जायचें कांय मुखार कितें
2: आमच्या जिणेंत सपन सांगल्यार हांवें म्हज्या सुग भुरग्यांक बरें तरेन काजार जालें
1: आनी कांय सपन ना तें एक सपन आसलें जारी जालें
2: जालां त्या कांय चेडवांक काजार काडले चेड्या पुताक काजार जालें आनी एक घर धरून पुतान एक घर खंड गेलें पुताच्या घरांत आमी आसा कांय तोंदरे ना नात्रांय व्हड जावन आयल्यांत कांय तोंदरे ना
1: तुमचे खातीर एक पद आमी प्रसार

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಫ್ರಾನ್ಸಿಸ್ ಡಿಸೋಜಾ ತುಮಚಲಗೆ ಉಲೈತನ ಮಸ್ತು ಖುಷಿ ಜಾತಾ ಕಿತ್ಯಾಗ ಮಳ್ಯಾರ ಆಕ್ಟಿವ್ ಆಸಾ ತುಮಿ ತುಮಕಾ ತುಮಚ ಬೋಟಿಚ್ಯಾ ಜೀವನ ಬೋಟಿಚೆ ಕಾಮ ಕರ್ನ ತಾಚ್ಯಾ ಉಪರಾಂತ ರಿಕ್ಷಾ ಡ್ರೈವರ್ ಜಾವನು ತಶೇ ಪುರ ಥೋಡೆ ಸಮಾಜಿಂತ ಪುರ ತುಮಿ ಏಕ ತುಮಚಿ ಸೇವಾ ದಿವನ ಲೋಕ ಮಗಳ ಜಾಲ್ಯಾತ ಇತ್ಲ ಮೋಗ ತುಮಿ ಅಪ್ನಾಯಿಲ್ಲ ಯಾ ಉಳ್ಳಾಲ್ ಪರಿಸನ್ ತುಮಕ ಸಡ್ಡ ಒಳ್ಕತ್ತದ ಕಿತಿ ಮುಂಟತ್ ಯಾ ಲೋಕಾನಿ ತುಮಕ ದಿವಚಾ ಗೌರವ ಕಾಣಿ ಆನಿ ಮೋಗ ಆಕತ್ತೀರಿ.
2: ಆಮಿ ತಂಕ ಮೋಗ ದಿಲ್ಲ ಅಂತೂ ತಾನೆ ಅಮಕ ಪಟ್ಟಿ ದಿತ್ತಾತ ಆಮಿ ಸಂಗ್ಲ್ಯಾರ ಸಡ್ ತಂಚಾಡೆ ಹೊರ್ಜರಿ ಕರ್ನ ಉಲ್ಲ ವಸನ್ನ ಆಮಿ ಕಸೆ ಮೋಲನ್ನು ಉಳೈತಾತ ಏತಸೆ ಮೋಲನ್ ಉಳೈತಾತ ಅತಂಗ ಸರ್ ಉಳಾಲ ಅಂತ 93 ಜನ ಮೆಂಬರ್ ಸಾತ ಸರ್ ಏಕ್ಲ ಮಕ ಸಪೋಟ ಸಾತ ಅವ ರವಾನ ಸಂಗ್ಲ್ಯಾಗಿ ಮಕ 4 ವರ್ಷ ತವನ್ ತನಿಂತ ಒತ್ತಗಂಡು ರವೈಲ ತ ವಟಿಂಗ್ ಕರ್ನ ಅವನು ಕಸಲ್ಲ ಅಂತ ಹಂಗ ಸರ್ ಮಕ ಸಕ್ಕಡೆ ಸಪೋಟ್ ದಿತ್ತಾತ ಹರ್ ಏಕ ಕಾಮತ ಐಚೆ ಕಾಮ ಪ್ರೋಗ್ರಾಮ್ ಪೂರ ತನಿಂತ ಮುಖರ್ ಸರ್ ಅವ್ನು ಕೇಳ ಶಿವ ಅವ ಕೈ ಮುಖರ್ ಓಸೋಣ ತನಿಂತ ಸಕ್ಕ ತು ರವ್ಲ್ಯಾರ ಪೂರ ಆಮಿ ಕರ್ತಾವ್ ಹಂಗತಾತ
1: ವೈದ್ಯಕೀಯ ಮೆಡಿಕಲ್ ಕ್ಯಾಂಪ್ ಪ್ರಕರಣ ತೋಳು ತೋಳು
2: ಆಣಿ ಕ್ರಿಕೆಟ್ ಮ್ಯಾಚ್ ಅಸಾ ಕ್ರಿಕೆಟ್ ಮ್ಯಾಚ್ ಆಣಿ ಕಿಟ್ ವಿತರಣೆ ಅಸಾ ವರ್ಷ ವರ್ಷ ಕಿಟ್ ದಿತ್ತಾ ಆಮಿ ಸಕ್ಕಡಂಗ ತೇ ವಿತರಣೆ ಅಸಾ ತೇ ಹರ್ ಏಕ ತನಿಂತ ಒಗ್ಗಟ್ಟು ಜಾವನು
1: ಆಣಿ ನೋವೇ ಕಾಯಿ ಚಿಂತಲಂಗಿ ತುಮಿ
2: ನಾವೇ ಆಣಿ ಚಿಂತೂ ನಾ ಆಣಿ ಚಿಂತೆ ಕಸೆ ಪ್ರೈಜ್ ಅಲ್ಲಿ ಆಣಿ ಚಿಂತೂ ಗೆಲ್ಯಾರ ಆಮಚೆ ದವಂಗ ಜಾಯಿನ ಆಣಿ
1: ಪಟ್ಲ್ಯಾನ ದವಂಗ ಜಾಯಿನ ತಶೇ ಓಕೆ ಆತಾ ತುಮಕಾ ತುಮಿ ಕೇಳಂತ ಕಾಯಿ ಬಗ್ಗೆ ತದಿ ಕೊಂಚೆ ಕೇಳ ಸತಿ ಕ್ರಿಕೆಟ್ ಮುಳ್ಳೆ ದೂಸ್ರೆ ಕೇಳ ಸತಿ
2: ಕ್ರಿಕೆಟ್ ಅಂಗ್ಲರ್ ಪೈಲೆ
1: ಕಬಡ್ಡಿ
2: ಕಬಡ್ಡಿ ಮ್ಯಾಚ್ ದರಿ ಓಡ್ಚೆ ತೇಸಕಡೆ ಭಾರಿ ಇಂಟ್ರೆಸ್ಟ್ ಮಕ ದರಿ ಓಡ್ಚೆ ಅಂದ್ರೆ ಪೈಲೆ
1: ಮೌನಪುರ ಮೆಳ್ತಾಳೆ
2: ಹೋಯ್ ತಸಕಡೆ ಅಸಲ ಬರೇ ಬರೇ ಅಸಲೇ ಕೇಳ ಕಡೆ ಆತಸಕಡೆ ಪೊಳೆ ತಸನ ಆಸೆ ಜಾತ ತಂಕಣ್ಣ
1: ಆತಾ ಆಮಿ ಪೊಳೋಣ ಸತ್ ತರ್ನಾಟ್ಯಂಗ್ ಸಹಿತ ಭಾರಿ ತರ್ನಾಟ್ಯ ಪುರ ಅಸ್ಕ ಜಾವನ ಸತ್ ಕಿದೆ ಮಂತಾ ತುಮಿ ಕಂಚಾದ ಮೊಬೈಲ್ ಅಂತ ಅವ್ನು ಪುರ ಈ ಥರ ಸಂಗ್ತೀನಿ ವಡಿಲಾಂಕಿ ಗೌರವ ದಿನ ಅಂತ ಕಿತೆ ಮಾಡ್ತಾತೆ
2: ತೇ ಸಂಗ್ಲ್ಯಾರ ಮುನ್ಸೇಜೆ ಒಂದು ನಸ ಅವಯವ ಪನ್ ಬುರ್ಗಿ ಹಂಗಿಲ್ಲ ಸೆ ಸ್ಟಿಕ್ಕರ್ ದೋರ್ ಲೇದರ್ ಬುರ್ಗು ಈಗ ಆರಾಮ ಅಸ್ತ ಇಲ್ಲ ಕಠಿಣ ಅಸ್ತ ತೂ ಬಿತೇರ್ ಅವನು ತೇ ಹೊಸನಕ ಬಾಬಾ ಹಂಗ ಹೊಸನಕ ಬಾಬಾ ಸಂಗ್ಲ್ಯಾರ ಬುರ್ಗಿ ಇಲ್ಲೇ ಸಿ ಬಿ ಅಂತ ರಾವತಾತ ಬುರ್ಗಿ ಹಂಗಲ ನಸ್ತನ ತು ಮುಖರ ಹೊಸ ಹೊಡಿಜೆ ಮುಖರ್ಗೆ ಎಲ್ಲಾರು ಬುರ್ಗಿ ಮುಖರ್ ಮುಖರ್ ಆಯ್ತಾತ
1: ಇರಾನ್ ಬರ್ತಾತ
2: ಇರಾನ್ ಬರ್ತಾತ ಆಮಿ ತಸೆ ಅಂತ ಆಮಿ ಪೈಲೆ ಆಮಚೆ ತು ಸ್ವಂತ ಕಾಮ ಕರ್ತ ಅಸ್ತಾನ ಕೊನಡಿ ಸರ್ ನಸ್ತಾನ ಮುಖರ್ ಮುಖರ್ ಹೊಸ ತಸದಲ್ಲಿ ಅಂತ ನಾ ಅದು ಹಂಗ ಸರ್ ಪಾವ ಕಾರಣ.

0: ಗೆದ್ದು ಯುದ್ಧದಲ್ಲಿ ಸೋತೆ ಮತ್ತೆ ಓಡಿ ಹೋದ. ಹೋದವನು ಹೋಗಲೇ ಶನಿ ಎನ್ನುವ ಹಾಗೆ.
1: ಅವ ಓಡಿ ಹೋದದ್ದಕ್ಕೆ ನೀನು ಇಲ್ಲಿ ಮರುಗುತ್ತಾ ಇರುವುದಾ?
0: ಕತೆ ಇನ್ನೂ ಉಂಟು ಜಾಂಬವರೇ.
1: ಏನದು?
0: ಕೇಳಿ. ಓಡಿ ಹೋದನೆ. ಹೋದವನು ಹೋಗುತ್ತಿದ್ರೆ ನಾವು ಜಯಘೋಷವನ್ನು ಸಾರುತ್ತಾ ಇದ್ವಿ. ಆದ್ರೆ ಹಾಗೆ ಆಗ್ಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಒಂದು ರೀತಿಯ ವಿಕಟ ನಗೆಯನ್ನು ಬೀರುತ್ತಾ ಮತ್ತೆ ನನ್ನ ಮುಂದೆ ಬಂದ.

0: ಕತ್ತರಿಸಿಬಿಟ್ಟ ಕತ್ತರಿಸಿಬಿಟ್ಟ ಏನೆಂದು ನುಡಿಯಲಿ, ಏನೆಂದು ನುಡಿಯಲಿ ಜಾಂಬವರೇ, ಎಲ್ಲ ಹೋಯ್ತು, ಎಲ್ಲ ಹೋಯ್ತು.
1: ಏನಯ್ಯ ಇದು, ಏನು ಇಂದ್ರಜಿತು ಸೀತಾ ಮಾತೆಯನ್ನು ಸ್ಪರ್ಶಿಸಿದರಿ?
0: ಹೌದು,
1: ಆಕೆಯ ಶಿರ ಛೇದಿಸಿದರಿ?
0: ನಾನೇ ಮಾತಾಡಿದನಲ್ಲ ಮಾತೆ.
1: ಸರಿ, ಆ ಶಿರ ಛೇದಿಸಲ್ಪಟ್ಟಂತ ಶರೀರವನ್ನು ನನಗೊಮ್ಮೆ ನೋಡಬೇಕಲ್ಲ ಹನುಮ. ತೋರಿಸುವೆಯಾ?
0: ನಾನಂತೂ ನೋಡಲಾರೆ, ನಾನಂತೂ ನೋಡಲಾರೆ.
1: ನಾನು ನೋಡುತ್ತೇನೆ,
0: ನಿಮಗೆ ತೋರಿಸ್ತೇನೆ.
1: ಹಾ,
0: ಇದು ಇದು

0: ಸುಮ್ಮನೆ ಹಠ ಮಾಡಬೇಡ. ನೀನೇನು ಸಾಮಾನ್ಯದವನೇ? ಲೋಕದ ಸಕಲ ಜೀವರಾಶಿಗಳು
1: ಅಸಾಮಾನ್ಯ ಎಂದು ತಿಳಿದು ಈ ಗತಿಗೆ ಬಂದೋದಗಿತ್ತಲ್ಲ ಸ್ವಾಮಿ.
0: ಲೋಕದ ಸಕಲ ಜೀವರಾಶಿಗಳಿಗಳು ವಾಯುದೇವ ಅಂತ, ನೀನು ವಾಯುದೇವನ ಪುತ್ರ ನೀನು.
1: ಹೌದು.
0: ಈ ಕಾಲಕ್ಕೆ ನಿನಗೆ ಈ ರೀತಿಯ ಅಜ್ಞಾತ ಯಾಕೆ ಉಂಟಾಯಿತು ನನಗಂತೂ ಅರ್ಥವಾಗುತ್ತಾ ಇಲ್ಲ.
1: ಇದು ನನ್ನ ಅಜ್ಞಾನವೇ. ಯಾಕೆ
0: ನೀನು ಅವಳನ್ನು ಸೀತಾಮಾತೆ ಅಂತ ಹೇಳ್ತೀರಿ ಅಲ್ಲ?
1: ಹೌದು, ಸೀತಾಮಾತೆ
0: ಅಲ್ಲವಪ್ಪ ಅವಳ ಸೀತಾಮಾತೆ ಅಲ್ಲ.
1: ಜಾಂಬವರೇ,
0: ಹಾ,
1: ನೀವು ಸೀತಾಮಾತೆಯನ್ನು ಕಂಡಿದ್ದೀರಿ?
0: ಇಲ್ಲವಪ್ಪ, ನಾನಂತೂ ಆಕೆಯನ್ನು ಇಷ್ಟರ ತನಕ ಕಂಡದ್ದಿಲ್ಲ.
1: ನೀವು ಕಂಡವರಲ್ಲ. ಆದ್ರೆ ನಾನು ಹಾಗಲ್ಲ. ಆ ಶ್ರೀರಾಮಚಂದ್ರನ ದಯೆಯಿಂದ ಆ ಕಾಲದಲ್ಲಿ ಸಮುದ್ರವನ್ನು ಉಲ್ಲಂಘಿಸಿ ಅಶೋಕವನದಲ್ಲಿದ್ದಂತಹ ಸೀತಾಮಾತೆಯನ್ನು ಕಂಡವನಿದ್ದೇನೆ. ಆಕೆಯ ಪಾದಾವೃಂದಕ್ಕೆ ನಮಸ್ಕರಿಸಿದವನಿದ್ದೇನೆ. ಆಕೆಯ ಹಸ್ತದಿಂದ ಚೂಡಾಮಣಿಯನ್ನು ಸ್ವೀಕರಿಸಿದವನಿದ್ದೇನೆ. ಇಷ್ಟಿದ್ದು ಈ ದಿನ ಅದೇ ಮಾತೆಯ ಹೃದಯ ವಿದ್ವಾದಕವಾದ ನುಡಿಗಳನ್ನು ಕೇಳಿಸಿದವನಿದ್ದೇನೆ. ಇಷ್ಟು ಆದರೂ ನನ್ನ ಮುಂದೆ ಆಚೆ ಸೀತೆಯಲ್ಲ ಅಂತ ಹೇಳ್ತಾ ಇದ್ದೀರಾ
0: ಹನುಮಾ?
1: ಹೇಗೆ ಸಾಧ್ಯ
0: ಹನುಮಾ? ಸುಮ್ಮನೆ ನಾವಿರುವರು ಚರ್ಚೆ ಮಾಡಿ ಕಾಲಹರಣ ಮಾಡುವುದು ಸರಿಯಲ್ಲ. ನಮಗೆಲ್ಲರಿಗಿಂತಲೂ ಸೀತಾಮಾತೆಯ ಬಗ್ಗೆ ನಮ್ಮ ದೇವನಾದ ಶ್ರೀರಾಮ ಚೆನ್ನಾಗಿ ಬಲ್ಲವನಿದ್ದಾನೆ. ಈ ದೇಹವನ್ನು ಅವನಿದ್ದಲ್ಲಿಗೆ ಕೊಂಡು ಹೋಗಿ ಆತನಿಗೆ ತೋರಿಸೋಣ. ಸತ್ಯ ಅಸತ್ಯವೇನೆಂದು ದೇವನೇ ನಿರ್ಧರಿಸಲಿ. ಆಗದೆ
1: ಹಾಗಾದರೆ ಶ್ರೀರಾಮನ ಕಡೆಗೆ. ಸರಿ ಜಾಂಬವರೇ, ನಿಮ್ಮ ಮಾತಿನ ಹಾಗೆ.
0: ಏನಯ್ಯಾಯಿತು?
1: ಏನಾಯಿತು?
0: ನನಗೆ ಪ್ರಾಯ ಎಷ್ಟು ಗೊತ್ತಾ?
1: ಎಷ್ಟಾಯಿತು ನಿಮಗೆ ವಯಸ್ಸು?
0: ಶಿವ ಪಾರ್ವತರಿಗೆ ಮದುವೆಯಾಗುವ ಸಂದರ್ಭದಲ್ಲಿ ನಾನು 19 ವಯಸ್ಸಿನ ಬಾಲಕನಂತೆ.
1: ಓಹೋ,
0: ಹಾಗಿರುವಾಗ ಈ ಕಾಲಕ್ಕಾಗುವ ನನ್ನ ವಯಸ್ಸು ಎಷ್ಟಾಗಿರಬಹುದೆಂದು ನೀನೇ ಆಲೋಚಿಸು.
1: ನಿಜ.
0: ಹಾಗಾಗಿ ಈ ಮುದುಕನಲ್ಲಿ ನನ್ನನ್ನು ಈ ಬಾಲ ಹೊಂದಿಸುತ್ತೀಯ?
1: ಹಾಗಾದ್ರೆ ಏನ್ ಮಾಡುವುದು?
0: ನೀನು ಈ ಕಡೆಗೆ ಬಾ, ನಾನು ಆ ಕಡೆಗೆ ಹೋಗ್ತೇನೆ.
1: ಸರಿ.
0: ನಿಲ್ಲು ನಿಲ್ಲು ನಿಲ್ಲು ಹನುಮ.
1: ಏನಾಯ್ತು
0: ಅಯ್ಯ? ನನ್ನ ಘನತೆ ಏನು? ನನ್ನ ಗರಿಮೆ ಏನು? ಎಲ್ಲರೂ ನನ್ನನ್ನು ಜಾಂಬವತಾ ದೇವ ಎಂದು ಕರೆಯುತ್ತಾರೆ.
1: ಖಂಡಿತ.
0: ಅಂತ ನಾನು ಒಂದು ಪರಸ್ತ್ರೀಯರ ಕಾಲು ಹಿಡಿಯುವುದೇ? ಇಲ್ಲ ಇಲ್ಲ, ಇದು ಸರಿಯಲ್ಲ.
1: ನಾನೇ ಹೊತ್ತುಕೊಂಡು ಹೋಗಬಹುದೇ?
0: ನಾನು ಆ ಕಡೆಗೆ ಹೋಗ್ತೇನೆ, ನೀನು ಈ ಕಡೆಗೆ ಬಾ.
1: ಅದು ಸರಿ.

ਦਰ ਹਿੰਦੂ ਨਾਲ ਵਿਸ਼ਵਾਸ ਦ੍ਰੋਹਿ ਆਜ ਸੀਤਾ ਵਿਸ਼ਵਾਸ ದ್ರೋಹಿ ಆಜ ಏನು ಮಾಡೋಣ ಹೇಳು ನನ್ನಿಂದ ನಿನ್ನ ಮರಣವನ್ನು ತಡೆಯುವುದಕ್ಕ ಆಗಲಿಲ್ಲ ನನ್ನಿಂದ ಅಲ್ಲ ಹನುಮನಿದ್ದ ಜಾಂಬವರಿದ್ದರು ಯಾರಿಂದಲೂ ನಿನ್ನ ಮರಣವನ್ನು ತಡೆಯುವುದಕ್ಕ ಆಗಲಿಲ್ಲ ನಿನ್ನ ನುಡಿಯನ್ನು ಕೇಳಬೇಕು ಎನ್ನುವ ತವಕದಿಂದ ನಾನಿದ್ರೆ ನೀನು ಹೀಗೆ ಮರುಗಿದೆ ಹೀಗೆ ಮಲಗಿದ್ದಿ ಸೀತಾ ಒಮ್ಮೆ ನನ್ನಲ್ಲಿ ಮಾತಾಡು ಸೀತಾ ಒಮ್ಮೆ ಕಂತರದು ನೀನು ನನ್ನನ್ನು ನೋಡಿದ ಎಂದಾದರೆ ಅದು ಆ ರಾವಣನನ್ನು ನಾನು ಕೊಂದು ಕಲಿಯುತ್ತೇನೆ ಮರಳಿ ನಿನ್ನನ್ನು ಅಯೋಧ್ಯೆಗೆ ಕೊಂಡೊಯ್ಯುತ್ತೇನೆ ನೀನಿಲ್ಲದೆ ನನ್ನ ಅಮ್ಮಂದಿರಿಗೋ ನನ್ನ ತಮ್ಮ

ಪಾವನಾತ್ಮಕಿ ಅಶೋಕ ಅವನದಲ್ಲಿಲ್ಲದಿರು ಪಾವನಾತ್ಮಕಿ ಅಶೋಕ ಅವನದಲ್ಲಿಲ್ಲದಿರು ಸೇವೆಗಾದುವನಲ್ಲವೆಂದುರ ಪತಿ ನುಡಿ ಪಾವಮಾನಿಗೆ ನೇಮವಿದ್ದು ಕಳುಹಿದ ನಿಜವ ತಿಳಿಯಲು ಕೇರಧುನ

0: ನೀವು ಈ ರೀತಿ ದುಃಖಿಸಬಾರದು.
1: ಮತ್ತೇನು ಮಾಡಲಿ ಹೇಳಿ?
0: ಪತಿಯಾದವನಿಗೆ ಸತ್ಯ ಗುರು ಸಿಗದೇ ಇರಲು ಸಾಧ್ಯವಿಲ್ಲ. ಆದರೆ ಇಂದು ಸೀತೆಯನ್ನು ಗುರುತಿಸುವುದರಲ್ಲಿ ನೀವು ವಿಫಲರಾದಿ.
1: ನಾನು ವಿಫಲನಾದೆ?
0: ಹೌದಯ್ಯ.
1: ಹೇಗೆ?
0: ನಿಜವಾದ ಸೀತೆಯ ದೇಹ ಖಂಡಿತ ಅಲ್ಲ.
1: ನಿಜ ಸೀತೆ ಅಲ್ಲ?
0: ಹೌದು.
1: ಮತ್ತೆ
0: ಇದೆಲ್ಲ ನಮ್ಮವರ ಕಪಟ. ಹೌದು, ಕಪಿಗಳ ಸಹಿತ ನಿಮ್ಮ ಮಾನಸಿಕ ಬಲವನ್ನು ಕುಗ್ಗಿಸುವುದಕ್ಕಾಗಿ ಈ ಕಲಹದ ಕೇಂದ್ರವಾದ ಸೀತೆಯನ್ನು ಸಂಹರಿಸಿದರೆ ಜಯ ಅವರದು ಎಂಬುದು ಪ್ರಯತ್ನ ಅವರದು ಅಷ್ಟೇ. ಆದರೆ ಕಪಿಗಳ ಕಪಟದ ಅರಿವು ನಿಮಗಿದ್ದರೂ ಕೂಡ ಈ ಕಪಟದ ಸತಿಗೆ ನೀವು ಮರುಗುತ್ತಾ ಇದ್ದೀರೆಂದಾದರೆ ದೇವಾನು ದೇವನಾದ ನಿಮ್ಮ ನರನಾಟಕವು ನನಗರ್ಥವಾಗುತ್ತಾ ಇಲ್ಲ ಸ್ವಾಮಿ, ನನಗರ್ಥವಾಗುತ್ತಾ ಇಲ್ಲ.
1: ವಿಭೀಷಣ
0: ದೇವ,
1: ಒಂದು ಬಗೆಯಿಂದ ನೀನು ಆಡಿದ್ದನ್ನು ಒಪ್ಪಿಕೊಳ್ಳೋಣ, ಆದರೆ ಪರಾಂಬರಿಸದೆ ನಿಜ ತಿಳಿಯುವುದಿಲ್ಲವಲ್ಲ. ಆಡಿದ್ದ ಸತ್ಯ ಎನ್ನುವುದನ್ನು ಹೇಗೆ ತಿಳಿಯಲಿ? ಹೇಳು, ಹೇಗೆ ತಿಳಿಯಲಿ
0: ದೇವ? ಅದಕ್ಕೆ ಯೋಚಿಸುವುದಕ್ಕೆ
1: ಇದು
0: ನಾನು ಕೂಡ ಆ ಮಾಯೆ ಬಲದಿಂದಲೇ ಈ ದೇಹನ್ನೊಮ್ಮೆ ಸ್ಪರ್ಶಿಸುತ್ತೇನೆ. ಏನಾಗುತ್ತಾನೆ?
1: ಅದು ಮಾಯಾ ಸೀತೆ ಎನ್ನುವುದು ದಿಟ. ಹಾಗಿದ್ರೆ ನಿಜ ಸೀತೆ ಇರವನ್ನು ನಾನು ತಿಳಿಯಬೇಕಲ್ಲ. ಎಲ್ಲಿದ್ದಾರೆ?
0: ರಾಮಚಂದ್ರ, ಚಿಂತಿಸದಿರಯ್ಯ. ಪಾವನಾತ್ಮಕಿಯಾದ ಸೀತೆ ಅಶೋಕವನದಲ್ಲಿ ಕ್ಷೇಮದಿಂದ ಇದ್ದಾಳೆ.
1: ಹೌದೇ?
0: ಒಂದು ವೇಳೆ ನಾನು ಹೇಳಿದ್ದು ಸುಳ್ಳೇ ಎಂದಾದರೆ ಇದುವರೆಗೂ ನಿಮ್ಮ ಸೇವೆಯನ್ನು ಮಾಡಿದ ನಾನು ಒಂದು ವೇಳೆ ಸೀತೆ ಅಶೋಕವನದಲ್ಲಿ ಕ್ಷೇಮದಿಂದ ಇಲ್ಲದೆ ಹೋದರೆ ಅರೆ ಕ್ಷಣದಲ್ಲೇ ತೊರೆದು ಎಲ್ಲಾದರೂ ಹೋಗುತ್ತೇನೆ.
1: ವಿಭೀಷಣ, ನಂಬಿದರಿಲ್ಲ ಮಾತುಗಳನ್ನು. ಹನುಮ,
2: ರಾಮಚಂದ್ರ
1: ಹೇಳಿದ ಎಲ್ಲ ವಿಭೀಷಣ ಆಡಿದಂತಹ ಮಾತುಗಳನ್ನು
2: ಹೌದು
1: ಅವಕಾಶ ಸಲ್ಲ. ಆದಷ್ಟು ಬೇಗ ಅಶೋಕವನಕ್ಕೆ ತೆರಳಿ ನಿಜ ಸೀತೆಯ ಇರವನ್ನು

ಸುಮ್ಮನಿರುವವ ನಾನಲ್ಲ, ಕುಲದೇವಿ ಇದ್ದಾಳಲ್ಲ, ಅರ್ಚಿಸುವುದಕ್ಕೆ ಆ ಕಡೆಗೆ ನನಗೆ

ಮೃಗ ಮಾಂಸ ಉಣಲಿದ್ದ ಸುರ ಬರಿತ ಭಕ್ತಿಯಲ್ಲಿ ತರ ತರ ಆರಾಧಿಯಲ್ಲಿತ್ತು.

ಒಂದು ದಾರಿಯನ್ನು ಕರುಣಿಸಿ ಗೆಲುವಿನ ಪಥದತ್ತ ಮುನ್ನಡೆಯುವಂತೆ ಮಾಡಮ್ಮ.

0: ಸೂಚಿಯಾಗಿ ನೀವು ನನಗೆ ಒದಗಿ ಬರಬೇಕು. ಅದಕ್ಕಾಗಿಯೇ ನಿಮ್ಮನ್ನು ಕರೆದಿದ್ದೇನೆ ಸ್ವಾಮಿ.
1: ಹೇಗೆ ಎನ್ನುವುದು ತಿಳಿಯಲಿಲ್ಲ.
0: ಒಂದು ಯಾಗವನ್ನು ಮಾಡಬೇಕು.
1: ಯಾಗ?
0: ಆ ಯಾಗದ ಮುಖೇನವಾಗಿ ವಿಶೇಷವಾದಂತಹ ಶಕ್ತಿಯನ್ನು ಸಂಪಾದಿಸಿ ಆ ಮೂಲಕವಾಗಿ ವಿರೋಧಿಗಳನ್ನು ನಾವು ಗೆಲ್ಲಬೇಕು.
1: ಓಹೋ ಹೋ ಹೋ, ಒಳ್ಳೆ ವಿಷಯವನ್ನೇ ಪ್ರಸ್ತಾಪಿಸಿ. ನಮಗೂ ಸರಿಯಾದಂತಹ ಕಾಯಕವಿಲ್ಲದೆ ಕೆಲವು ದಿನಗಳು ಉರುಳಿ ಹೋಯಿತು
0: ಅಲ್ವಾ?
1: ಈಗ ಈಗ ಅದು ಒಂದು ಮಾಡುವುದಕ್ಕೊಂದು ಮಹತ್ ಕಾಯಕ ಒದಗಿ ಬಂತಲ್ಲ. ಮರಣದ್ವಾರ ಮಾಡುವುದಕ್ಕೆ ನಾನು ಸಿದ್ಧವೇ. ಹಾಗಂತ ಮರಣದ್ವಾರ ಆಗಬೇಕಾದ್ರೆ ಆ ಯಾಗಕ್ಕೆ ಬೇಕಾದಂತಹ ಕೆಲವು ವಸ್ತುಗಳು ಬೇಕು, ಪರಿಕರಗಳು
0: ಏನೆಲ್ಲ ಬೇಕು ಅದನ್ನು ಹೇಳಿದ್ರೆ ಸಾಕು.
1: ಈ ಮರಣದ್ವಾರ
0: ಕ್ಷಣದಲ್ಲಿ ಎಲ್ಲ ಬಂದು ಒದಗುತ್ತೆ.
1: ಸಂಹಿತೆಗಳು ನಿಮ್ಮ ಚರ್ವು ಅದೆಲ್ಲ ಆಗುವುದಿಲ್ಲ.
0: ಮತ್ತೆ
1: ಅಥರ್ವಣ ಯಾಗ ಅಲ್ಲ. ಹಾಗಾಗಿ ಇದಕ್ಕೆ ಬೇಕಾದಂತಹ ಬೇರೆ ವಸ್ತುಗಳು ಬೇಕಾಗುತ್ತದೆ. ಪಟ್ಟಿಯನ್ನು ನಾನು ಒದಗಿಸಿ ಕೊಡ್ತೇನೆ. ಅಜಮೂತ್ರಂ ಗಜಶೀರಂ ತ್ವಾನೇನ ಕೃತಮೇವ ಚ ನರ ಗೋಮಯ ಶುದ್ಧತೆ.
0: ಹೀಗೆ ಹೇಳಿದ್ರೆ ನನಗೆ ಅರ್ಥ ಆಗುವುದಕ್ಕಿಲ್ಲ.
1: ಇದು
0: ಸ್ವಲ್ಪ ಬಿಡಿಸಿ.
1: ಆಡಿನ ಹಾಲು, ಗಜ ಮೂತ್ರ, ಆನೆಯ ಮೂತ್ರ, ಆಮೇಲೆ ಬೆಕ್ಕಿನ ಮೊಸರು, ಮತ್ತೆ ನಾಯಿಯ ತುಪ್ಪ, ಮತ್ತೆ ಗೋಮಯವನ್ನು ಹಾಕಿ ನಾವು ಪ್ರದೇಶವನ್ನು ಶುದ್ಧಗೊಳಿಸುವುದಲ್ಲ, ನರರ ಮಲಮೂತ್ರವನ್ನು ಹಾಕಿ ಶುದ್ಧಗೊಳಿಸುವ.
0: ಸರಿ ಸರಿ.
1: ಆಮೇಲೆ ಒಂದು 200 ಸೊಳ್ಳೆ, 150 ಒಂದು ಹಂದಿ ಮರಿಗಳು, ಆಯಾ ಒಂದು 50 ಗರ್ಭಿಣಿಯರ ಕರುಳು, ಆಮೇಲೆ ಒಂದು 4-5 ಸಣ್ಣ ಜಾತಿಯ ನಾಯಿಗಳು ಎಲ್ಲವನ್ನು ಸಿದ್ಧಪಡಿಸಿವೆ.
0: ಇಷ್ಟೇ ಇನ್ನುಂಟ
1: ಕಾರಣ ಉಂಟು. ಇದೆಲ್ಲ ಹೋಮಕ್ಕೆ ಹವಿಸನ್ನು ಹಾಕುವಾಗ ಎಲ್ಲ ಅಲ್ಲಿ ಸಾಯಲ್ಪಡುತ್ತದೆ. ಈ ಎಲ್ಲ ಪ್ರಾಣಿಗಳು ಸತ್ತಾಗ ಮಹಾಮಾರಿಯನ್ನು ಉದ್ಭವಿಸುವುದಕ್ಕೆ ಕಾರಣವಾಗುತ್ತದೆ. ನಮಗೆ ಬೇಕಾದದ್ದು ಅದುವೇ ಅಲ್ವಾ? ಅಂತ ಮಹಾಮಾರಿಯನ್ನು ಉದ್ಭವಿಸಿ ನಮ್ಮ ಶತ್ರುಗಳನ್ನು ಬಿಡು. ಏನಾದ್ರೂ ನಾವು ಸ್ವಲ್ಪ ಜಾಗೃತಗತೆ ತಪ್ಪಿದರೆ ಇಡೀ ಲೋಕವನ್ನೇ ಅಲ್ಲೋಲ ಕಲ್ಲೋಲಗೊಳಿಸುತ್ತೆ.
0: ಹಾಗಾಗುವ
1: ಶತ್ರುಗಳ ನಾಶ ಆಗ್ಬೇಕು. ಹಾಗಾಗಿ ಇದನ್ನೆಲ್ಲ ಸಿದ್ಧಪಡಿಸು. ಪ್ರಾಣಿಗಳನ್ನು ಹುಡುಕುವುದಕ್ಕೆ ಎಲ್ಲೆಲ್ಲೂ ಹೋಗಬೇಕಂತ ಇಲ್ಲ. ಇದೆಲ್ಲ ಪಿಲಿಕುಲ ತಿಳಿಕೊಳ ನಮ್ಮದಾದಂತಹ.
0: ಹೌದಪ್ಪ,
1: ತಿಳಿಕೊಳಕ್ಕೆ
0: ತಿಳಿಕೊಳ.
1: ಹೌದೌದು, ಬೇಕಾದಂತಹ ಪ್ರಾಣಿಗಳು ಬರುತ್ತವೆ ನೀರನ್ನು ಕುಡಿಯುವುದಕ್ಕೆ ಬೇಕಾಗಿ. ನಿನ್ನ ಆಳುಗಳನ್ನು ಕಳುಹಿಸು, ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಸು. ಇಲ್ಲಿ ಅಲ್ಲ ಆಗಬೇಕಾದದ್ದು.
0: ಮೂಲನಿಕುಮೆ
1: ಮೂಲನಿಕುಮೆ ಹೋಗು.

0: ಆಗಿದೆ.
1: ಹೊರಗಿನಿಂದ
2: ಸುಸ್ತಾದ
1: ಹೊರಗಿನಿಂದ ನಮಗೆ ಅಪಘಾತ ಸಂಭವಿಸುವಂತಹ
2: ಇದು ಮಾರಣ ಧ್ವರ. ಒಮ್ಮೆ ಕುಳಿತ ನಂತರ ಅರ್ಧದಿಂದ ಏಳುವುದಕ್ಕಿಲ್ಲ. ಪೂರ್ಣಾಹುತಿಯಾಗುವವರೆಗೆ ನಾವು ಕುಳಿತು ಅವಿಸ್ಸನ್ನು ಅರ್ಪಿಸ್ತಾ ಹೋದ್ರೆ ಮಾತ್ರ ನಿನಗೆ ಶ್ರೇಯಸ್ಸಾಗುವುದು. ಮಾತ್ರ ಅಲ್ಲ, ಬೇಕು ಬೇಕಾದಂತಹ ಆಯುಧಗಳು ಶಸ್ತ್ರಾಯುಧಗಳು ನಿನ್ನ ಪಾಲಿಗೆ ಒದಗಿ ಬಂದು ಶತ್ರು ನಾಶವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ವೇಳೆ ನಮ್ಮ ಶತ್ರುಗಳನ್ನು ಇದನ್ನು ತಿಳಿದು ಅದನ್ನು ಹಾಳುಗೆಡವಲು ಬಹುದು.
1: ಅದಕ್ಕಾಗಿ ಏಳು ಕೋಟೆ,
2: ಹೇಗೆ
1: ಸುತ್ತಲೂ ಏಳು ಕೋಟೆ
2: ಭೂತ ಪ್ರೇತ ಪಿಶಾಚಿಗಳಿಂದ
1: ಎಲ್ಲವನ್ನು ಕಾವಲು ಕಾಯುವುದಕ್ಕಾಗಿ
2: ನಿಲ್ಲಿಸಿದ್ದೇವೆ. ಕೋಟೆ,
1: ಹಾಗಾಗಿ ಹೊರಗಿನಿಂದ ಯಾವ ತೊಂದರೆಯೂ ನಮಗೆ
2: ಇಲ್ಲ,
1: ಆಗುವುದಕ್ಕಿಲ್ಲ.
2: ಹೊರಗಿನಿಂದ ನಮ್ಮವರು, ಅವರ ಚಿಂತೆ ಬಿಡು
1: ಅಲ್ವಾ.
2: ಹಾಗಾದ್ರೆ
1: ಇನ್ನು ತಡೆ ಯಾಕೆ?
2: ಮೊದಲೇ ಸುಸ್ಥಳವನ್ನು ಆರಿಸಿಕೊಂಡ ಹಾಗಾಗಿದೆ. ದೇಹ ಶುದ್ಧಿ ಮೊದಲಾಗುವ ನೀನು ಹೆಂಡದಲ್ಲಿ ಸ್ನಾನ ಮಾಡಿದ್ದೀಯ,
1: ಎಲ್ಲ ಪೂರೈಸಿಯೇ ಬಂದದಲ್ಲ.
2: ನರಕ ಪಾಳಿತಿ ಮದುವೆಯಲ್ಲಿ ಬಿಂದು
1: ಎಲ್ಲ
2: ರಕ್ತ ಚಿತ್ತ ಚಿತಾಗ್ನಿಗಳು ಹೋಮ ಕುಂಡವ ರಚಿಸಿ ಹೊಟ್ಟೆಗಿಂತ ತಿನ್ಲಿಕ್ಕಿಲ್ಲ ಕಟ್ಟ ಬೀಳ್ಯಂ ಜಗಿದು ಬೀಳ್ಯ ಮಾತ್ರ
1: ನೀವು ಹೇಳಿದಲ್ಲ ಗುರುಗಳೇ, ಎಲ್ಲವನ್ನು ಸೇವಿಸಿ
2: ಆಗಿದೆ. ಯಜ್ಞ ಕುಂಡಕ್ಕೆ ಅಭಿಮುಖವಾಗಿ ಪದ್ಮಾಸನವನ್ನು ಬಳಿದು ದೀಕ್ಷಾಬದ್ಧನಾಗಿ
1: ಕುಳಿತುಕೊಳ್ಳಬೇಕು.
2: ಪದ್ಮಾಸನವನ್ನು ಬಳಿದು ಕುಳಿತುಕೊಂಡದ್ದಾಗಿದೆ. ಯಜ್ಞ ಕುಂಡ ಸಿದ್ಧವಾಗಿಯೇ ಉಂಟು. ಹಾಗಂತ ಮೊದಲಾಗಿ ನಾವು ಯಾರನ್ನು ಸ್ಮರಿಸಬೇಕು? ನಮ್ಮ ಯಜ್ಞ ಸಾಂಗವಾಗಿ ನೆರವೇರಬೇಕಾದ್ರೆ ಮಹಾಗಣಪತಿಯನ್ನು ಸ್ತುತಿಯಾಗಿ ಈಶ್ವರ ನಮ್ಮ ಕುಲದೇವರ ಮಗ ಮಹಾಗಣಪತಿ. ಗಜಾನನ ಭೂತಗಣಾದಿ ಸೇವಿತಂ ಕವಿಷ್ಠ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದವಂಕಜಂ. ಸಂಕಲ್ಪ ಯಾವುದು?
1: ಯಾವುದು
2: ಒಳ್ಳೆಯದಕ್ಕ? ನಮ್ಮ ವೈರಿಗಳ ನಾಶಕ್ಕಾಗಿ, ವೈರಿ ವಿನಾಶ ಉದ್ದೇಶ ಮಹಾಮಾರಣ ಜ್ವರ ಕರಿಷ್ಯ ಅಗ್ನಿ ಒಂದೇ ಜಾತವೇ ತಮ್ಮ ಅಗ್ನಿ ಸರ್ವತೋಮುಖ ಸ್ವರ್ಣವನ್ನು ಸಮಿತವಾಗ್ತಿವೆ.

0: ಭಕ್ತ ಹನುಮಂತ
1: ಪ್ರಭು
0: ನೋಡಿದರೆ ನೀವೆಲ್ಲ ಆ ಕಡೆಯಿಂದ ಯಾವುದೋ ಒಂದು ತೆರನಾದಂತಹ ಧೂಮವೆದ್ದು ನವೋ ಮಂಡಲವನ್ನೆಲ್ಲ ವ್ಯಾಪಿಸಿದೆ. ಅಷ್ಟು ಮಾತ್ರವಲ್ಲ, ಯಾವುದೋ ಒಂದು ರೀತಿಯಾದಂತಹ ಕಮರು ವಾಸನೆ ನಮ್ಮ ಮೂಗಿಗೆ ಬಡಿಯುತ್ತಾ ಉಂಟು. ಅದನ್ನು ಆಗ್ರಾಣಿಸಿದಂತಹ ಕವಿವೀರರೆಲ್ಲ ಧರಾಶಾಹಿಗಳಾಗುತ್ತಾ ಇದ್ದಾರೆ. ಯಾಕೆ ಹೀಗಾಗುತ್ತಾ ಇದೆ? ಹಾಗೆ ಆಗುವುದಕ್ಕೆ ಕಾರಣೀಕರ್ತರಾದಂತಹ ಪುರುಷ ಯಾರು? ಯಾವುದು ನನಗೆ ತಿಳಿಯುತ್ತಾ ಇಲ್ಲ. ವಿಭೀಷಣ, ಲಂಕೆಯ ರಹಸ್ಯಗಳನ್ನು ನಿನ್ನಷ್ಟು ಚೆನ್ನಾಗಿ ಬಲ್ಲವರು, ನಮ್ಮ ಪಾಳಯದಲ್ಲಿ ಮತ್ತಾರೂ ಇಲ್ಲವಪ್ಪ. ಆ ಕಾರಣದಿಂದಲೇ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ. ಹೀಗೆಲ್ಲ ಆಗುವುದಕ್ಕೆ ಕಾರಣವೇನು? ಇದರ ಹಿಂದೆ ಇರುವ

0: ನಮ್ಮ ಮಗ ಇಂದ್ರಜಿತ್ತು ಮಾಡುವ ಮಾರಣ ಹೋಮದ ಧೂಮ.
1: ಇಂದ್ರಾರ್ಯ ಕೃತ್ಯ.
0: ನಮ್ಮಲ್ಲಿ ಯುದ್ಧ ಮಾರ್ಗದಲ್ಲಿ ಕೈ ಸಾಗದೆ ಪರಾಜಿತನಾದ ಆತ ರಣವನ್ನು ಜಯಿಸಿಯೇ ಸಿದ್ಧ ಎಂಬ ಹಠದಿಂದ ದ್ವೇಷದಿಂದ ಅಥರ್ವ ಪ್ರಣೀತವಾದ ಯಾಗವೊಂದನ್ನು ಆರಂಭಿಸುತ್ತಾ ಇದ್ದಾನೆ. ಅದಕ್ಕೆ ಸೋನಿಸಿದ ಚರು ಪದಾರ್ಥಗಳಿಂದ ನಮ್ಮವರೆಲ್ಲರೂ ಕಂಗೆಡುತ್ತಾ ಇದ್ದಾರೆ. ಒಂದು ವೇಳೆ ಆತ ಈ ಯಾಗವನ್ನು ಪೂರೈಸಿದನೆಂದಾದರೆ ಆತನಿಗೆ ಇದರಲ್ಲಿ ದಿವ್ಯ ಶಕ್ತಿಗಳು ಪ್ರಬದ್ಧವಾಗುತ್ತದೆ. ನಂತರ ಆತನ ವಧೆ ಅಸಾಧ್ಯವಯ್ಯ ಅಸಾಧ್ಯ.
1: ವಿಭೀಷಣ, ಹಾಗಿದ್ರೆ ಆದಷ್ಟು ಬೇಗ ಆತನ ಇರವನ್ನು ನಾವು ಮತ್ತೆ ಹಚ್ಚಬೇಕಲ್ಲ.
0: ದೇವಾ, ಆತನಿರುವ ಸ್ಥಳವನ್ನು ನಾನು ತೋರಿಸೇನು, ಆದರೆ ಆತನನ್ನು ಎದುರಿಸುವುದು ಬಹಳಷ್ಟು ಕಷ್ಟವಿದೆ ಅಲ್ಲ ದೇವಾ.
1: ವಿಭೀಷಣ,
0: ದೇವಾ,
1: ಇದುವರೆಗೆ ಸಾಗಿ ಬಂದಂತಹ ಯುದ್ಧದಲ್ಲಿ ಅದೆಷ್ಟೋ ದುಷ್ಟರನ್ನು ಶಕ್ತಿವಂತರನ್ನು ನಾವು ಎದುರಿಸಿ ಅವರ ಕೂಡ ಜಯಶೀಲರಾಗಿದ್ದೇವೆ. ಈ ಇಂದ್ರಾರಿಯನ್ನು ಗೆಲ್ಲಲೇ ಆಗುವುದಿಲ್ಲ ಎನ್ನುವುದಕ್ಕೆ ಸಮರ್ಥವಾದ ಕಾರಣಗಳು ಬೇಕಲ್ಲ.
0: ದೇವಾ, ಶಕ್ರಾರಿಯನ್ನು ನಿಗ್ರಹಿಸಬಲ್ಲವರು 12 ವರ್ಷಗಳ ಕಾಲ ನಿದ್ದೆ ಅನ್ನಾಹಾರ ಸತಿಸಂಗವನ್ನು ವರ್ಜಿಸಿರಬೇಕಯ್ಯ, ವರ್ಜಿಸಿರಬೇಕು.
1: ಅಂತಹ ಅವರ ಬಲವೇ ಆತನಿಗೆ.
0: ಹೌದಯ್ಯ,
1: ಅಂತಹ ಧೀರರು ನಮ್ಮಲ್ಲಿ ಯಾರಿದ್ದಾರೆ ವಿಭೀಷಣ?
2: ತಕ್ಕವರಿಲ್ಲದೆ ಲಕ್ಷ್ಮಣನ ಕುಂದ್ರ ಬಾಲರಾಳೆಂದರು ಶೌರ್ಯವು ಗಡಿಯಲ್ಲಿ.

ಇದ್ದಾರೆ. ಹಾಗಾಗಿ ಚಿಂತೆಯನ್ನು ಬಿಟ್ಟು ರಣವೀಳ್ಯವನ್ನು

ಇದುವರೆಗೆ ಇಂದ್ರಜಿತ್ತು ಕಾಳಗ ಈ ಯಕ್ಷಗಾನದ ಇದುವರೆಗೆ ನಾಲ್ಕನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: నిఖిల్కేనం దుప్పని రేడియో సారంగ 107.8 ఎఫ్ఎం ఇనిత తుళు ప్రసారకు నిఖిలేగ మాత్రికల మోకి దింజి సొల్మెలు ఇనిత ఈ కార్యక్రమడు డాక్టర్ దేవదాస్ కాపికాడ్ అర్న కథె సంభాషణె గీతారచనె హిన్నల గాయన అంచనె నిర్దేశనద తుళు నాటక పార్వతి నడపాదు కొర్పినకలు చాపర్క తండద కళావిదిరు కృపె డాక్టర్ దేవదాస్ కాపికాడ్ చాపర్క తండ ఇత్తె పార్వతి తుళు నాటకద ನಾಲನೇ ಏಕೆ
1: ಮರ್ದ ಮತ್ತೆ ನನ್ನ ಮಗನ ಪದರ್ ಬಂದು
2: ಕಾಸು ಕೊರಿಯಕ್ಕೆ ಹೆಂಚೆ ಕಟ್ಟಿ ಮಾಡ್ಬೋದು ನೈನ್ ಸಾವ
3: ನಾನು ರಾಮ ಮಾತ್ರ ನಾನು ರಾಮ ಅಲ್ಲ ನಾನು ರಾಮ ಅಂತ ಆಯ್ತು ಮಗ ಆಯ್ತು ಮಗ ಆಯ್ತು ಮಗ ಆಯ್ತು ಮಗ ಬೇಸರ
1: ಮಾಡಿ ರಾಮ ಇತ್ತೆ ಮಾತ್ರ ಹೇಳ ಗಮ್ಮತ್ತ ಕೊರಿಯ ಮಗ ನೀನು ಬಜ್ಜಿ ಪಾಪದ ಮಾಸ್
2: ಅವು ಹೆಂಗ
1: ನೀನ ಹಿಂಗೆ ಬರ್ಕ ನಾನು
2: ಅವು ಹೆಂಗಿಲ್ಲ ಯಾಂದಾಲ ಪಂಪುರಿ ಅವು ನಿಕ್ಲೆಗೆ ಬಿಡ್ತೀನಿ ಅವನಿಗೆ ಸರಿ ಅಂತ
1: ಮಾಸೆ ನಮಸ್ಕಾರ ಮಾಸೆ ನಮಸ್ಕಾರ ಏನ ಮಗ ಆಮೇಲೆ ಕೊಡ್ಬೈತಿ ಆ ಕುಚುಡಿ ಕೊಡ್ತೀನಿ ಇರ ಹೆಂಗಿನ ಮಾತು ಕೊಡ್ತೇನೆ ಇರಾಗಿ ಅವು ಇರಾಗಿ ಇರಾಗೆ ಮಾಡ ಪತ್ತನೇ ಮಾರ್ರೆ
4: ದಾದ ಅವಸ್ಥೆ ಮಾರ್ಯಾರೆ ಏಪ ಕೊಡ್ತೆ ಕಾಸು ಇರಿ ಮೀರ ಕೊಡೋದು ಮಂಡ ತಮ್ಮದಿನ ಏಪ ಕೊಡ್ತೀರ ಕಾಸು ಇರಿ ಮೀರ
2: ಕೊಡ್ತೀರ ಮಾರ್ಯಾರೆ ಬೋಡ ಮಗ
4: ಅತ್ತ ಎರಡು ಮುಂದು ಅತ್ತ ಬೋಡ ಅಂತ ಹೇಳ್ತೀವಿ ಏಪ ಕೊಡ್ತೀರ ಕಾಸು ಇರಿ ಮೀರ ಕೊಡ್ತೀನಿ
2: ಅರೆಗೆ ಮರಪ್ಪ ನಜ್ಜ ಅರೆಗೆ ಮರಪ್ಪ
4: ಅಡಗೆಂದ ಜಾಗಿರ್ತೆ ಪಾಪ ಆಗಿ ಏರ್ಯಾರು ಕೊಡ್ಬಿಡಿ ಬಾಸಿದ ನರಮನಿ ಅಕಲ್ಗೊಂಡಿ ನರಮನೆಗೆ ಬಾಸಿದ ನರಮನಿ ಮರ್ಯಾದಿರ ಮನ್ಪಿನಿಯ ನೀರಿಗೆ ಮರ್ಯಾದಿರ ಮನ್ಪಿನಿಯ ನೀರಿಗೆ ನನಗೆ 200 ರೂಪಾಯಿ ಅವಳು 200 ಮರ್ಯಾದಿರ ಕರುಡು ಹಾ ದೇವರ ಮಿಕ್ಕಿತ್ತೆ ದೇವರು ಉಳ್ಳಿರಂದಾಳ ಅಂಕಂಡ
2: ಅಜಿ ಅರೆ ಮರಪ್ಪು
4: ನಿರಂದುಲ್ಲಾರೆ ಈರೆಂಗ್ ನೆರಂದಿಲ್ಲಾರೆ
2: ಯಾನ್ ಇದೆ ನೆನಪಿನ ನೀರೆಂಗ್ ಗೊತ್ತಾಯ್ನಿ
4: ಹೌದಾನೆ ಗೊತ್ತಂತೆ ಯಾನ್ ಈ ನಮ್ದೆ ನೆರನಾಗ ನೆರಂದ ಗುಲ್ವಾರ ಇರಿ ಬಾಸಿಗೆ ನರಮನೆ ಅಕಲ್ ಬೋಡಿ ಮರ್ಯಾದೆ ಕೊರಡು ಕಾಸೆ ಬರ್ತಾಯ್ನೆ
2: ಅರೆ ಮರಪ್ಪ ಪಾಪ
4: ಪಾಪ ಅನಾಥಾಶ್ರಮದ ಜೋಕುಡು ಈ ಕಾಸು ನಿಗಲೇ ಕೊರಲಿ ಅಂತ ಪನ್ನಗ ಯಾನ್ ಕುಡೋರಿಯ ಕೊರ್ಪಿನ ಕಾಸಮ್ಮ ಬೇಜಾರು ಮಲ್ಕೊಚ್ಚು ಬಾಲ್ಯ ಬೇಜಾರು ಮಲ್ಕೊ ಆಹಾ ಆಹಾ ಈ ಮನುಷ್ಯ ಇನ್ನೂ ಜೀವ ಇದೆಯಾ ದೇವ ಇವನನ್ನು ಒಂದಾ ರಕ್ಷಿಸು ಇಲ್ಲದೆ ಪಾಪದ ಕೂಪಕ್ಕೆ ಕೊಂಡೋಗಿ ತಳ್ಳು ಇಲ್ಲದಿದ್ದರೆ ವಿಷಪೂರಿತ ಇಂಡಕ್ಷನ್ ಕೊಟ್ಟು ಕೊಂದೇವ ಈ ಪುಣ್ಯಾತ್ಮರಿಗೆ ಸದ್ಗತಿಯನ್ನು ಕರುಣಿಸು ಪ್ರಭುವೇ ಕರುಣಿಸು ಗೊತ್ತಾಯ್ತು ಮಗ ಗೊತ್ತಾಯ್ತು ಮಗ ಬೇಸರ ಮಾಡ್ಬೇಡ ಗೊತ್ತಾಯ್ತು ಗೊತ್ತಾಯ್ತು ನೀನು ಯಾರು ಗೊತ್ತಾಯ್ತು ಗೊತ್ತಾಯ್ತು ಹಾ ಕರ್ನಲ್ ಗರ್ನ ಬನ್ನೆ ಕರ್ನಲ್ ಗರ್ನ ಬನ್ನ ಏತ್ ಸಮಯ ಕರ್ನಲ್ ಗರ್ನ ಪನ್ನ ಇದೆಂತು ಒಂದೆ ಯಾರು ಇರ್ನ ಇಲ್ಲಡೆ ಬರಡು ಬರಡು ನೀನಿ ಹೆಂಗ್ ಬರೆಯ ರಾಯನೇಜಿ ಯಾವಂಚೂರು ಸೋತುವೆ ಇರ್ ಬೆದರಲ್ಲಿ ಯಾನು ಇರ್ದಲ್ಲಿ ಬರಡು ನೀನಿ ಬರೆಯ ರಾಯನೇಜಿ ನೇ ಬದಲ್ಲೇ ನನ ನಿನಗೆ 200 ರೂಪಾಯಿ
1: ಏತ್ ಕರ್ತ ನಾಳೆ ಮಲ್ಲಜಿ ಮಾಸ್ಟರ್ ಇವನ್ ಬ್ಯಾಂಗ್ಳೂರ್ ಇದ್ದ ಮುಂದೆ ಜಮಾಳ್ಬೇಕು ನನಗೆ
5: బిస్కెట్ మాత్రం ఉండ పాడనా
6: బిస్కెట్ ఉండాయి పాడు అవ్వతి వేతరు
5: ಲಕ್ಷ್ಮಿನ್ ಪ್ರಿಯಾರ ಬರ್ಬೇರು ಮಗೆ ವೈದ್ಯಗೆ
6: ಇತ್ತೆ ಒಂದು ಬೇಕರಿಗೆ ಬಾಡು ಬೇಕರಿ ಬೋದು ಒಂದೆ ಕಡಿ ಒಕ್ಕೊಂತೆ ಕಾರದ ಬಿಸ್ಕಿಟ್ ಒಕ್ಕರಡು ತಮ್ಸ ಪತ್ತೊಂಬಲ ಅವಕ್ಕ ಪುಂಜಿ ಕಟ್ಟ ಸೋಂಟೆ ಪಾಡು
5: ಸೋಂಟೆ ಗ್ಯಾಸ್ ಇದ್ದವಲ್ಲ
6: ಪೊತ್ತೈರತಿ ಮೇರೊಂದು ಹೆಜ್ಜಿನ ಕಿರಂಗದ ಸೋಂಟೆ
5: ಕಿರಂಗದ ಸೋಂಟೆ
6: ಅವ ನಾಲ್ ಐಟಮ್ಸ್ ಕೊತ್ತವಲ್ಲ
2: ಬರ್ಬಾ
6: ಕಾಸ್ತೆ ತೊನಮೆ
5: ಕಾಸು ಕೊನೊಮ್ಮೆ
2: ಕಾಸು ಬರ್ದು ಬರ್ದು ಬರ್ದು
5: ದಾನೆ
6: ಹಾಕಿ ಉಮ್ಮೇಡ ಈ ನಮ್ಮನೆ ಕಾಸು ಹೋಲ್ಪಡ್ದು ಉರಿಯುಂಡಿ ಸಮ ಈ ಕೋರ್ಟ್ ಹೊಡೆದು ಸೀದಾ ಬರ್ಪಾರ ಆ ಕೋರ್ಟ್ ಮಿತ್ ಹಾಕುಡುವ ರೈಟ್ ಇತ್ತಿರ ಚಿಲ್ಲಾರಿನ ಪೂಜೆ ತುಂಬಿ ಹಾಕುಡುವೇನ
5: ಇನಿ ಮುಟ್ಟ ಒಂದು 5 ಪೈಸೆ ದೇದಿನ ರಾಮೇನೆ
6: ಅತ್ತ ಊತಿಗೆ ಬಂಡಿನಿ
5: ಅಣ್ಣ ಐನಾದಿ ಕೋರ್ಟ್ ನೇರ್ಲಿ ಹೇಳ್ದು ಫರ್ತ್ ಮಾಡ್ನಿ
6: ಶ್ರೀ ಬಗದಾದ
5: ಏತಿ ಅತ್ತರ ದಿನಲ್ಲ ದೋಗ್ರೆ ಹೋಗಿಲ್ಲ ಕಪೋಪ
6: ಕರ್ಚಿ ಕಾಸು ಇಕ್ಕಿನ ಅನಂಚಿರ
5: ಒಂದು ಬಿನ್ನರ್ ಬತ್ತಿಗಳ ನನ್ನ ಮೆನಿಪು ಯಾನ್ ರಪ್ಪ ಬರ್ಪ
6: ಇರಿ ನೇನ್ ಪಕ್ಕ ಮೆನಿಪು ಅವ ಕಲೆ ಪಾರ್ವತಿ ಪಾರ್ವತಿ ಬಿಡಿ ಬಂದೆ ಜಾರ ಕೊಂಚೂರು ಶೋಕುಡು ಮೈ ಪಾಡು ಸೀಟ ಬುಲೇ ಪೋಡು ನಿನ್ನ ಅನಿಷ್ಟ ಮೋನೇನ್ ಪತ್ತು ಬಿದ್ದೇ ಬರೋಚೆ ಅವಾ లక్ష్మి తీరేసి అమెరికా దగ్గర మత మార్పేది
7: అందే
6: తెలుపున కమ్మలకు వేరే ఇచ్చామని బావందా పోలై నదే పులై కప్సాస్త్ర మతం ఉండత
7: అవమాన కైట్ గుడి పుడాదు నప్ప
6: ఈ బత్తి మత ఓ దరి అంది నీ పూర దరి తిని పోలై అని ఇష్టరాలి దోగ్రే దోగ్రే మేను పక్క తూలో నీ నట్టునే లేకనే ఆపునీ రాదేదు ఓ దోగ్రే కలెక్షన్ కు తాడినా ఆమె బలపు
2: కలెక్షన్ కత్తమ్మా కోడగిరి కజిపు కొడుతున్నా
6: ఓ కోడ కత్తలే కరెంటు పోయిన కొడుతు బత్త కజిపుకునే బేజారు మలుపొచ్చావా ఓ పుచ్చకు నొప్పు దీపున బాజనయ్యా
2: అవే బాల కన్ను పుచ్చి తిన
6: పుచ్చే దంచెనే పుచ్చే దృష్టి నేర్మది నేను దగ్గర తలుపులేని నేను నా ఇక లక్ష్మి తీరు అమెరికా దగ్గర మతపారి పేరు నీకు ఉంటుంది అంత సుధార్ ఈ నిఖిల ట్రే ఉండేయా
2: ట్రే అంచె బండి ఎంచిన
6: ట్రే
2: అంచె బండి ఎంచిన
6: ట్రే బండి నీకు వచ్చి ఒక నీళ్ళు పోయా
2: అమ్మా చాత కప్పు దిగుంది పోయారనా
6: అన్య నాలు ఆచా జన్మ దీపించా
2: ఎల్లి తడుపండి అవే
6: తడుపండి నమ్మేరకు నుప్పాలేసు మారిలి మారిదే ఎంచిన బాతిరు మాస్టర్ మాస్టర్
8: మేడమ్మా ಇಲ್ಲಿ ಬೇಕಾದಷ್ಟು ಮನೆಯಲ್ಲಿ ಉಂಟು ಬೇಡ ಬೇಡ ಬೇಡ
6: ಎಂತದ್ದು ಮಾಷ ಬೇಡ
8: ಊದುಬತ್ತಿ ಮಾರುವಳಲ್ಲ
6: ಊದುಬತ್ತಿ ಮಾರುವವಳಲ್ಲ ಮಾಷ ನಾನು ಜಾನಕಿ ಟೀಚರ್ ಅಲ್ಲ
8: ಅಲ್ಲ
6: ಮಾಷ ನಾವಿವತ್ತು ತುಂಬಾ ಖುಷಿಯಲ್ಲಿದ್ದೇವೆ
8: ಏನಮ್ಮ ಖುಷಿ
6: ಲಕ್ಷ್ಮಿಯನ್ನು ನೋಡ್ಲಿಕ್ಕೆ ಅಮೆರಿಕದವರು ಬರ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಕಪ್ಸತ್ರ ಉಂಟಾ ಕಪ್ಪು ಕಪ್ಪು ಉಂಟಾ
8: ಕಪ್ಪು ಕೇಳ್ತೀರಾಗಿ ಕೇಳ್ತೀರಾಗೆ
6: ಬೇಡ ತೊಂದ್ರೆ ಇಲ್ಲ ನಾನು ಕ್ಷಮಿಸಿ
8: ಭಾಷೆ ಪ್ರೇತಗಳು ಕೇಳದಲ್ಲಮ್ಮ ಕಪ್ಪು ಬೇಕು ಅಂತಾದ್ರೆ ಸೀದಾ ನೀವೇ ಮನೆ ಒಳಗೆ ಹೋಗುದು ಕಪ್ಪು ತೆಕ್ಕೊಂಡು ಬರುವುದೇ
6: ನನಗೆ ಒಮ್ಮೆ ಒಳಗೆ ಬಂದ್ರೆ ಸಾಕಾಗಿದೆ ಮಾಷ ಹೋಗಿ ತೊಂದ್ರೆ ಇಲ್ಲ ಕೊಡ್ತೀರಾ ಫುಲ್ಲು ತಟ್ಟೆ ತೆಕ್ಕೊಂಡು ಬಂದೆ ಆಯ್ತಾ ಮೂಲ ನಿಷ್ಠದಲ್ಲಿ ಬತ್ತಿ ಬಕ್ಕ ಏಡ ನಟ್ಟುಲೆ ಕಾಯಿ ಯಾನು ಏಡದ ಆಲಕ್ಕೆ ಹಿಂದೆಯಪ್ಪ
9: ಕಪ್ಪೆ ಹಿಡಿಯುವ ಸ್ಪರ್ಧೆ ಕಪ್ಪೆ ಹಿಡಿ ಇವರಿಗೆ ಹಂಚಿ ಹೋಗಿದೆ
6: ಒಂದು ಕಪ್ಪಾತ್ ಸಿಮೆಂಟ್ ಕಲ್ಪನೆ ಚಟ್ಟಿಯ ಎಂಕಿಲ್ಲ
2: ಅಪ್ಪ ಹೌದಾದಪ್ಪ ಇದು ಸಿಮೆಂಟ್ ಕಲ್ಪನೆ ಚಟ್ಟಿ ನೀರಿನ ಕೈಟಿ ಅವಲ್ತು
6: ಓ
2: ಅವು ಚಟ್ಟಿ ಒಂದು ಪೂತ
6: ಪತ್ತನ ಆಟೋಡ್ತಿಕಿನಿ
2: ಏರೇನು ಬತ್ತಿಯಾರಪ್ಪ
6: ಗಂಗಾಧರ ಮಾಸ್ತೇನು
2: ಓ ಗಂಗಾಧರ ಮಾಸ್ತನ ಬತ್ತಾರಾ ಅಯ್ಯಾ ಇರಬೇಕು ಪೊತತ್ತು ಕೇಸುಂಡು
6: ನಿತ್ಯ ಮಾಡ್ರೆ ನಾನು ದಾದ ಮಲ್ಪು ನೀ ಜಿನ ಅತ್ತೆ ನೀನ್ ದಾದ ಮಲ್ಪು ನೀರ್ ನಡಿ ಸರಿಗೆ ತಿಕ್ಕಿ
7: ಅವು ಒಯ್ತಿಗಿನಪ್ಪ ಒಂದು
6: ಅವು ಕಪ್ಪೆ ಜಿಗಿತೋಡು ಮನೆಯ ಅರಿಬಿದೆ ಮುಸುಗದೇ
10: I think this is the house, you know.
11: Ask somebody.
10: Yeah, yeah. Okay, let me talk with the... Hello, hello, young lady. Hello, excuse me. Hello, you. Please tell me. Mr. Bhaskar, advocate staying here. Look at me, look at me. Mr. Bhaskar, advocate. Hello, hey. Oh, why?
11: Why, Dana?
10: Oh, he ran away from here. Why? Hello. Hello, gentlemen. Come on, nice to meet you, glad to meet you. Come on, please shake hands. Come on, shake hands. Hello. Hello, young man. Hello. Hey, what are you doing, man? Hey, what are you doing?
7: Dadi, how?
10: Hello, gentlemen. Hello. Come on, shake hands. Nice to meet you. Come on, please. Come on. Okay. Please tell me. Mr. Okay. What's your name? Name.
2: Vanasananda.
10: Not like that. I ask you, what's your name? Name, I mean, Pudaru.
2: ఇత తులు మరపున మారేది ఒక తులుటు పాత్ర దాని అయ్యేది కొంచెం కోర్టు కాడి పెట్టిగా తులును మరప్పునని
10: ఓకే
2: ತುಳಿಟ್ ಬಾತೇರ್
10: ಅಂಚ ಒಂತೆ ಒಂತೆ ಐ ಕ್ಯಾನ್ ಸ್ಪೀಕ್ ಯು ನೋ
2: ಒಂತಂತ ಬಾತ್ಪುನ ಅಪಗಳ ತುಳಿಟ್ ಬಾತೇರ್
10: ಓಕೆ ಪ್ಲೀಸ್ ಟೆಲ್ ಮೀ ವಾಟ್ಸ್ ಯುವರ್ ನೇಮ್ ಓಕೆ ಪುದಾರ್ ಪುದಾರ್ ಯು ಆರ್ ಪುದಾರ್
2: ಪುದಾರ್ ಪುದಾರ ರಾಮ
10: ರಾಮ ಓ ಶ್ರೀರಾಮ್ ಶ್ರೀರಾಮ್
2: ಶ್ರೀರಾಮೆ ಅತ್ತು ಮಾರ ಶ್ರೀರಾಮೆ ಅನ್ನ ಬಿಲ್ಲು ಕೊಡ್ತಾ ಬಿಲ್ಲು ಕೊಡ್ತಾ ಇಂದು ಶ್ರೀರಾಮೆ ಅತ್ತು ಕಾಲಿ ರಾಮೆ ಕಾಲಿ ರಾಮ
10: ನೈಸ್ ಟು ಮೀಟ್ ಯು ಕಾಲಿ ರಾಮ
2: ಎಂಚಿನ ಮಾರ ಈಗ ಕೇರ್ಪುರು ಅಂತ ಕಾಂತ ಬರ ಜೀವಪ್ಪ ರಾಮ ಬರಲಿ
10: ನೈಸ್ ಜೀವ ನೈಸ್ ಟು ಮೀಟ್ ಯು ರಾಮ ನೈಸ್ ಟು ಮೀಟ್ ಯು ಹಲೋ ಯಂಗ್ ಲೇಡಿ ವಾಟ್ಸ್ ಯುವರ್ ನೇಮ್
2: ಉದಾರಿಕೆಯನ್ನು ಮಾರಾಯಿ ನೇಮ ನೇಮವನ್ನ ಗೊತ್ತಾಗ ಉದಾರಿಕೆಯನ್ನು ಪಾರ್ವತಿ ಪಾರ್ವತಿ
10: ಪಾವತಿ ಓ ಗೋಡೆಶ್ ಪಾವತಿ ಗೋಡೆಶ್ ಗೋಡೆ
2: ಗೋಡದಾರಜಿ ನಡುಟು ಗೋಡದಾರಜಿ ಕಾಲಿ ಪಾರ್ವತಿ ಕಾಲಿ ಪಾರ್ವತಿ ಕಾಲಿ ಕಾಲಿ ರಾಮ ಕಾಲಿ ಈ ಕಾಲಿ ದೋಸೆ ನೀರ್ ದೋಸೆ ಪುರಜ್ಜಿ ಅಂತಾನೆ ಕಾಲಿ ಪಾರ್ವತಿ ಕಾಲಿ ರಾಮ
10: ಓಕೆ ನೈಸ್ ಟು ಮೀಟ್ ಪಾವತಿ Come on, please, shake hands. Come on, please tell her. Yeah.
2: Koro, koro, koro.
10: Yeah, nice to meet you. Come on, please, shake hands. Okay.
2: Yeah.
10: Okay, okay. Parvati, Rama.
2: Parvati, Rama.
10: Good.
2: Nema.
10: Oh, my name. Okay, okay, Rama. My name, you know, my name is Dhanraj. I'm from United States of America. I'm from USA. My name, Dhanraj. Short and sweet name. Dhana, Dhana. My name is Pudar.
2: Dhana?
10: Dhana.
7: Dhana ke Rama?
2: Arna Pudar Dhana ke di.
7: Dhana? Dhana?
2: Dhana ke. Dhana padna namma gauri petta. Bata. Alla nimma dosina paakarundu lava. Bata.
10: Okay.
2: Dhana.
10: Dhana.
2: Tirtale. Be like the nina Dhana.
10: Hello gentlemen. Okay. Parvati.
2: Parvati. Rama. Dhana.
10: Yeah.
2: ತಪ್ಪು ನೇಮ
10: ಓ ರಾಮ ರಾಮ ಹೀಸ್ ಮೈ ಫ್ರೆಂಡ್ ಯುನೋ ಹೀಸ್ ಮೈ ಫ್ರೆಂಡ್ ಹಿಸ್ ನೇಮ್ ಹಿಸ್ ಪುದಾರ್ ಪಜ್ ಪಜ್ ಪುನ
2: ಪುನ
7: ದಾದಿಗೆ
2: ಆನ ಪುದಾರ್ ಪುನಗೆದಿ ಎಂಚಿನ ಅವಸ್ಥೆ ಪುನ
10: ಪುನ ಪುನ ಪುನ
2: ಪಾರ್ವತಿ ರಾಮ ಧನ ಪುನ ಒಟ್ಟಿಗೆ ನಾಲ್ ಜಂತ ನೇಮ
10: ಓಕೆ ಪುನ ಪುನ ಯು ಮೀಟ್ ರಾಮ ಯಾ ರಾಮ
6: ಶಕಲ ಕಬೂಮ್
2: ಮಾದ್ಗಾನಿಕ್ಕೆ ಸ್ವಲ್ಪ
10: ಓಕೆ ಪಾರ್ವತಿ ರಾಮ ಧನ ಓಕೆ
2: ಹುಲ್ಲು
10: ಹುಲ್ಲು ಹುಲ್ಲು
2: ನಿಕಲು ನಿಕಲು ಹುಲ್ಲು ಹುಲ್ಲು ಹುಲ್ಲು
10: ವಾಟ್ಸ್ ದಿ ಮೀನಿಂಗ್ ಆಫ್ ಹುಲ್ಲು
2: ಕಾರ್ಯಂತನೇ ನಿಂತ ತರ್ಪಣ ಕಾರ್ ನಿಂತ ತರ್ಪಣ
10: ನೋ ಯು ಶೋ ಲೈಕ್
2: ಹುಲ್ಲು
10: ವಾಟ್ಸ್ ದಿ ಮೀನಿಂಗ್ ಆಫ್ ಲೈಕ್ ದಿಸ್ ಲೈಕ್ ದಿಸ್ ಐ ಡೋಂಟ್ ನೋ ಬಟ್ ಐ ಟಾಕಿಂಗ್
7: ಲೈಕ್ ದಟ್ ಅಂದ ಅಯ್ಯ ನೆರ್ಪೇರ್ ರಾಮ
2: ಅಂದ ಅಯ್ಯ ನೆರ್ಪೇರ್ ಮಹಾರಾಜ್ ಮುಕುಲ್ ಕುಲ್ಲು ಲೈಕ್ ದಿಸ್ ಅಯ್ಯ ಬತ್ತದ ನೆರ್ಪೇರ್
10: ರಾಮ ವಾಟ್ ಐ ಡ್ರಿಂಕ್ ವಾಟ್ ಐ ಟಾಕಿಂಗ್ ಲೈಕ್ why what's that
2: ante kumar ante kulart mara galegi ent
10: pan mara okay man I don't know what I'm talking
2: hey anta
10: okay okay rama okay thank you rama
2: kullar
10: thank you rama
2: kullar ee janan kullar et banga mara idi
6: no padavala
2: ಮುಕ್ಲೇನು ಕುಲ್ಲಾರನೇ ಈತ ಬಂಗಾಣ ಮಾರಾ ಇದ್ದಿ ನನ್ನ ಮುಕ್ಲೇನು ಲಕ್ಕಾರೆ ಬಣಂ ಬಿಡ್ದು ಕ್ರೇನೇ ಕಣವಡ
10: ರಮ ರಮ ಪ್ಲೀಸ್ ಟೆಲ್ ಮೀ ದಿಸ್ ಯಂಗ್ ಲೇಡಿ ಪಾವತಿ ನೈಸ್ ಲೇಡಿ ಬ್ಯೂಟಿಫುಲ್ ಲೇಡಿ ಯುವರ್ ವೈಫ್ ಯುವರ್ ವೈಫ್ ವೈಫ್
2: ಪಾಪಗದೆ ಪಾಪದೆ ಪಾಪ ಕಾರ್ ಒಯ್ಪುನಿಗೆ ಪಾಪ ಪಾಪ
10: This young lady, Parvati, short lady, beautiful lady. You are wife?
2: Huh?
10: Wife? I mean, Budedi. This one.
2: Oh, Budedi, Dattu Mara. Ayya mini kenda, appa mini kenda, nerveru. Budedi, Dattu.
10: I don't know.
2: Yenkul bela, Dattu, bela, Dattu.
10: Oh, I don't know what I'm talking, man.
2: Yenka,
10: come on, come on.
2: This
10: young lady.
7: Unnetu, Dattu, Dattu.
10: What are you doing, man?
2: Yentina podidu saipa maraidi marilu. Jeeva matra court vaadunu idu podidu saipa.
10: Then why you are doing like that?
2: Agandilla. Nu inta mai vaadu. Bela. Thank you. Incha unta bela.
10: Oh, Sabe. You are both Sabe here. You are working here.
2: Enna matra?
10: I don't know.
2: Ha? Jeeva maganiku ara kullara bana kullara sankadana maganiku.
10: Hello, man.
2: Engala thai thonda bachami.
10: Hello, man. What are you doing, man?
2: Ha? ಮಗ ಮಗ ಪೂರ ನಿನ್ನ ಉಂಟಾರು ಹಿಂದಿನ ಬಾಕ್ಸ್ ಮತ್ತೆ ಕಂಪಸ್ ಬಾಕ್ಸ್ ಪಾಡೋದಿನಿ
10: Why are you shouting, man?
2: Magan, you know, cooler when I cooler up, Jay.
10: He doesn't know. Now understood. Okay, sorry.
2: Ah, sorry.
10: Okay, yeah, sorry. Now understood.
5: Okay.
6: What
5: okay.
6: Am I?
10: Please tell me.
2: Then the bar is
10: coming. Please tell me. Come, friend. Okay? Please tell. Okay, please tell me. Please. Yeah, come on. Come on, please tell me.
7: I am left. Deep in
10: the middle. Yeah.
7: Please call somebody.
10: Deep. Hello, hello. Hey. Deep. Hello, hello. Hey.
2: ನಾ ಈ ಅಲ್ಪ ಉಲಾಯ್ ನಾನು ಮಲ್ಲ ಇಂಗ್ಲಿಷ್ ಪಾತೇರ ತಲ ಮೂಲ ಪಾತೇರ
10: ಮೂಲ ಪಾತೇರ ಹಲೋ ಜೆಂಟ್ಮನ್
5: ಹಲೋ
10: ಹಲೋ ನೈಸ್ ಟು ಮೀಟ್ ಯು ಮೈ ನೇಮ್ ಧನ್ರಾಜ್
5: ಓಕೆ
10: ಐ ಆಮ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಐ ಆಮ್ ಫ್ರಮ್ ಯುಎಸ್ಎ
5: ಓಕೆ
10: ಮೇ ಐ ನೋ ಯುವರ್ ನೇಮ್ ಪ್ಲೀಸ್
5: ಐ ಆಮ್ ದೀಪಕ್
10: ದೀಪಕ್
5: ಯಾ
10: ದೀಪಕ್
5: ಯಾ ಓಕೆ
10: ನೈಸ್ ನೇಮ್ ನೈಸ್ ಟು ಮೀಟ್ ಯು ಆಲ್ಸೋ ನೈಸ್ ಟು ಮೀಟ್ ಯು ನೈಸ್ ಟು ಮೀಟ್ ಯು
5: ಓಕೆ
10: ವೆರಿ ಗುಡ್ ಬಾಯ್
5: ಥ್ಯಾಂಕ್ ಯು
2: ನಾ ಅದು ಇಂದ ಏನಾ
6: ಮಾಡೋ ಮಾಡೋ ರೈಸ್
2: ಹಾ
6: ರೈಸ್
2: ರೈಸ್
6: ರೈಸ್
2: ಡ್ರಾಂಕ್ ಅತ್ತೆ ಮಗ ನೀನು ಇಡ್ಲಿ
10: ಮಾಡ್ಬೇಕು
6: ದರಬರ ದರಬರ ಬುಸ್ಸ
2: ದರಬರ ದರಬರ ಬುಸ್ಸ
6: ಬುಸ್ಸ
2: ಬರ್ತಾ ಇವಾಗ ದರಬರ ದರಬರ ಬಸ್ಕ
10: ಓಕೆ ಕಮ್ ಆನ್
2: ಕಮ್ ಆನ್
10: ಹ್ಯಾವ್ ಇಟ್ ಹ್ಯಾವ್ ಇಟ್ ನೋ
2: ಪ್ರಾಬ್ಲಮ್ ಅಲ್ಲಿ ಬಾಪ ಮತ್ತೆ ಕೊಡ್ಪತಾ
5: ಶಿಪ್ ಶಿಪ್
2: ಬಾಪ ಬಾಪ ಯಾ
10: ಶಿಪ್ ಯುವರ್ ಫ್ರೆಂಡ್
2: ನೀನು ಕಮ್
5: ನೋ ನೋ ಹಿ ಇಸ್ ವಾಕಿಂಗ್
10: ಅವೇ ಓಕೆ ಹಲೋ ಹಲೋ ಜನ
6: ಹಲೋ
10: ಹಲೋ ಮೆ ಹಲೋ ಹಲೋ ಏ ಏ ಹಲೋ ಹಲೋ ಹಲೋ ಹಲೋ ಹಲೋ ಓ ವೈ ಹಿರ್ ಅನೇ ವೇ ಫ್ರಮ್ ಹಿಯರ್ Why, man?
5: I don't know.
10: Okay. My name is Dhanraj, you know.
5: Okay.
10: Please tell me.
5: What happened?
10: Mr. Bhaskar.
5: Yeah.
10: Advocate staying here.
5: Yeah, here only. He's my dad.
10: Oh, you are son of Mr. Bhaskar.
5: Yeah.
10: Oh, nice to meet you, gentlemen. Nice to meet you.
5: Excuse me, regarding which proposal came here?
10: Oh, regarding my proposal, you know. Yeah.
5: You're Mr. Dhanraj?
10: Yeah, sure.
5: Proposal?
10: Yeah.
5: I got from the USA.
10: Yeah, sure, of course, yeah.
5: Very sorry, very sorry. Please take a seat.
10: Please call your mom and dad. Yeah,
5: oh, Rama.
2: ಎಂಚಿನ ನೀ ಕಮ್ಮಿದ ಮಾಲು ಪರ್ಪೇರ್ ಮಾರಾಯ ಒಂದು ಚಾಕನ್ ಇದ್ದಂದ ಎಂಚಿನ ಮೇವು ಏರ್ಬೇದು
5: ಅಲ್ತಕ್ಲೆ ಅಭ್ಯಾಸ ಉಂಡು ಮೇ ಇದೇ ಊರ್ದಾಕ್ಲತ್ತ ಏರವು
2: ಏರವು
5: ಈಗ ನನಗೆ ಕೆರ್ಪ ಮಾರ ಏರವು ಲಕ್ಷ್ಮಕ್ಕಂತ ಉಯ್ಯರವೈದಿನ ಅಂತ ಪುಣ್ಯಾತ್ಮ
2: ಲಕ್ಷ್ಮಕ್ಕಂತ ಉಯ್ಯರವೈದಿನ ನಾನು ಓ ಅಭೇದನ ಇಬೇದನ
5: ಓ ಮರಲ ಇಬ್ಬೇದ ಮಾರ ಅಭೇದ ನೀರು ಇಬ್ಬೇದ
2: ಇಬ್ಬೇದನ ಎಂಚಿನ ಮೇಂದಮೆ ಪರಾಭಾಗ ಕೊರ್ಪು ನಮ್ಮ ಎಂತ ನಮ್ಮ ಲಕ್ಷ್ಮೀ ಅಂತ
5: ಪನ್ನು ಮಾರ ಅಟ್ಲಿಗೆ ಪರಾ ಬೆಸ್ತ್ ಮಾರ ಜವನಿನಿ ಅವಲ್ತ ಅಲ್ತ ಚಳಿಗಾಲಿಗೆ ಮುಲ್ತ ಕುಜಲ ಪೋಪು ನಾತಿ ನಿಂದ ಏರ್ ಬಂತು
10: ಹಲೋ ಪ್ಲೀಸ್ ಕಾಲ್ ಯುವಮ್ಮ
2: ನೋ ನೋ ಇದು ಹೆಂಗ್ ಗೊತ್ತಿದ್ದ ಲಕ್ಷ್ಮೀ ಅಂತ ಲಕ್ಷ್ಮೀ ಅಕ್ಕ ನಾನು ಇರಬೇಕು ನಾನು ಗೊತ್ತಿ
5: ಆಮೇಲೆ
2: ಜಾನ ನನಗೆ ನೆರ್ದಿಯ ತಪ್ಪ ನಾವು
5: ತಪ್ಪಾಣ
2: ಸಾರಿ ಸಾರಿ
10: ಸಾರಿ ವೈ ವೈ ವೈ
2: ವಾಯಿದಾಲಜಿ ವಾಯಿದಾಲಜಿ ಬನ್ನಿ ಸರಿ ಉಂಟು ತಪ್ಪಾಣ
10: ಓಕೆ ಓಕೆ ಇಟ್ಸ್ ಓಕೆ ಪ್ಲೀಸ್ ಕಾಲ್ ಯುವ ಮಮ್ ಅಂಡ್ ಡ್ಯಾಡ್ ಯಾ
6: ಮಮ್ಮಿ
10: ಓಕೆ ಓಕೆ ಗಿಲ್ ಮೈನ್
6: ಟಾಟ್ ಬಿಲ್ಲ
10: ಹಲೋ ಆಂಟಿ
6: ಹೂ ಅಮೇರಿಕ ಬರ್ತೀನಿ ನಮಗ
10: ಹಲೋ ಆಂಟಿ ಹಲೋ ಆಂಟಿ ಆಂಟಿ
6: ಇಲ್ಲಪ್ಪ ಕೇಳ್ತಲ್ಲ
10: ಯಾನ್ ಸುಕ್ಕ ಆಂಟಿ ಹೌ ಆರ್ ಯು ಆಂಟಿ ಯಿರು ಎಂಚಾವ್ಲರ್
6: ಈ ಸುಕ್ಕ ನಮಗ
10: ಯಾ ಆಂಟಿ
6: ಯಾನ್ ಚಿಲ್ಲಿ ಮಗ ಬಕಾಯ ಸುಕ್ಕ ಬನ್ನ ಯಾನ್ ಇಂಚಿನ ಬರೋಡು ಬೇ
10: ಓಕೆ ಆಂಟಿ
6: ಸರಿ ಸರಿ ಸರಿ ಸರಿ ಸರಿ ಸರಿ
5: ಸರಿ
6: ಸರಿ ಸರಿ ಸರಿ ಸರಿ
5: ಎಲ್ಲ ಆಫೀಸ್ ಬಲ್ಲಿ
10: ಹಲೋ ಅಂಕಲ್
5: ಓ ರಾಮದೇವ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಜೆಂಟಲ್ಮ್ಯಾನ್ ಐ ಆಮ್ ಸಾರಿ ನಮೇ ಒಂದು ಭಿನ್ನರ್ ಮಾಡಕ್ಕಲ್ಲ ಇವತ್ತು ಮರಡೊಂದು ಗೊತ್ತಿಲ್ಲ
10: ಗಿಲ್ಲಷ್ಟೇ ಇರಿ ಓಕೆ ಇಷ್ಟು ಓಕೆ ಇಷ್ಟು ಓಕೆ
5: ಎಕ್ಸ್ಟ್ರೀಮ್ಲಿ ಸಾರಿ
10: ಇಷ್ಟು ಓಕೆ ಅಂಕಲ್ ಓಕೆ
5: ಓ ಬಾ
6: ವಾಟ್ ಹ್ಯಾಪನ್ ಇಸ್ ನಾ
10: ಓ ಇಟ್ಸ್ ಬಿಕಾಸ್ ಆಫ್ ವಾಟರ್ ಅಂಕಲ್ ಅಮೇರಿಕಾದ ನೀರೇ ನೀರೇ
5: ಅಮೇರಿಕಾದ ನೀರಿಡು ಕುಜಾಲ್ ಪೋತೀನಿ ಅವು
6: ಅಂತ ನೀರಿಡು ಬ್ಲೇಡ್ ಉಂಟು
5: ಮರ್ಯಾದೆ
10: ಜೆಂಟಲ್
6: ಮ್ಯಾನ್ ಯುವರ್ ಗುಡ್ ನೇಮ್ ಪ್ಲೀಸ್
10: ಪಾಜಿ ಪೂನಾ ಯಾರ್ ಹಿಸ್ ನೇಮ್ ಅಂಕಲ್
6: ಪೂನಾ
12: ಹಾಗೆ
6: ಪುಣಾಗೆ ಪಾಪ ಕರೆಂಟ್ ಹಾಕದೆ ಸೈದಿ ನೋಡು
12: ಅಂಕಲ್
6: ಕರ್ಚಿದೇ ಬೋತನು ಪುಣಾ
12: ನಮನು
13: ಮೇಲೆ ಕವರ್ ಮಾಡ್ಕೊಂಡು ಸ್ವಾಮಿ
12: ಹಿಸ್ ನೇಮ್ ಪಚ್ ಪಚ್ ಪುನಾ ಅಂತ
6: ಚೆಪ್ಪಡವನ್ನ ಜಾಗ ಇತ್ತು ಬಡಿ
13: ಧನರಾಜ್
6: ಪ್ರಫುಲ್ಲ
13: ಕುಜುಮಾಯಿ ಒಕ್ಕೆ ಇಂಚಿನ ಬತ್ತನಕ್ಕೆ ಎದುರು ಕೂಡ
12: ಓಕೆ ಅಂಕಲ್ ವೇರ್ ಇಸ್ ಯುವರ್ ಡಾಟ್
13: ಹಲೋ
12: ಹಲೋ ಯಂಗ್ ಲೇಡಿ ನೈಸ್ ಟು ಮೀಟ್ ಯು ಕಮ್ ಆನ್ ಪ್ಲೀಸ್
13: ಸೆಕೆಂಡ್
12: ಓಕೆ ಪ್ಲೀಸ್ ಪ್ಲೀಸ್ ಹ್ಯಾವ್ ಯುವರ್
13: ಸಿಡಾ ಮಗ ಸಿಡಾ ಅಣ್ಣ ರೀ ಧನರಾಜ್ ಬಂಡೇ ನೇವ ಮೋನೆ ತೂದು ಪಾತಿ ಮಂಡೆ ತೂಚಿ ಅಮೆರಿಕದ ನೀರಿಡು
6: ಪೋತಿನಿ
13: ಅಮೆರಿಕದ ಅಮೆರಿಕದ ನೀರಿಡು ಪೋತಿನಿ ಮಗ
6: ಪೂಜಾ ಮೀದು ಪೋತು
13: ವರ್ಷಗರ ಮೀನಾಂಡು
6: ಜಯತ್ತೋಡು
13: ಮೂಲ ಹೊರ ಹೊರ ನೀವು ಅಂಗನಾಡಿದ ಜೋಕ್ ಲೆಕ್ಕ ಬಾತಿ
12: ಓಕೆ ಯಂಗ್ ಲೇಡಿ ಪ್ಲೀಸ್ ಟೆಲ್ ಮೀ ವಾಟ್ಸ್ ಯುವರ್ ನೇಮ್
14: ಲಕ್ಷ್ಮಿ
12: ಲಕ್ಷ್ಮಿ ಓ ಹಾಗಾದ ಲಕ್ಷ್ಮಿ ಮಾರಮ್ಮ
13: ಅಮ್ಮಗಳ ಮಗಳು ಒಂದೇ ಪದ ಗೊತ್ತಾತಂದ್ರೆ ಬೇತೆ ಗೊತ್ತಿದ್ದು ನಿಮಗೆ ಆಯ್ಲ ಅವೇ ಬಗ್ಲು ನಾ ಗರ್ಗಸ್ವರ
12: ವಾಟ್ಸ್ ಯುವರ್ ಎಜುಕೇಶನ್
6: ಮುರಳೀಧರ
13: ನೇನು
6: ಶೋಷಣ ಪಾಠ ಮಲ್ಪೋ ವಿಜಯನಗರ ಸಾಮ್ರಾಜ್ಯವನ್ನು ವಿದ್ಯಾರಣ್ಯರು ಸ್ಥಾಪಿಸಿದರು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ವೈಭವದಿಂದ ಮೆರೆಯುತ್ತಾ ಇತ್ತು ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನು ರಾಜಬೀದಿಯಲ್ಲಿ ಖರ್ಜೂರದಂತೆ ಮಾರಾಟ ಮಾಡುತ್ತಿದ್ದರು ಅಂದ್ರೆ ವಿಜಯನಗರ ಸಾಮ್ರಾಜ್ಯವು ಇಂದು ಹಾಲು ಹಂಪೆಯಾಗಿದೆ ಅದು ಮಾತ್ರವಲ್ಲ
13: ಒಂದಕ್ಕೆ ಹೋಗಿ ಬರ್ಬೇಕಾ
6: ಯಾರದು
13: ನಾನು
6: ಭಾಷೆಯಲ್ಲಿ ಪ್ರಾಣಿಗಳು ನಿಮಗೆ ಯಾವಾಗ್ಲೂ ಪಾಠ ಮಾಡುವ ಹುಚ್ಚು ಬರೋದಲ್ಲ ಬಿಜಿ ಮೇಲೆ ನಿಂತೋಳ ಎರಡು ಕಾಲು ಮೇಲೆ ಮಾಡು
13: ಕಾಲು ಒಂದೇ ಮಾಡು
6: ಒಂದು ಎರಡು ಕೈ ಮೇಲೆ ಮಾಡು ಸಾಕು ವಿಜಯನಗರ ಸಾಮ್ರಾಜ್ಯವನ್ನು
13: ಗಬ್ಬರ್ ಸಿಂಗ್ ಮೈ ತುಜೆ ಜಿಂದಾ ನಹೀ ಛೋಡೇಗಾ
6: ಅಬೇ ಮೈ ಗಬ್ಬರ್ ಸಿಂಗ್ ಅಭಿ ಬುಲಾವೋ
13: ಗಬ್ಬರ್ ಕೋ ನಹೀ ನಮ್ಮೆ
6: ಪೀರೆ ಯಾ ತು ಇಲ್ಲಿ
13: ಗಬ್ಬರ್ ಕೆ ಸಿಂಗ್ ನಹೀ ಬುಲಾವೋ ನಿನ್ನಮ್ಮೆ ಕೃಷ್ಣಪ್ಪ ಬೋಳಾರ್ ಕೋ ಬುಲಾವೋ
6: ಶ್ರೀ ಬರ್ಚಿ ಯಾರ್ ಬೋತಿರಿ
12: ಮಾಜಿ ಅಂಕಲ್ ವೈ ಯು ಆರ್ ಫೈಟಿಂಗ್ ವೈ ವೈ ವೈ ಲೈಕ್
13: ದಟ್ ಫೈಟಿಂಗ್ ಅದೇ ಇಂಗ್ಲ ಜಾಲಿ ಅಮ್ಮ
6: ಇಂಗ್ಲ ಯಾಪ ಇಂಗ್ಲ
13: ಮಲಕತ್ತಿ ಅಂತ
12: ಜೋಲಿ ಜೋಲಿ
6: ಇಂಗ್ಲ ಯಾಪಲ ಮಗ ತೆಲಿಪುನಿ ಹೆಚ್ಚೆ ತಿನ್ಪುನಿ ಕಮ್ಮಿ ದಾಂಡ್ ಪಂಡೆ ಹೆಚ್ಚೆ ತಿನ್ನುಡು ನಾಡ ಕಾಸ್ ಖರ್ಚಾಪ್ನತ ಮಗ
12: ಗುಡ್ ಅಂಕಲ್ ಯಾ ಗುಡ್ ಫಾರ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಅಂಕಲ್
13: ಯಾ
12: ಯಾ ಯಾ ಅಂಕಲ್ ಎನ್ನ ಡಾಡಿ ಬೈ ಚೇನಾ ಇಡಿ
6: ಅಲ್ಲಿ ಅಮ್ಮೇಲೆ ನಾ ಏನ್ ಬೇ ಅನ್ಪುನಿ
13: ಅವ ಅಮೇರಿಕೋಡು ಬುಷ್ಯುಲ ಅಂಜಿನ
12: ಬೈ ಚೇನ
13: ಆಯ ಬೈ ಜೇನ್ ಅಯ್ಯ ನಿನ್ನ ಅಲ್ಲೇ ತಂದು ಬರ್ಪೆ ಅಂತ ಪೋತೆ ಮಗ
12: ಅಯ್ಯ ಇಟೇ ಬರ್ಪೆ ಬಂದೆ ಅಂಕಲ್ ಇಚ್ಚೆ
13: ಮರ್ಲಿಯೇ
12: ಓಡಿ ಪೋತೆ
13: ವಿನ್ನರ್ ಪುನಗ ನಿನ್ನ ಡಬ್ಬಿನ್ ದರ್ಪ ಇಟ್ಟೆ
12: ವೈದಿಗೆ Oh, Dad!
13: Now, we'll let you come in.
12: Where are you?
13: Ola, I'm not only.
12: He won't lie.
13: Huh?
12: I'm already here. ಯಾರು ಇದೆ ಬೈದೆಯಾ
13: ಅಯ್ಯ ಓಲು ಸೈದೆಯಾ ಓಡೆ ಮಾರಿ ಹೋತೀನಿ
6: ಉಪ್ಪು ಏರ್ನ ತರೇನು
12: ಓಲು ಸ್ಟೇಟ್ ಬ್ಯಾಂಕ್ ಇಂದ ಮುಟ್ಟುಡು
13: ಚಿತ್ತುಬುಲಿ ಮಾರ ಗುಲ್ದಿನ
12: ಕಮಾನ್ ಡ್ಯಾಡ್ ಐ ಆಮ್ ವೇಟಿಂಗ್ ಹಿಯರ್ ಓ ಯು ಸಿ ಅಂಕಲ್ ಸ್ಟೇಟ್ ಬ್ಯಾಂಕ್ ಇಂದ ಮುಟ್ಟುಡು ಕುಲುದೆ ಎನ್ನ ಆಮೆ ಮರ್ಲೇ
13: ಅಪ್ಪಾಗ ಸ್ವಯಂ ಡ್ಯಾಗ್ ನಿಮ್ಮ ಅಮ್ಮಗೆ ಪಣದ ಎರವಣ್ಣಗ ಓಡಿ ಹೋತೀನಿ
12: ಯು ಸಿ
13: ಆ ಕೂಡ ಬರ್ತೀನಿ
6: ಡೋಗ್ರ
13: ನಿನ್ನತ್ತಮೆ ಮೂಲಿ ನಿನ್ನ ಕೂಡ ನಮ್ಮೆನ ಸಲ ಆಯಗ
15: ಓಕೆ ಕೀಪ್ ದ ಮೌಂಡ್ ಡೌನ್
6: ಕನೆಕ್ಷನ್
13: ಡೌಟ್ ಆಗಿದೆ ಮೇನ್ ಅಮ್ಮ
6: ಬತ್ತಿಗೊಂದು ತೂಕ ಮಿತ್
13: ದರಿಯಾಡು ಕಲರ್ ಕಲರ್ ದೂರು ದರಿಯಾಡು
12: మొబైల్
13: ఇంట్లో అమెరికా ఓవర్టేక్ మల్తది సమయ கொஞ்சம் உலாய் பிதை ஆனா காரம் கொஞ்சம் பின்னர்
12: பண்டா பிதை காரம் உலாய் பின்னர் நம்ம போப்பு வச்சு வண்டி ஒஞ்சே சோரே
13: ஆத்து பேக கர்மர்ஸ் ஒன்று பத்தாத்தை
12: அது ஒஞ்சே சோரே என்கொர பார்வ திந்து ஒடு பார்வ திந்து ஒடு தயவண்ட ಆದ್ಯಂತ ಸೊಂಟರು ಒಂದು ಬಂಗಾರದ ನೂಲ್ ಇತ್ತು ನನ್ನ ಅಯ್ಯ ಕರಪದ ಒಂದು ಕಾಜಿ ಮನ್ ಪದ ಅಂದ್ರೆ ಒಂದು ಬಂಗಾರ ಒಪ್ಪಿಸಾದ ಪೋಯಿ ಬತ್ತ
6: ಇನ್ನಿ ಬಂಗಾರ ಒಪ್ಪಿಸಾರ ಜಲ ಶುಕ್ರವಾರ ದಿನ ಬತ್ತ ಬಂಗಾರ ಒಪ್ಪಿಸಾದ
12: ಪೋಲ್ಯಾವಿದಾಯಿ
6: ಪೋದಿ ರಶೀದಿ ಬರೆ ಪದ ಬಲ
13: ಮಂಜೂರ್ ಎಕ್ಸ್ಪ್ರೆಸ್ ಬಾಜನ ಬೆಂದು ಪುಣಿ ನಟ್ನಾಗ್ಲಿ ಇವಾಡ್ರಿ
8: ಟೇಬಲ್ ಅಲ್ಲಿ ಉಳ್ಳಿ ಯಾರು ಇಟ್ಟದ್ದು ಕ್ಲೀನ್ ಮಾಡ್ಬೇಕಲ್ಲ ನೆನೆಪಲ್ಲಿ ಟೇಬಲ್ ಅಲ್ಲಿ ಚಾಕ್ ಯಾರು ಇಟ್ಟದ್ದು ಚಾಕ್ ಯಾರು ಇಟ್ಟದ್ದು ದೊಡ್ಡ ಚಾಕ್ ಸರಿ ಮಾಡ್ಬೇಕಲ್ಲ
12: ನಾನಮ್ಮ
13: ಕರ್ಲ ಆಪಜಮ್ಮ ಬೇಜಾರಾಪುಡು ಒಂದು ತಾರಾಯಿ ಬಿಡುದು ಮಂಡೆ ಅಪ್ಸೆಟ್ ಅಮ್ಮ ಅಜನ್
12: ನಾಟ್ ಗುಡ್
13: ಜನ
12: It's not good, okay?
13: Not good, I know that.
12: Yeah, okay, uncle. Who is this young boy?
13: Young, that prior medan egg. ಯಂಗ್ ನಾವು ಕಾಣೋಡಾಟ
12: ಇದ್ದ ಗಾಯ
13: ಮಂಜಿ ಬೇಲದ ಪೊಣ್ಣುಲ್ಲಲ್ಲಮ್ಮ ಪಾರ್ವತಿ ಅಲ್ಲ ಬಲೆ
12: ಏನ್ ಪಾರ್ವತಿನ ಫಲ ಏನು ಡಿಪಿ ದನ ಬಾಲೆ
14: ನೈಸ್ ಟು ಮೀಟ್ ಯು ಜೆಂಟ್ಲ್ಮನ್ ನೈಸ್ ಟು ಮೀಟ್ ಯು
12: ಥ್ಯಾಂಕ್ ಯು ಥ್ಯಾಂಕ್ ಯು
14: ಪಾರ್ವತಿನ ಫಲ
12: ಪಾರ್ವತಿನ ಕಾಜ ಬಲೆ
14: ಪಾರ್ವತಿನ ಫಲ
13: ಪಾರ್ವತಿನ ನಿಕ್ಕೆ
12: ಜೋತಾ ಅಂಕಲ್ ಯಾನು ಈ ಇಲ್ಲಾಡೆ ಬಂದಾಗ ಸುರುಟು ತುಯಿನಿ ಪಾರ್ವತಿನ
6: ಸುರುಟೆ ಪಾರ್ವತಿ ನೆನಕಿನ ಗಂಡ ಅಂತ ಇಡಿಗೆ
13: ಆಗ ಒಲಿತಲ್ಮೆ
12: then I came here she was sweeping you know
13: ಅಡತೊಂದು ಪುನಗ ತುರಿಯ ನಾತೆ ಯಾ ಬಾಗ ನಿನ್ನೆ ಮಾರೇ
12: ಓಕೆ ಅಂಕಲ್ ಅಚ್ಚಂಡ ಇಲ್ಲಿ ಬಪ್ಪ ಅಂಕಲ್
13: ಓಕೆ
12: ಓಕೆ ಲೆಟ್ಸ್ ಗೋ
13: ಬ್ರಾ ಅಣ್ಣ ಅಣ್ಣ ಎಂಕಲ್ ಅಮೆರಿಕಾಗೆ ಬರೋಣ ಅಣ್ಣ
6: ಓಕೆ ಜಾಬ್ ಇಲ್ಲ ಜಾಬ್ ಇಲ್ಲ ಲೈಟ್ ಮನೆ ಬಿಲ್ಲ ಇಲ್ಲ ಓ ಮನೆ ಓ ಮನೆ ಇಲ್ಲ ಇಲ್ಲ ಅಲ್ಲ ಬಾರೆ ಮನೆ ಬಿಲ್ಲ ಅಮೆರಿಕಾ ಬಿಲ್ಲ
12: ಗುನಾ ಇಸ್ ಓಕೆ ಇಸ್ ಆಲ್ ರೈಟ್ ಓಕೆ ಅಂಕಲ್ ಇಫ್ ಯು ಡೋಂಟ್ ಮೈಂಡ್ ಒಂದು ಚೂರು ಪಾರ್ವತಿನ ನೆಪ್ಪು
13: ಪಾರ್ವತಿ
12: ಪ್ಲೀಸ್
13: ಏ ಪಾರ್ವತಿ
12: ಅಮೆರಿಕದಲ್ಲಿ ಹಲೋ ಹಲೋ ಪಾರ್ವತಿ ಹಲೋ ನೈಸ್ ಟು ಮೀಟ್ ಯು ಕಮಾನ್ ಪ್ಲೀಸ್ ಗ್ಲಾಡ್ ಟು ಮೀಟ್ ಯು ಕಮಾನ್ ಪ್ಲೀಸ್ ಶೇಕ್ ಹ್ಯಾಂಡ್ ಕಮಾನ್ ಕಮಾನ್ ನೈಸ್ ಟು ಮೀಟ್ ಯು ಪಾರ್ವತಿ ನೈಸ್ ಟು ಮೀಟ್ ಯು
13: ನಾನೇ ಇಲ್ಲಿ ತೋರಿಸಿ ನಮ್ಮೆ
15: ದಾದಿ
13: ಪಾರ್ವತಿನ ಕೈ ಎಂಕೋರ್ ಬ್ಯಾಂತಿನ ತೈ
15: ಇವರು ಇಲ್ಲೇ ಪೊಲೀಸ್ ಅಂತೆ
13: ಓಕೆ ಅಣ್ಣ ಯಾನ್ ಪಾರ್ವತಿನ ಫಲ ಎನ್ನ ಯಾನ್ ಪಾರ್ವತಿನ ಫಲ ಎನ್ನ ನಂಗೆ ಅಮೆರಿಕಾಗ ಪೋಯ್ ರೆತ್ತು ಒಂದು ಅಮೆರಿಕದ ಕಾರ್ ಬತ್ತಲೆ
15: ನಿನ್ನ ಅಮ್ಮಡ ಬಣ್ಣಿಗೆ ನಾನು ಎಲ್ಲಿ
12: ಓಕೆ ಓಕೆ ಅಂಕಲ್ ಅಂಚೆ ಅಂಕಲ್ ಬರ್ಪ
13: ಓಕೆ
12: ಅಂಟಿ ಅಂಟಿ ಸಿ ಯು ಅಂಟಿ ಓಕೆ ಸಿ ಯು ಅಂಟಿ ಬಾಯ್ ಲೆಟ್ಸ್ ಗೋ
6: ಪುನಃ
12: ಓ ಐ ಫಾರ್ಗಾಟ್
6: ದಾ ತುಮಿ ತನ
12: ಐ ಫಾರ್ಗಾಟ್ ಲಕ್ಷ್ಮಿ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ತುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕ.

Hello, test. Hello, test. Hello, test.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮಡು ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

Ho check, check. Ho check. Ho check. Check. Check. Ho check.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ಅತಿಯಾದರೆ ಅಮೃತನು ವಿಷ, ನೀವು ಇದನ್ನು ಎಷ್ಟೋ ಸಲ ಕೇಳಿದ್ದೀರಿ. ಸೊ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಮಾತ್ರೆಗಳ ಸೇವನೆ. ಹೌದು, ಕ್ಯಾಲ್ಸಿಯಂ ಮಾತ್ರೆಗಳನ್ನು ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲ ಸೇವಿಸ್ತಾ ಇರ್ತೀರಿ, ಅವರಿಗೆ ಅದರ ಸಮಸ್ಯೆಗಳು ಗೊತ್ತಿರೋದಿಲ್ಲ. ಸೊ ಅದರಿಂದ ಅತಿ ಹೆಚ್ಚಾಗಿ ಸೇವಿಸೋದ್ರಿಂದ ಆಗುವ ಸಮಸ್ಯೆಗಳೇನು, ಅದನ್ನು ಹೇಗೆ ಸರಿ ಮಾಡಿಕೊಳ್ಳುವಂಥದ್ದು, ಅದರಿಂದ ನೀವು ಹೇಗೆ ಹೊರಬರುವಂಥದ್ದು, ಅದನ್ನೆಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಕ್ಯಾಲ್ಸಿಯಂ, ಸೊ ಕ್ಯಾಲ್ಸಿಯಂ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕತೆ ಇರುವಂಥ ಒಂದು ಪೋಷಕಾಂಶ. ಸೊ ಈ ಒಂದು ಕ್ಯಾಲ್ಸಿಯಂಗಾಗಿ ನಾವು ಆಹಾರದಲ್ಲಿ ಮತ್ತು ಕೆಲವು ಔಷಧಗಳ ಮೊರೆಯನ್ನು ಹೋಗಬೇಕಾಗ್ತದೆ. ಸೊ ಒಂದು ವಯಸ್ಕ ಮನುಷ್ಯನಿಗೆ ಒಂದು ದಿನಕ್ಕೆ 1000 mg ಅಂದರೆ 1 gram ಕ್ಯಾಲ್ಸಿಯಂ ಅವಶ್ಯಕತೆ ಇದೆ ಅಂತ ರಿಸರ್ಚಸ್ ಹೇಳ್ತದೆ. ಅಂದರೆ ಇತ್ತೀಚಿನ ವಿಜ್ಞಾನಿಗಳ ಸಂಶೋಧನೆಗಳ ಪ್ರಕಾರ ಒಂದು ವಯಸ್ಕ ಮನುಷ್ಯನಿಗೆ 18 ನಂತರದ 60 ಒಳಗಿನ ವಯಸ್ಕ ಮನುಷ್ಯನಿಗೆ ಒಂದು ದಿನಕ್ಕೆ 1000 mg ಅಥವಾ 1 gram ಕ್ಯಾಲ್ಸಿಯಂ ಅವಶ್ಯಕತೆ ಇರ್ತದೆ ಅನ್ನುವಂಥದ್ದು. ಸೊ ಆದರೆ ನಾವೇನು ಮಾಡ್ತೇವೆ, ಸೊ ಕೆಲವೊಮ್ಮೆ ಔಷಧಿಗಳನ್ನು ತೆಗೆದುಕೊಳ್ತಾ ಡಾಕ್ಟರ್ ಒಂದಿಷ್ಟು ತಿಂಗಳುಗಳು ತಗೊಳ್ಳಿ ಅಂತ ಹೇಳಿರ್ತಾರೆ. ಅದು ನಮಗೇನೋ ಚೆನ್ನಾಗಿ ಅನಿಸಿರ್ತದೆ ಅಥವಾ ಇನ್ನೇನೋ ಕಾರಣಕ್ಕಾಗಿ ಅದನ್ನು ಹಾಗೇ ಬ್ಲೈಂಡ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತೇವೆ. ಸೊ ಎಷ್ಟೋ ಸಲ ಕನ್ಸಲ್ಟ್ ಮಾಡ್ಲಿಕ್ಕೆ ಹೋಗಿರುವುದಿಲ್ಲ ಅಥವಾ ಇದನ್ನು ತಗೊಂಡ್ರೆ ಒಳ್ಳೇದು ಅಂತ ಒಂದು ಭ್ರಮೆಯಲ್ಲಿರ್ತೇವೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೇವೆ. ಸೊ ಈ ಕ್ಯಾಲ್ಸಿಯಂ ವಿಚಾರನೂ ಹಾಗೆ. ನೀವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಾವು ತಿನ್ನುವಂತಹ ಆಹಾರದಲ್ಲಿ ಎಲ್ಲದರಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇದೆ. ಸೊ ಹಾಗಾಗಿ ನೀವು ಕ್ಯಾಲ್ಸಿಯಂ ಮಾತ್ರೆಗಳ ಮೊರೆ ಹೋಗಲೇಬೇಕಾದಂತಹ ಪ್ರಸಂಗ ಸಾಮಾನ್ಯವಾಗಿ ಬರೋದಿಲ್ಲ. ಯಾವಾಗ ಒಂದು ಕರೆಕ್ಟ್ ಆದ ಆಹಾರ ಪದ್ಧತಿಯಲ್ಲಿ ನೀವು ಇದ್ದೀರಿ ಅಂತಾದಲ್ಲಿ, ಅಥವಾ ಒಂದೆರಡು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರಿ ಅಂತಾದಲ್ಲಿ, ಯಾವುದೇ ಕ್ಯಾಲ್ಸಿಯಂ ಮಾತ್ರೆಗಳ ಅವಶ್ಯಕತೆ ನಿಮಗೆ ಇರುವುದಿಲ್ಲ. ಸೊ ಅದನ್ನು ನೀವು ಗಮನಿಸೋದಾದ್ರೆ, ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವಂತಹ ಕೆಲವು ಆಹಾರ ಒಂದು ವಸ್ತುಗಳನ್ನು ನಾನು ಈ ಒಂದು ನಿಮಗೆ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ಎಳ್ಳು, ಅದು ಕರಿ ಎಳ್ಳಾಗಿರ್ಬೋದು ಅಥವಾ ಬಿಳಿ ಎಳ್ಳಾಗಿರ್ಬೋದು, ಅದರಲ್ಲಿ ಒಂದು ದಿನದ ರಿಕ್ವೈರ್ಡ್ ಡೋಸ್ಗಿಂತ ಜಾಸ್ತಿ 1400 mg ಪರ್ 100 gram ಈ ಒಂದು ಕ್ಯಾಲ್ಸಿಯಂ ಸಿಗುತ್ತೆ. ಸೊ 100 gram ನಾವು ಇಡೀ ದಿನದಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ ಸಾಮಾನ್ಯವಾಗಿ ಎಳ್ಳಿನಲ್ಲಿ, ಆದರೆ ಒಂದಷ್ಟು ಪ್ರಮಾಣದಲ್ಲಿ ನೀವು ಎಳ್ಳನ್ನು ತಿನ್ನೋದ್ರಿಂದಾಗಿ ನಿಮಗೆ ಕ್ಯಾಲ್ಸಿಯಂ ಅಂತೂ ಖಂಡಿತವಾಗಿ ಸಿಗ್ತದೆ. ಸಾಸಿವೆ, ಸಾಸಿವೆಯನ್ನು ಯಾಕೆ ನಾವು ಒಗ್ಗರಣೆಯಲ್ಲಿ ಬಳಸ್ತೇವೆ, ಇದೇ ಕಾರಣಕ್ಕೆ ಇರಬಹುದು ಮೋಸ್ಟ್ಲಿ. ಸೊ ಸಾಸಿವೆಯಲ್ಲಿ ಸುಮಾರು 400 mg ಜಾಸ್ತಿ ಈ ಒಂದು ಕ್ಯಾಲ್ಸಿಯಂ ಲಭ್ಯ ಇರ್ತದೆ. ಅದರ ಜೊತೆಯಲ್ಲಿ ಪಾಲಕ್ ಸೊಪ್ಪು ಮತ್ತು ಎಲ್ಲ ಸೊಪ್ಪುಗಳಲ್ಲೂ, ಪಾಲಕ್ ಸೊಪ್ಪಿನಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಇರ್ತದೆ, ಅದರ ಜೊತೆಯಲ್ಲಿ ಸೋಯಾಬೀನ್ಸ್, ಇವುಗಳಲ್ಲೆಲ್ಲದರಲ್ಲೂ ಕೂಡ ಸ್ವಲ್ಪ ಹೇರಳವಾಗಿ ಕ್ಯಾಲ್ಸಿಯಂ ಇದೆ. ಸೊ ಎಲ್ಲ ಎಣ್ಣೆ ಬೀಜಗಳು ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಶೇಂಗಾ, ಇವುಗಳಲ್ಲೆಲ್ಲದರಲ್ಲೂ ಕೂಡ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ, ಮತ್ತು ಎಲ್ಲ ಸೊಪ್ಪು ತರಕಾರಿಗಳಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ದೇ ಇದೆ. ಇವುಗಳನ್ನೆಲ್ಲವನ್ನು ನೀವು ಆಹಾರದಲ್ಲಿ ಸೇವಿಸಿದ್ದೀರಿ ಅಂತಾದರೆ ಖಂಡಿತವಾಗಿ ಒಂದು ದಿನಕ್ಕೆ ಬೇಕಾಗುವಂಥ ಪೋಷಕಾಂಶಗಳು, ಕ್ಯಾಲ್ಸಿಯಂ ಪೋಷಕಾಂಶ ನಿಮಗೆ ಸಿಕ್ಕಿರ್ತದೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ನಾವು ಆಹಾರದ ರೂಪದಲ್ಲಿ ಏನು ನ್ಯಾಚುರಲ್ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಳ್ತೀವಲ್ಲ, ಅದು ಅಬ್ಸಾರ್ಬ್ ಆಗುವಷ್ಟು ಒಳ್ಳೆಯದಾಗಿ ಆರ್ಟಿಫಿಷಿಯಲ್ ಕ್ಯಾಲ್ಸಿಯಂ ಮಾತ್ರೆಗಳು ಅಬ್ಸಾರ್ಬ್ ಆಗುವುದಿಲ್ಲ, ಇದನ್ನು ನೀವು ಗಮನಿಸಬೇಕು. ಸೊ ನಾನು 1000 mg ಕ್ಯಾಲ್ಸಿಯಂ ತಗೊಳ್ತಿದ್ದೀನಿ ಅಂತ ಕೆಲವರು ಹೇಳ್ತಾರೆ. ಸಾಮಾನ್ಯವಾಗಿ 500 mg ಅಷ್ಟು ಇರ್ತದೆ ಕ್ಯಾಲ್ಸಿಯಂ ಮಾತ್ರೆಯ ಡೋಸೇಜ್. ಸೊ ಅದಕ್ಕಿಂತ ಹೆಚ್ಚಾಗಿ ಕೂಡ ಕೆಲವರು ತಗೊಳ್ಳೋರು ಇರ್ತಾರೆ. ಸೊ ಅದು ನಿಮಗೆ ಪೂರ್ತಿಯಾಗಿ ಲಭ್ಯ ಆಗುವುದಿಲ್ಲ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದು. ಸೊ ಒಂದು ಡಾಕ್ಟರ್ ಒಂದಷ್ಟು ದಿನಗಳ ಕಾಲ ಕ್ಯಾಲ್ಸಿಯಂ ಮಾತ್ರೆಯನ್ನು ತಗೊಳ್ಳಿ ಅಂತ ಹೇಳಿರ್ತಾರೆ, ಆದರೆ ನೀವು ಅದನ್ನು ಹಾಗೇ ಮುಂದುವರಿಸಿರ್ತೀರಿ. ಎಷ್ಟೋ ವರ್ಷಗಳ ಕಾಲ ಕ್ಯಾಲ್ಸಿಯಂ ಅನ್ನು ತೆಗೆದುಕೊಂಡವರು ನಮ್ಮಲ್ಲಿ ಸಿಕ್ಕಿದ್ದಾರೆ.

ಹಾಗಾಗಿ ಇದನ್ನ ಮಾಡ್ತಾ ಅತಿ ಹೆಚ್ಚು ದಿನಗಳ ಕಾಲ ಕ್ಯಾಲ್ಸಿಯಂ ಅನ್ನ ತಗೊಂಡು ತಗೊಂಡು ತಗೊಂಡು ಅವರಿಗೆ ಈ ಒಂದಷ್ಟು ಸಮಸ್ಯೆಗಳಾಗ್ತದೆ. ಮೊಟ್ಟ ಮೊದಲನೇದಾಗಿ ಕಿಡ್ನಿ ಸ್ಟೋನ್, ಯಾರಿಗೆ ಶರೀರದಲ್ಲಿ ಪಿ ಎಚ್ ಕಡಿಮೆ ಇರ್ತದೆ ಅಂಥವರಿಗೆ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆ ಜಾಸ್ತಿ. ಅದರಲ್ಲೂ ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ತಾ ಹೋಗುವಂಥವರಿಗೆ ಅದರ ರಿಸ್ಕ್ ಇನ್ನೂ ಜಾಸ್ತಿ. ಹಾಗಾಗಿ ಎಷ್ಟೋ ವರ್ಷಗಳ ಕಾಲ ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಗೊಂಡಿರ್ತೀರಿ, ನಿಮ್ಮ ಶರೀರದಲ್ಲಿ ಕಿಡ್ನಿ ಸ್ಟೋನ್ ಆಗುವಂಥ ಗುಣ ಇದೆ ಅಂತಾದಲ್ಲಿ ಖಂಡಿತವಾಗಿ ಅದು ನಿಮ್ಮ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಲಿಕ್ಕೆ ಅನುವು ಮಾಡಿ ಕೊಟ್ಬಿಡ್ತದೆ. ಹಾಗಾಗಿ ಯಾರಿಗೆ ಆ ಭಯ ಇದೆ ಅಥವಾ ರಿಕರೆಂಟ್ ರಿನಲ್ ಕ್ಯಾಲ್ಕುಲೇ ಅಥವಾ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆ ಇದೆ, ಅವರು ಖಂಡಿತವಾಗಿ ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವಾಯ್ಡ್ ಮಾಡಬೇಕು. ಅದರ ಜೊತೆಗೆ ಕ್ಯಾಲ್ಕೇನಿಯಲ್ ಸ್ಪರ್ ಅಂದರೆ ಹಿಮ್ಮಡಿಯಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಡಿಪಾಸಿಟ್ ಆದಂತೆ ಆಗುವಂಥದ್ದು, ಬರೀ ಕ್ಯಾಲ್ಸಿಯಂ ಒಂದೇ ಅಲ್ಲ ಆದರೂ ಕೂಡ ಕ್ಯಾಲ್ಸಿಯಂ ಡಿಪಾಸಿಷನ್ ಒಂದು ರೀಸನ್ ಆಗಿರ್ತದೆ. ಎಷ್ಟೋ ಕಡೆಗಳಲ್ಲಿ ಕ್ಯಾಲ್ಸಿಫಿಕೇಶನ್ ಆಗುವಂಥದ್ದು, ಸೊ ಈ ಕ್ಯಾಲ್ಸಿಯಂ ಅತಿ ಹೆಚ್ಚಾದ ಕ್ಯಾಲ್ಸಿಯಂ ಹೋಗಿ ಸಂಧುಗಳಲ್ಲಿ ಇದರಲ್ಲಿ ಸೇರ್ಕೊಳ್ಳುವಂಥದ್ದು ಕ್ಯಾಲ್ಸಿಫಿಕೇಶನ್ ಅಂತ ಕರೀತಾರೆ, ಅದು ಸಾಧ್ಯ ಆಗ್ತದೆ. ಇದರಿಂದಾಗಿ ಜಾಯಿಂಟ್ ಪೇನ್ ಆಗಿರ್ಬೋದು ಅಥವಾ ಅಲ್ಲಿ ಮೊಬೈಲ್ ಜಾಯಿಂಟ್ಗಳ ಚಲನವಲನ ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು, ಇದೆಲ್ಲವೂ ಕೂಡ ಸಾಧ್ಯತೆ ಆಗುವಂಥ ಕಾರಣ ಇರ್ತದೆ. ಸೊ ಅತಿಯಾದ ಕ್ಯಾಲ್ಸಿಯಂ ಸೇವನೆಯು ಕೂಡ ಎಷ್ಟೋ ಸಲ ಹೃದಯದ ಸಮಸ್ಯೆಗಳಿಗೆ ಕಾರಣವಾಗ್ಬೋದು ಅನ್ನುವಂಥದ್ದು ಕೂಡ ರಿಸರ್ಚಸ್ ಆಗ್ತಾ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಕ್ಯಾಲ್ಸಿಯಂ ಅನ್ನು ಅತಿ ಹೆಚ್ಚಾಗಿ ಸೇವಿಸೋದ್ರಿಂದ ಆಗುವಂಥ ಸಮಸ್ಯೆಗಳು. ಹಾಗಾದರೆ ಪರಿಹಾರ ಏನು, ನಾವು ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಗ್ರೀನ್ ಜ್ಯೂಸ್ ಥೆರಪಿಯನ್ನು ನೀವು ಮಾಡಬೇಕು. ಸೊ ಗ್ರೀನ್ ಜ್ಯೂಸ್ ಥೆರಪಿ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ಅನ್ನು ನೀಡುವಂತಹ ದಿ ಬೆಸ್ಟ್ ಮಂತ್ರ. ಸೊ ಗ್ರೀನ್ ಜ್ಯೂಸ್ ಥೆರಪಿ ಅಂದ್ರೆ ಏನು? ಸಾಮಾನ್ಯವಾಗಿ ಒಂದು ಮುಷ್ಟಿ ಕರಿಬೇವು ಅಥವಾ ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಒಂದು ಮುಷ್ಟಿ ಹಸಿಯಾದ ಕರಿಬೇವು ಅಥವಾ ಪಾಲಕ್ ಸೊಪ್ಪು, ಒಂದು ಚಮಚದಷ್ಟು ಅಗಸೆ ಬೀಜ, ಒಂದು ಚಮಚದಷ್ಟು ಕರಿ ಎಳ್ಳು, ಒಂದು ಚಮಚದಷ್ಟು ಯಾರಿಗೆ ಸಕ್ಕರೆ ಕಾಯಿಲೆ ಇಲ್ಲ ಅವರಿಗೆ ಜೋನಿ ಬೆಲ್ಲ ಅಥವಾ ಬೆಲ್ಲ, ಇವುಗಳನ್ನು ಮಿಶ್ರಣ ಮಾಡಿ ಅದನ್ನ ನೀರಿನ ಜೊತೆಗೆ ಮಿಕ್ಸರ್ನಲ್ಲಿ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಸಂಜೆ 5:30 ಹೊತ್ತಿನಲ್ಲಿ ಒಂದು ದಿನಕ್ಕೆ 150 to 200 ml ಅಂದರೆ 150 to 200 ml ನಷ್ಟು ಈ ಒಂದು ಗ್ರೀನ್ ಜ್ಯೂಸನ್ನು ನೀವು ಕುಡಿಯುವಂಥದ್ದು. ಸೊ ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಈಗ ನಾನು ಹೇಳಿದಂಥ ಸೋಯಾಬೀನ್ಸ್ ಇರ್ಬೋದು, ಕರಿ ಎಳ್ಳು ಇರ್ಬೋದು ಅಥವಾ ಎಲ್ಲ ಎಣ್ಣೆ ಬೀಜಗಳು, ನಟ್ಸ್ ಇರ್ಬೋದು, ಇವುಗಳನ್ನ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾದ ಪ್ರಮಾಣದಲ್ಲಿ ಸೇವಿಸುವಂಥದ್ದು, ಇವನ್ನೆಲ್ಲವನ್ನ ಮಾಡಿದಾಗಲೇ ಆಲ್ರೆಡಿ ಡೈಲಿ ರಿಕ್ವೈರ್ಡ್ ಡೋಸೇಜ್ ಆಗ್ಬಿಡುತ್ತೆ, ಮೇಲಿಂದ ಮತ್ತೆ ಮಾತ್ರೆ ತಗೊಳ್ಳುವಂಥ ಅವಶ್ಯಕತೆ ಖಂಡಿತವಾಗಿ ಇರೋದಿಲ್ಲ. ಸೊ ಈ ರೀತಿ ನೀವು ಮಾಡ್ತಾ ಬಂದಲ್ಲಿ ಈ ಅತಿ ಹೆಚ್ಚಿನ ಕ್ಯಾಲ್ಸಿಯಂನಿಂದ ಆಗುವಂಥ ಈ ಸಮಸ್ಯೆಗಳನ್ನು ಖಂಡಿತವಾಗಿ ನೀವು ತಪ್ಪಿಸ್ಕೋಬಹುದು. ನ್ಯಾಚುರಲ್ ಅವೈಲೇಬಿಲಿಟಿ ಆಫ್ ಕ್ಯಾಲ್ಸಿಯಂ ಅನ್ನು ಕೂಡ ಹೆಚ್ಚಿಸ್ಕೋಬಹುದು. ಸೊ ಕ್ಯಾಲ್ಸಿಯಂ ತಗೊಳ್ಬೇಕು, ಶರೀರಕ್ಕೆ ಒಳ್ಳೆಯದು, ಆದರೆ ಅತಿಯಾದರೆ ಅಮೃತನು ವಿಷ ಅನ್ನುವಂಥ ಒಂದು ವಿಚಾರವನ್ನು ನೀವು ಗಮನಿಸ್ಕೊಂಡು ಈಗ ನಾನು ಹೇಳಿರುವಂಥ ರೀತಿಯಲ್ಲಿ ನೀವು ಮಾಡ್ತಾ ಬಂದಲ್ಲಿ ನ್ಯಾಚುರಲಿ ಗ್ರೀನ್ ಜ್ಯೂಸ್ ಥೆರಪಿಯನ್ನು ಮತ್ತು ಹೇಳಿರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸ್ತಾ ಬಂದಲ್ಲಿ ಖಂಡಿತವಾಗಿ ಈ ಒಂದು ಮೂಳೆಗಳ ವೀಕ್ನೆಸ್, ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಆಗುವಂಥ ಮಾಂಸಖಂಡಗಳ ವೀಕ್ನೆಸ್ಸು, ಮೂಳೆಗಳ ವೀಕ್ನೆಸ್ಸು, ಇವುಗಳನ್ನೆಲ್ಲವನ್ನು ಕೂಡ ನೀವು ನ್ಯಾಚುರಲಿ ತಪ್ಪಿಸ್ಕೋಬಹುದು. ಸೊ ಈ ಪ್ರಯತ್ನವನ್ನು ಮಾಡಿ. ಧನ್ಯವಾದಗಳು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಾಯ್ ಹಲೋ ನಮಸ್ಕಾರ ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈಗ ಸಂಜೆಯ 3:02 ಕಾರ್ಯಕ್ರಮ ಒಲವಿನ ಹಾಡು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ ನಿಮ್ಮ ಜೊತೆ ಮಾತನಾಡ್ತಾ ಇರೋದು ನಾನು ಗಾಯತ್ರಿ ನಾನಿಲ್. ಇದೀಗ ಒಂದು ಕರೆ ಉಂಟು, ನೋಡೋಣ. ಹಲೋ ಹಲೋ ಹಲೋ ನಮಸ್ತೆ. ಹಲೋ
1: ಹಲೋ
0: ಹಲೋ, ಯಾರಿದು ಮಾತಾಡೋದು?
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು?
1: ನಾವು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಮೇಡಮ್.
0: ಭೀಮನಗೌಡ ಪಾಟೀಲ್, ಊಟ ಆಯ್ತಾ?
1: ಆಯ್ತು ಮೇಡಮ್.
0: ನಂದು ಆಯ್ತು, ನಂದು ಆಯ್ತು.
1: ಓಕೆ ಮೇಡಮ್,
0: ಹೇಳಿ ಇವತ್ತು ಯಾವ ಹಾಡು ಕೇಳುವ ಭೀಮನಗೌಡ ಪಾಟೀಲ್ ರೇ?
1: ಇವತ್ತು ರೀ ಕನಸುಗಾರ ಚಿತ್ರದಿಂದ.
0: ಕನಸುಗಾರ.
1: ಅದರಲ್ಲಿ ಓ ನಮಃ ಓ ಪ್ರೇಮ ಅಂತ ಒಂದು ಗೀತೆ ಬರ್ತಾ.
0: ಯಾರಿದ್ರು ಈ ಫಿಲ್ಮ್ ಅಲ್ಲಿ?
1: ಈ ಫಿಲ್ಮ್ ಅಲ್ಲಿ ರವಿಚಂದ್ರ ಅವರು ಇರ್ಬೇಕಂತ ಅನಿಸ್ತು.
0: ನೋಡಿಲ್ಲ ನೀವು? ರವಿಚಂದ್ರ ಅವರು ಇದ್ರು, ರಮೇಶ್ ಇದ್ರು, ಪ್ರೇಮ ಇದ್ರು.
1: ಹೌದೌದ್ರಿ,
0: ಅಲ್ವೇ?
1: ಇದಾರೆ ಮೇಡಮ್.
0: ಚಂದದ ಹಾಡು ಆಯ್ತು, ಕೇಳಿಸುವ
1: ಗೀತೆ ಮೇಡಮ್ ನಮ್ಮ ಸ್ನೇಹಿತರಾದ ಭರತ್ ಕುಮಾರ್, ಬಂದೆ ನವಾಜ್, ವೆಂಕಟೇಶ್ ಪಾಲಾದಿ ಮತ್ತೆ ಶಿವಶರಣ ಸವದಿ, ಇವರೆಲ್ಲರಿಗಾಗಿ ಪ್ರಸಾರ ಮಾಡಿ.
0: ಸರಿ ಸರಿ, ನಿಮ್ಮಲ್ಲಿ ನಮ್ಮ ರೇಡಿಯೋ ಚೆನ್ನಾಗಿ ಕೇಳಿಸ್ತಾ ಉಂಟಲ್ವಾ? ಕೇಳಿಸ್ತದಲ್ವಾ? ಓಕೆ ಓಕೆ, ಸರಿ. ನಿಮ್ಮ ಸ್ನೇಹಿತರಿಗಾಗಿ ಕೊಡುವ ಈ ಹಾಡನ್ನ. ನಮಸ್ತೆ ನಮಸ್ತೆ, ಕರೆ ಮಾಡಿದ್ದಕ್ಕೆ ನಮಸ್ತೆ. ಹಾ, ಧನ್ಯವಾದ. ಕೇಳುಗರೆ, ನೀವು ಕೂಡ ಕರೆ ಮಾಡಿ ಇಷ್ಟದ ಹಾಡನ್ನ ಕೇಳಿ. ಇದು ಒಲವಿನ ಹಾಡು ಕಾರ್ಯಕ್ರಮ. ನಾವು ಈಗ 1 ಸಮಯ 3-4 ಇಷ್ಟದ ಹಾಡನ್ನ ಕೇಳ್ತಾ ಬರುವ. ಇದೀಗ ಇನ್ನೊಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ ನಮಸ್ತೆ, ಹೇಳಿ.
2: ನಮಸ್ತೆ ಮೇಡಮ್.
0: ಯಾಕೋ ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ನಂಗೆ. ಹೇಳಿ ಹೇಳಿ.
2: ನಮಸ್ತೆ, ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಜೇವಡಹಳ್ಳಿ, ವಣಸ್ಪುರ ತಾಲೂಕು, ಹಾಸನ ಜಿಲ್ಲೆ.
0: ಆಯ್ತು ಹೇಳಿ ಸರ್. ಊಟ ಆಯ್ತು? ಊಟ ಆಯ್ತು. ನಿಮ್ದು ಆಯ್ತಾ ಊಟ?
2: ಮಳೆ ಆಯ್ತಾ ಮಂಗಳೂರು? ಮಳೆ ಆಯ್ತಾ ಮೇಡಮ್?
0: ಮಳೆ ಇಲ್ಲ ರೀ, ವಿಪರೀತ ಬಿಸಿಲು.
2: ಮಳೆ ಆಯ್ತಪ್ಪ?
0: ಹೌದಾ? ನಿನ್ನೆಯ? ನಿನ್ನೆ ರಾತ್ರಿ. ಈಗ ಮಳೆ ಬರ್ತಾ ಉಂಟಾ? ಇಲ್ಲ
2: ಅನ್ಸುತ್ತೆ.
0: ಹೌದಾ? ನಮ್ಮಲ್ಲಿ ವಿಪರೀತ ಬಿಸಿಲುಂಟು. ಸರಿ, ಬರ್ಲಿ ಬರ್ಲಿ. ಈಗ ಯಾವ ಹಾಡು ಕೇಳುವ ಚಂದ್ರಶೇಖರ್?
2: ನಾಗರಹೊಳೆ ಅಂತ ಒಂದು ಚಿತ್ರ ಇದೆ ಮೇಡಮ್.
0: ನಾಗರಹೊಳೆ. ಗೊತ್ತಾಯ್ತಾ?
2: ಅದರಲ್ಲಿ ವಿಷ್ಣುವರ್ಧನ್ ಭಾರತೀಯ ಆಡಿದ್ದಾರೆ. ವಿಶೇಷ
0: ಏನಾಡಿದ್ದು?
2: ವಿಷ್ಣುವರ್ಧನ್ ಮತ್ತು ಭಾರತಿ ಆಡಿದ್ದಾರೆ.
0: ಭಾರತಿ ಭಾರತಿ ಭಾರತಿ
2: ಒಂದೇ ಒಂದು ಹಾಡು ಆಡ್ರದು ಏಕೈಕ ಹಾಡು.
0: ಹೇಳಿ ಯಾವ್ದು?
2: ಈ ನೋಟಕ್ಕೆ ಮೈಮಾಟಕ್ಕೆ ಒಂದು ಹಾಡಿದೆ.
0: ಈ ನೋಟಕ್ಕೆ ಮೈಮಾಟಕ್ಕೆ
2: ನೋಟಕ್ಕೆ ಮೈಮಾಟಕ್ಕೆ ನಾ ಸೋತೆ ನೀ ಸ್ನೇಹಕ್ಕೆ ಅಂತ ಇದೆ.
0: ಸರಿ, ಕೇಳಿಸುವ
2: ಹಾಡು ಆಡಿದ ಒಂದು ವಿಶೇಷ ಮೇಡಮ್. ಅದು ಅದು ಭಾರತಿ ಆಡಿದಾರಲ್ಲ, ಅದು ಒಂದು ವಿಶೇಷ.
0: ಅವರೇ ಹಾಡಿದ್ದ?
2: ಅವರೇ ಹಾಡಿರೋದು.
0: ಹೌದಾ? ನಟಿಸಿದ್ದಷ್ಟೇ ಅಲ್ಲ, ಹಾಡಿದ್ದಾರೆ ಕೂಡ.
2: ಅದು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಬೇಕಷ್ಟು ಹಾಡಿದ್ದಾರೆ. ಅವ್ರು ಭಾರತೀಯ ಹಾಡೇ ಇಲ್ಲ, ಅದೊಂದೇ ಒಂದು ಹಾಡು ಹಾಡಿದ್ದಾರೆ.
0: ಸರಿ ಸರಿ, ಆಯ್ತಾಯ್ತು, ಕೇಳಿಸುವ. ನಮಸ್ತೆ.
2: ಮತ್ತೆ ಎಲ್ಲ ಕೇಳಿದ್ರೆ ಹಾಗೆ ಮತ್ತೆ ನಿಮ್ಗಾಗಿ ಮೇಡಮ್ ಅಪರೂಪದ ಹಾಡಿದ್ರು.
0: ಆಯ್ತು, ಕೇಳಿಸುವ ಸರ್, ಕೇಳಿಸುವ ಹಾಡನ್ನು ಕೇಳಿಸುವ. ಓಕೆ, ನಮಸ್ತೆ.
2: ನಮ್ಮ ಮುಖ್ಯವಾಗಿ ನಮ್ಮ ಪುಟ್ಟರಾಜು ಮತ್ತೆ ಸಂಕಲ್ಪ ಪೂಜಾರಿ ಅಂತ ಎಲ್ಲ ಸ್ಯಾಲೆಬ್ರೆನ್ಸ್ ರೀಶ್ ಕುಮಾರ್ ಎಲ್ಲ ಸ್ನೇಹಿತರಿಗಾಗಿ.
0: ನಿಮ್ಮ ಸ್ನೇಹಿತರಿಗಾಗಿ ಈ ಹಾಡು. ನಮಸ್ತೆ.
2: ಎಲ್ಲ ಕಾರಣ ಕೇಳಿದ್ರಿಗಾಗಿ.
0: ಓಕೆ ಸರ್, ಓಕೆ. ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಿ. 6364240499. ಇದೀಗ ನಾವು ಒಂದು ಚಂದದ ಹಾಡನ್ನು ಕೇಳ್ತಾ ಬರುವ. ಅದಕ್ಕಿಂತ ಮೊದಲು ಒಂದು ಕರೆಯುಂಟು, ಕರೆಯನ್ನು ಆಮೇಲೆ ತಗೊಳ್ಳುವ. ಬನ್ನಿ, ಇದೀಗ ಒಂದು ಚಂದದ ಹಾಡನ್ನು ನಾವು ಕೇಳ್ತಾ ಬರುವ.

0: ಕೇಳುಗರೆ, ನಾವೀಗ ಆಲಿಸಿದ್ದು ಗಾಳಿ ಮಾತು ಚಿತ್ರದ ಗೀತೆಯನ್ನ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್, ನಾನು ಗಾಯತ್ರಿ ನಿಮ್ಮ ಜೊತೆ ಮಾತನಾಡ್ತಾ ಇರೋದು. ಇದೀಗ ಒಂದು ಕರೆ ಉಂಟು ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಸಂಕಪ್ಪಣ್ಣ ಪಾತ್ರ ಒಂದು ಹಾಸನ ಜಿಲ್ಲೆ.
0: ನಮಸ್ತೆ ಸಂಕಪ್ಪಣ್ಣ. ಪನ್ಲೆ ಓ ಪದ ಇನ್ನಿದಾದ ಪದ ನಮ್ಮ ಆಕೆಯನ್ನು
1: ಹೊಸ
0: ಬೆಳಕು ರಾಜ್ಕುಮಾರ್ ಇದ್ದೀರ.
1: ರವಿ ನೀನು ಆಗಸದಿಂದ ಜೊತೆಯಾಗಿ ಓಡದೆ
0: ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ
1: ಹೋಗದೆ
0: ನನ್ನ ಭಯ ಒಂದ್ ಬಣ್ಣಗ ಒಂದ್ ಪದ ಬೈದಿಜೆ ವರ್ಷ ಬೈಜೆ ಮುಲ್ಪಲ ಕುಡ್ಲಡ್ ಬಾರಿ ದೊಂಬುಂಡು. ಸರಿ, ಕೇನಾಗ ಒಣಸಾಂಡಿ ಒಣಸಾಂಡಿ
1: ತರಕಾರಿ
0: ಎಂಕ್ಲೇಗಿ ನಿಮ್ ಬಸಳೆ
1: ಬಸಳೆ ಬಾರಿ ಎಡ್ಡ ಕಲ್ಪತ್ತೆ ಮೇಡಮ್
0: ನಿಕ್ಲಿ ತಿಕ್ಕುಣಿ ಹಾಸನ ಬಸಳೆ
1: ಬಿಳುತ್ತೆ
0: ಅಂದೆ ನಿಖಲ
1: ಬಸಳೆ ಪಾಡ್ದೆ
0: ಅಂದೆ
1: ವರ್ಷ ಒಂದು 1000 ರೂಪಾಯಿ ಬಸಳೆ ಮಾರುವೆ
0: ಅಂದೆ
1: ಕಟ್ಟಿಗೆ 20 ರೂಪಾಯಿ
0: ನಟೆ ಎಲ್ಪ ಪುರಪ್ಪುಣ್ ಜಾಸ್ತಿ ಉಂಟು ನಟೆ
1: ಮಾಡಿಲ್ಲ ಒಂದು ಕಟ್ಟಡ ರೆಡ್ ರೆಡ್ ಇಟ್ಬಿಡು
0: ಅಂದೆ
1: ಸೂಡಿ ಸುತ್ತದ್ದು ಕಟ್ಟುವ ಸಂತೆ ಮಾರುವ
0: ತರಕಾರಿ
1: ಎಡ್ಡೆ ಇಲ್ಲಾಡೆಲ್ಲ ಕಜ್ಪು ಗಡ್ಡೆ ಐತೆ ಬಸಳೆ ಕಜ್ಪು ಅಂದ್ರೆ ಉಂಟು ಜಾಸ್ತಿ
0: ಜಾಸ್ತಿ ಉಂಡ್ರೆ
1: ಮಾಸದ ಕಜ್ಪು ಅಲ್ಲ ಕಾಪುಂಡು ಬಸಳೆ ಕಜ್ಪು
0: ಅಂದೆ
1: ಜಾಸ್ತಿ ಪರ್ಲು ಪಾಡದು ಮಲ್ಪುಡು ಅಂತೆ
0: ಓಪನ್ಲೆ
1: ದಾಸಿಮಿ
0: ದಾಸಿಮಿ ಜಾಸ್ತಿ ಪಾಡ್ದತಿ
1: ದಾಸಿಮಿ ಜಾಸ್ತಿ ಪಾಡ್ ಸೀಟ್ ಆಗಲ್ಲ ತೊಂದ್ರೆ ಇಜ್ಜಿ ಬತ್ಕ

0: ನಮಸ್ತೆ ನಮಸ್ತೆ ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಇದೀಗ ನಾವು ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ. ಒಂದು ಭೀಮನಗೌಡ ಪಾಟೀಲ್ರ ಒಂದು ಹಾಡು ಕೇಳಿದ್ರು, ಕನಸುಗಾರ ಚಿತ್ರದ್ದು. ಆಮೇಲೆ ಸಿರಿ ಚಂದ್ರಶೇಖರ್ ಅವರೊಂದು ಹಾಡನ್ನ ಕೇಳಿದ್ರು. ಇದೀಗ ಇನ್ನೊಂದು ಕರೆ ಉಂಟು, ಅವರು ಯಾವ ಹಾಡನ್ನ ಕೇಳ್ತಾರೆ ನೋಡುವ. ನಮಸ್ತೆ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಶಿವಶರಣ ಅಂತ ಮೇಡಮ್.
0: ಶಿವಶರಣರು? ಯಾವೂರು?
1: ನಮ್ದು ವಿಜಯಪುರ ಮೇಡಮ್.
0: ಗೊತ್ತುಂಟು, ನಾನು ಸುಮ್ಮನೆ ನಿಮ್ಮನ್ನ ಮಾತನಾಡಿಸಿದ್ದು.
1: ಇಲ್ಲ ಇಲ್ಲ ಮೇಡಮ್, ಗೊತ್ತಾಗುತ್ತೆ ಮೇಡಮ್. ಪರವಾಗಿಲ್ಲ ಮೇಡಮ್, ಯಾಕೆ ಕೇಳಿದ್ರೆ ನೀವು ಸ್ನೇಹ ಸಂಬಂಧ ಆಗ್ಬಿಡ್ತಲ್ಲ ಮೇಡಮ್.
0: ಹೌದು,
1: ಮೇಡಮ್ ಎಲ್ಲಾರು ಒಳ್ಳೆತನದಿಂದ ಮಾತಾಡ್ತಾರೆ. ಪ್ರತಿಯೊಬ್ರು ಮೇಡಮ್ ಬರ್ಲಿ ಸರ್ ಬರ್ಲಿ ಎಲ್ಲರೂ ಬಂದು ಒಳ್ಳೆತನದಿಂದ ಮಾತಾಡ್ತಾರೆ. ಒಳ್ಳೆತನದಿಂದ ಹಾಗೆ ಮಾತಾಡ್ತಾರೆ ಅಂದ್ರೆ ನಾವು ಸ್ವಲ್ಪ ಒಳ್ಳೆತನದಿಂದ ಇರ್ಬೇಕಲ್ರಿ ಮೇಡಮ್.
0: ನಮ್ಮಲ್ಲೆಲ್ಲರೂ ಭಾರಿ ಚೆನ್ನಾಗಿ ಮಾತಾಡ್ತಾರೆ.
1: ಎಲ್ಲರೂ ಮೇಡಮ್ ಒಬ್ಬರೇ ಅಂತಲ್ಲ,
0: ಎಲ್ಲರೂ ಎಲ್ಲರೂ ಕರೆಕ್ಟ್, ಸರಿಯಾಗಿ ಹೇಳಿದ್ರಿ ನೀವು. ಶಿವಶರಣ್ರೆ, ಇವತ್ತು ಯಾವ ಹಾಡು ಕೇಳುವ ನಾವು? ನೀವು ಚೆನ್ನಾಗಿ ಮಾತಾಡಿದ್ರೆ
1: ನಮಗೆ ಸೂರ್ಯವಂಶದಿಂದ ಯಾವ್ದಾರು ಹಾಕ್ಬಿಡ್ರಿ ಮೇಡಮ್.
0: ಸೂರ್ಯವಂಶದಲ್ಲಿ ಯಾರಿದ್ರು?
1: ವಿಷ್ಣುವರ್ಧನ್ ಬರ್ರಿ ಮೇಡಮ್.
0: ನೋಡಿದ್ದೀರ ಫಿಲ್ಮ್?
1: ನೋಡಿನ್ ಮೇಡಮ್, ನೋಡಿನ್ ಮೇಡಮ್.
0: ವಿಷ್ಣುವರ್ಧನ್ ಜೊತೆ ಇನ್ನೊಬ್ರು ಇದ್ರಲ್ಲ, ಯಾರದ್ದು ಹೀರೋಯಿನ್?
1: ಇವ್ರಿ ನಮ್ಮ ಪ್ರೇಮ ಅವ್ರ ಸಂಗದಾರ್ರಿ.
0: ಪ್ರೇಮ ಇದ್ರ?
1: ಹೌದಾ.
0: ಇಶಾ ಕುಪ್ಪಿಕರ್ ಅಂತ ಒಬ್ರು ಇದ್ರು ಅಂತ ನನ್ಗೆ ನನ್ನ ನೆನಪು, ಇಶಾ ಅಂತ ಒಬ್ರು ಇದ್ರು ಅಂತ ಹೇಳಿ. ಪ್ರೇಮ ಇದ್ರೋ ಇಲ್ವೋ ನನಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ, ಬಟ್ ಇಶಾ ಇದ್ರು ಅಂತ ಹೇಳಿ. ಸರಿ,
1: ಸೌಂದರ್ಯ
0: ಇದ್ರ? ಹಾ, ಸೌಂದರ್ಯ ಇದ್ರು ಅಂತ ಅನ್ಸ್ತದೆ. ಇದ್ರಲ್ಲಿ ಯಾವ ಹಾಡು ಕೇಳಿಸುವ ನಾವು ಇವತ್ತು? ಅದ್ರಲ್ಲಿ ಎಲ್ಲ ಹಾಡು ಚೆನ್ನಾಗಿದೆ. ಆಯ್ತು, ಸೂರ್ಯವಂಶದ ಚಿತ್ರದ ಹಾಡು ಅಂತ ಹೇಳಿ ಹಾಕ್ಬೇಕಲ್ವಾ? ಆಯ್ತಾಯ್ತು. ನಮಸ್ತೆ ನಮಸ್ತೆ
1: ನಮಸ್ತೆ. ಓಕೆ ಓಕೆ.
0: ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ಒಲವಿನ ಹಾಡು ಕಾರ್ಯಕ್ರಮ. ಇದೀಗ ನಾವು ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ. ಬನ್ನಿ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್.

0: ಕೇಳುಗರೆ, ನಾವು ಇದೀಗ ಆಲಿಸಿದ್ದು ನಾಗರಹೊಳೆ ಚಿತ್ರದ ಗೀತೆ. ಹಾಡಿದವರು ವಿಷ್ಣುವರ್ಧನ್ ಹಾಗೂ ಭಾರತಿಯವರು ಈ ಹಾಡನ್ನು ಹಾಡಿದ್ರು. ಬಹಳ ಅಪರೂಪಕ್ಕೆ ಭಾರತಿಯವರು ಹಾಡನ್ನು ಹಾಡಿದ್ದನ್ನು ಕೇಳಿದ್ದು ನಾನು ಇದೇ ಮೊದಲನೇ ಬಾರಿ. ನೀವು ಕೂಡ ಕರೆ ಮಾಡಿ ಇಂತಹ ಅಪರೂಪದ ಹಾಡುಗಳನ್ನು ಕೇಳಬಹುದು. ಕರೆ ಮಾಡಿ 6364240494. ಇದೀಗ ಒಂದು ಕರೆ ಉಂಟು, ನೋಡೋಣ. ನಮಸ್ತೆ, ಹಲೋ.
1: ಶಿಶಿ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿರೋದು. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ರಿಮಂಜನ ಕಥೆಯಲ್ಲಿ ಮಂಗಳಂಬಿಕೆ ಮಂಗಳೂರಿಂದ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ?
0: ನಮಸ್ತೆ ನಮಸ್ತೆ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
1: ಎಲ್ಲ ನಿಮ್ಮ ಆಶೀರ್ವಾದ, ಎಲ್ಲ ಭಕ್ತರ ಆಶೀರ್ವಾದ. ಮತ್ತೇನು ವಿಶೇಷ ಮೇಡಮ್?
0: ವಿಶೇಷ ಏನಿಲ್ಲ ಸರ್, ಈಗ ನಮ್ಮಲ್ಲಿ ಸುಮಾರು ತುಂಬಾ ಜೋರಾಗಿ ಬಿಸಿಲು ಉಂಟಂತಲ್ಲ, ಅದೇ ವಿಶೇಷ
1: ಅಲ್ವಾ?
0: ಬೇಗ ಬೇಗ ಮಳೆ ಬರ್ಲಿ ಅಂತ ಹೇಳಿ.
1: ಅದೇ ಮೇಡಮ್, ಇದು ನಾನೊಂದು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೆ. ಈ ಇದೇ ಸಂದರ್ಭದಲ್ಲಿ, ಶಿವರಾತ್ರಿಯ ಸಂದರ್ಭದಲ್ಲಿ ಒಂದು ವೇದವ್ಯಾಸರ ವಿರಚಿತ ಒಂದು ಹಾಡೊಂದು ಶ್ರೀ ಮಂಜುನಾಥದಲ್ಲಿ ಇತ್ತು. ಅದು ಬೇರೆ ಒಂದು ನೀವು ಪ್ಲೇ ಮಾಡಿದ್ರಿ, ಅದೇ ಅದು ಯಾವುದು ಬೇರೆ ಆಗಿತ್ತು, ಹಾಗಾಗಿ ಅದೊಂದು ಸಾಧ್ಯ ಆದ್ರೆ ಪ್ಲೇ ಮಾಡ್ಬೋದಾ? ವೇದವ್ಯಾಸರ ವಿರಚಿತ, ಅದು ವರ್ಡಿಂಗ್ಸ್ ನನ್ಗೆ ಮರ್ತೋಯ್ತು.
0: ಅದರಂ ಮಧುರಂ ಅದ
1: ಅಲ್ಲಲ್ಲ, ವೇದವ್ಯಾಸರ ವಿರಚಿತ ಶ್ರೀ ಮಂಜುನಾಥದಲ್ಲಿ,
0: ಶ್ರೀ ಮಂಜುನಾಥ
1: ವೇದವ್ಯಾಸ, ಅದು ಮಂಜುನಾಥ ಸ್ವಾಮಿಯ ಒಂದು ವೇದವ್ಯಾಸ, ಅದು ಅದಲ್ಲಿ ವೇದವ್ಯಾಸರ ವಿರಚಿತ ಅಂತ ಉಂಟು. ಅದು ವರ್ಡಿಂಗ್ಸ್
0: ನೆನಪಿಗೆ ಬರ್ತಾ ಇಲ್ವಾ? ನೋಡೋಣ, ನಾನು ಪ್ರಯತ್ನ ಮಾಡ್ತೇನೆ.
1: ಹುಡುಕಿ ಸ್ವಲ್ಪ, ನಾಳೆ ಆದ್ರೂ ಪರವಾಗಿಲ್ಲ.
0: ಹಾ, ನಾಳೆ ಆದ್ರೂ ಪರವಾಗಿಲ್ವಾ ನಿಮ್ಗೆ?
1: ಸರಿ,
0: ನಾನು ಇವತ್ತು ಒಂದ್ ವೇಳೆ ಸಿಗದೆ ಹೋದ್ರೆ ನಾನು ನಾಳೆ ಖಂಡಿತ ಪ್ರಸಾರ ಮಾಡ್ತೇನೆ ನಿಮ್ಗೆ.
1: ಕೋಟೇಶ್ವರ ಮಹಾದೇವ್, ಬನ್ಕಂಡಿ ಮಹಾದೇವ್, ಚಕ್ರೇಶ್ವರ ಮಹಾದೇವ್, ಲೋಕೇಶ್ವರ ಮಹಾದೇವ್ ಮತ್ತೆಲ್ಲ ಅವರ ಸೇವಕರಿಗೆ, ಹರಿಭಕ್ತರಿಗೆ.

0: ಮುಂದಿನ ಕರೆಯುತ್ತಾ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ಮೇಡಮ್.
0: ನಮಸ್ತೆ, ಯಾರಿದು?
1: ನಾ ವಿಜಯಪುರದಿಂದ ನವಾಜ್ ರೀ ಮೇಡಮ್.
0: ವಿಜಯಪುರದ ನವಾಜ್?
1: ಹ್ಞೂ ರೀ ಮೇಡಮ್. ಆರಾಮದೀರಿ ಮೇಡಮ್?
0: ನಾನು ಆರಾಮಿದೆ, ನೀವು ಹೇಗಿದ್ದೀರಾ?
1: ನಾವು ಎಲ್ಲ ಆರಾಮದೇವ್ರಿ ಮೇಡಮ್. ಏನ ಬಿಸಿಲೇ ಆದ್ರಿ ನಮ್ಮ ಕಡೆ? ಮಳೆ ಬತ್ತರಿ ಮೊನ್ನೆ ಒಂದು ಜರ.
0: ಅಲ್ಲ, ಮಳೆ ಬಂತಾ ಇಲ್ವಾ?
1: ಒಮ್ಮೆ ಬತ್ತರಿ ಮೇಡಮ್, ಒಮ್ಮೆ ಬತ್ತರಿ, ಅದು ಒಮ್ಮೆ ಅದ್ರ ಮ್ಯಾಗ ಮಳೆನೇ ಇಲ್ರಿ ಇನ್ನು.
0: ಒಮ್ಮೆ ಬತ್ತರಿ ಅಂತ ಹೇಳಿದ್ರೆ ಒಮ್ಮೆ ಬಂತು.
1: ಬಂತ್ರಿ
0: ನಿಮ್ಮ ಗ್ರಾಮೀಣ ಸೊಗಡಿನ ಕನ್ನಡ?
1: ಕನ್ನಡ ಕನ್ನಡ ರೀ ಮೇಡಮ್. ಯಾಕೆ ಬಯಲುಸೀಮೆ ರೀ, ನಾವು ಬಿಜಾಪುರ ಭಾಷೆನೇ ಹಂಗಾದ್ರಿ.
0: ಚೆನ್ನಾಗಿದೆ ಭಾಷೆ, ಎಲ್ಲವೂ ಚೆನ್ನಾಗಿದೆ.
1: ಚೆನ್ನಾಗಿದೆ, ಮಾತಾಡಲು ಸ್ವಲ್ಪ ಫರಕ್ ಆಗ್ತಾರೆ. ಭಾಷೆ ಅಂದ್ರೆ ಫರಕ್ ಆಗ್ತಾರೆ ಸ್ವಲ್ಪ ಸ್ವಲ್ಪ.
0: ನಿಮ್ಮಷ್ಟು ವೇಗವಾಗಿ ನಮ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ.
1: ಅದೇ ಆಗಲ್ರಿ ಮೇಡಮ್, ಸ್ಲೋ ಮಾತಾಡ್ತಾರೆ ನಿಮ್ ಕಡೆ. ನಮ್ ಕಡೆ ಫಾಸ್ಟ್ ರೀ ಮೇಡಮ್.
0: ನಾವು ತುಂಬಾ ಸ್ಲೋ ಮಾತಾಡ್ತೀವಿ. ಸರಿ, ಈಗ ಹೇಳಿ. ನಿಮ್ಮ ನಗುವು ಚೆನ್ನಾಗಿದೆ.
1: ಹೌದ್ರಿ, ಹೌದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಆಕಾಶವಾಣಿ ಕರೆ ಮಾಡ್ತೇವೆ, ಎಲ್ಲರೂ ಅದೇ ಹೇಳ್ತಾರೆ ಮೇಡಮ್. ಯಾಕಪ್ಪ ಅಂದ್ರೆ ನಾವು ಇದಕ್ಕನ್ನ ಮಾಡ್ತೇವ್ರಿ, ಬಿಜಾಪುರ ಆಕಾಶವಾಣಿಗೆ ರೀ. ನಮ್ಮ ಹೊಸಪೇಟೆಗೆ ಬಂದ್ರಿ, ನಿಮ್ಮದು ಅಂದ್ರಿ ಒಂದು ಶಿವಮೊಗ್ಗ, ಇವ ನಾಲ್ಕು ಆಕಾಶವಾಣಿಗೆ ನಾವು ಪರ್ಮಿಂಟ್ ರೀ ಮೇಡಮ್.
0: ಬಿಜಾಪುರದಲ್ಲಿ ಯಾರಿದ್ದಾರೆ ವಿಶೇಷವಾಗಿ?
1: ವಿಜಯಪುರದಲ್ಲಿ ನಮ್ಮ ಇವರು ಶೈಲಾ ಮೇಡಮ್ ಅಂತ ಹೇಳಿ ಬರ್ತಾರ್ರಿ, ಕಿರಣ್ ಶೇಖದಾರ್ ಅಂತ ಹೇಳಿದಾರ್ರಿ. ಅಲ್ಲಿ ಏಳು ಐದಾರು ಏಳು ಮಂದಿ ಸಿಬ್ಬಂದಿ ಅವ್ರದಾರ್ರಿ ಮೇಡಮ್.
0: ಸರಿ, ಇವತ್ತು ಯಾವ ಹಾಡು ಕೇಳುವ ನಾವು?
1: ಇವತ್ತು ನಮ್ಗೆ ನೋಡ್ರಿ ಮೇಡಮ್, ಸೇವಂತಿ ಸೇವಂತಿ ಇದು ಅಂದ್ರಿ ಮೇಡಮ್.
0: ಸೇವಂತಿ ಸೇವಂತಿ ಯಾವ ಫಿಲ್ಮ್ ಇದು ಹೇಳಿ? ಸೂರ್ಯವಂಶಿ ಫಿಲ್ಮ್ ಇದು.
1: ಇದು ಅಲ್ರಿ ಮೇಡಮ್, ಸೇವಂತಿ ಸೇವಂತಿ ಪಿಕ್ಚರ್ ಹೆಸರೇ ರೀ ಮೇಡಮ್. ನಮ್ಮ ರಾಘವೇಂದ್ರ ವಿಜಯ್ರಿ ಇದು.
0: ಹಾ, ಸೇವಂತಿ ಸೇವಂತಿ ಅನ್ನೋದು ಒಂದು ಫಿಲ್ಮ್ ಇದೆ. ಹಾ, ವಿಜಯ್ ರಾಘವೇಂದ್ರ. ಅಲ್ಲ, ನಾನು ಹಾಡು ಅಂತ ಅಂದ್ಕೊಂಡೆ. ಯಾಕೆಂತ ಹೇಳಿದ್ರೆ, ಆ ಶಿವಶರಣರು ಆಗ ಕರೆ ಮಾಡಿ ಸೂರ್ಯವಂಶಿ ಚಿತ್ರದ ಯಾವ್ದಾದ್ರು ಒಂದು ಹಾಡನ್ನ ಕೇಳಿ ಅಂತ ಹೇಳಿ.
1: ಹಾ,
0: ಅದಕ್ಕಾಗಿ ನಾನು ಅವರಿಗಾಗಿ ಸೇವಂತಿ ಅನ್ನುವಂತ ಹಾಡನ್ನ ತೆಗೆದಿಟ್ಟಿದ್ದೇನೆ. ಈಗ ನೀವು ಸೇವಂತಿ ಅಂತ ಹೇಳುವಾಗ ಅದೇ ಸೇವಂತಿ ಅಂತ ನಾನು ಅನ್ಕೊಂಡೆ.
1: ಇಲ್ರಿ, ಆ ಸೇವಂತಿ ಮೇಡಮ್ ಪಿಕ್ಚರ್ ಹೆಸರು ಸೇವಂತಿ ಸೇವಂತಿ.
0: ಹಾ, ಸೇವಂತಿ ಸೇವಂತಿಯಲ್ಲಿ ಅದ್ರಲ್ಲಿ ಯಾವ್ದೀಗ ಫಿಲ್ಮ್?
1: ನಮ್ಮ ವಿಜಯ ರಾಘವೇಂದ್ರ ಹುಟ್ಟುಹಬ್ಬ ಅದ್ರಿ ಮೇಡಮ್. ಅವ್ರ ಸಲುವಾಗಿ ಏನಾದ್ರಿ ನಮ್ಮೆಲ್ಲ ಕೆಲವ್ರ ಸಲುವಾಗಿ ಅದು ಜಾಜಿ ಮಲ್ಲಿಗೆ ನೋಡ ಸುಜುಗದ ಹೂವೆ ನೋಡಿ ಈ ಹಾಡು ಹಾಕ್ಬೇಕ್ರಿ ಮೇಡಮ್.
0: ಇವತ್ತ ರಾಘವೇಂದ್ರ, ವಿಜಯ ರಾಘವೇಂದ್ರದ್ದು?
1: ಹೌದೌದ್ರಿ ಮೇಡಮ್. ಯಾಕಪ್ಪ ಶಿವಮೊಗ್ಗದಾಗ ಟಾಪಿಕ್ ತಂದಿರ್ರಿ ಮೇಡಮ್, ಅದು ಕೇಳಿನ್ರಿ ನಾ.
0: ಹೌದಾ? ಸರಿ ಸರಿ,
1: ಹೌದು, ಹುಟ್ಟುಹಬ್ಬ ರೀ ಇವತ್ತ.
0: ಕೇಳಿಸುವ ಕೇಳಿಸುವ ಹಾಡನ್ನ. ನಮಸ್ತೆ. ನಮಸ್ತೆ ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಇದೀಗ ನಾವು ಸಂಕಪ್ಪಣ್ಣ ಮತ್ತು ಶಿವಶರಣರು ಕೇಳಿದಂತ ಹಾಡನ್ನ ಕೇಳ್ತಾ ಬರುವ. ಯಾವುದು? ಸಂಕಪ್ಪಣ್ಣ ಅವರು ರವಿ ನೀನು ಆಗಸದಿಂದ ಅನ್ನುವಂತ ಹೊಸ ಬಳಕು ಚಿತ್ರದ ಹಾಡನ್ನ ಕೇಳಿದ್ರು. ಅದೇ ರೀತಿ ಶಿವಶರಣರು ವಿಜಯಪುರದಿಂದ ಕರೆ ಮಾಡಿ ಸೂರ್ಯವಂಶಿ ಚಿತ್ರದ ಸೇವಂತಿಯೇ ಹಾಡನ್ನ ಕೇಳಿ ಅಂತೇಳಿ ಹೇಳಿದ್ರು. ಇದೀಗ ಆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ 107.8 FM ಕಾರ್ಯಕ್ರಮ ಒಲವಿನ ಹಾಡು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಇದೀಗ ಒಂದು ಕರೆ ಉಂಟು, ನೋಡೋಣ. ಹಲೋ ಕೇಳುಗರೆ, ಇದಕ್ಕೆ ಮುಂಚೆ ಯಾರು ಪ್ರೇಮ್ ಪ್ರದೀಪ್ ದಾಸ್ ಅವರು ಯಾವುದು ಶ್ರೀಮಂಜುನಾಥ ಹಾಡನ್ನು ಕೇಳಿಸಿ ಅಂತೇಳಿ ಹೇಳಿದರು ಆ ಹಾಡು. ಹಾಗೆಯೇ ವಿಜಯಪುರದ ನವಾಜ್ ಅವರು ಕರೆ ಮಾಡಿ ಸೇವಂತಿ ಸೇವಂತಿ ಅನ್ನುವಂಥ ಚಿತ್ರದ ಜಾಜಿ ಮಲ್ಲಿಗೆ ಅನ್ನುವಂಥ ಹಾಡನ್ನು ಕೇಳಿಸಿ ಇವತ್ತು ವಿಜಯ ರಾಘವೇಂದ್ರ ಅವರ ಹುಟ್ಟಿದ ದಿನ ಅಂತೇಳಿ ಹೇಳಿದರು. ಇದೀಗ ಆ ಎರಡು ಹಾಡುಗಳನ್ನು ನಾವು ಕೇಳ್ತಾ ಬರುವ. ಕರೆ ಬರ್ತಾ ಇದೆ, ಆದರೆ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ, ಏನು ಮಾಡೋದು. ಹಲೋ ಹಲೋ ನಮಸ್ತೆ, ಹಲೋ ನಮಸ್ತೆ, ಹಲೋ ಹಲೋ, ಯಾರಿದು? ಮತ್ತೆ ಪ್ರಯತ್ನಿಸಿ ನೋಡೋಣ, ಯಾಕೋ ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಅನ್ನಿಸ್ತದೆ. ಹಲೋ ಕೇಳುಗರಿ, ನಾವು ಇದೀಗ ಎರಡು ಹಾಡುಗಳನ್ನು ಕೇಳ್ತಾ ಬರುವ. ಹಲೋ ನಮಸ್ತೆ, ನಮಸ್ತೆ, ಹಲೋ ಕೇಳುಗರಿ, ಗಂಗಪ್ಪ ಅವರು ಗಂಗಾವತಿಯಿಂದ ಕರೆ ಮಾಡಿದ್ರು, ಯಾಕೋ ಅವರ ಕರೆಯನ್ನ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ, ಯಾರಿದು?
1: ಕಲ್ಲಡ್ಕಾಡು ವಿಜಯಲಕ್ಷ್ಮಿ.
0: ನನಗೆ ಗಂಗಪ್ಪ ಅಂತ ಹೆಸರು ಬಿತ್ತು, ನಾನು ಗಂಗಪ್ಪ ಅವರು ಅಂತ ಹೇಳಿದೆ. ಹೇಳಿ ಹೇಳಿ. ವಿಜಯಲಕ್ಷ್ಮಿ ಅವರು ಕಲ್ಲಡ್ಕದಿಂದ. ವಿಜಯಲಕ್ಷ್ಮಿ,
1: ಜಯಲಕ್ಷ್ಮಿ.
0: ವಿಜಯಲಕ್ಷ್ಮಿಯ ಜಯಲಕ್ಷ್ಮಿಯ?
1: ಜಯಲಕ್ಷ್ಮಿ.
0: ಓಕೆ ಓಕೆ. ಎರಡೂ ಎರಡು, ವಿಜಯಲಕ್ಷ್ಮಿ ಆದರೂ ಜಯಲಕ್ಷ್ಮಿ ಆದರೂ ಎರಡು ಹೆಸರುಗಳ ಏನು ಅರ್ಥ ಒಂದೇ ಕಲ್ಲಡ್ಕದಿಂದ ಅಲ್ವೇ. ವಿಜಯಲಕ್ಷ್ಮಿ, ಊಟ ಆಯ್ತಾ?
1: ಊಟ ಆಯ್ತು ಮೇಡಮ್.
0: ಇವತ್ತು ಫಸ್ಟ್ ಟೈಮ್ ನಾನು ಮತ್ತು ನೀವು ಮಾತನಾಡ್ತಾ ಇರೋದು, ಹೌದಾ?
1: ನೀವು ಮತ್ತು ನಾನು ಫಸ್ಟ್ ಟೈಮ್.
0: ಬೇರೆಯವ್ರ ಜೊತೆ ಮಾತಾಡಿದ್ದೀರಿ ನೀವು?
1: ಮತ್ತೆ ಎಲ್ಲರ ಜೊತೆ ಮಾತಾಡಿದ್ದೇನೆ.
0: ಸರಿ ವಿಜಯಲಕ್ಷ್ಮಿ,
1: ಮತ್ತೆ ಅಭಿಷೇಕ್ ಅವರ ಜೊತೆ ಏನ ಯಾವಾಗಲೂ ಒಮ್ಮೆ ಮಾತಾಡ್ತಾ ಇದ್ದೇನೆ
0: ರೇಡಿಯೋ ಸಂಜೆಯಲ್ಲಿ ಅಲ್ವೇ. ಜಯಲಕ್ಷ್ಮಿ, ಯಾವ ಹಾಡು ಕೇಳುವೆ ಇವತ್ತು?
1: ಒಂದೇ ಉಸಿರು. ಒಂದೇ ಉಸಿರಲ್ಲಿ ನಾನು ನೀನಾದು.
0: ಸ್ನೇಹ ಲೋಕ ಫಿಲ್ಮಿನ ಹಾಡಲ್ವಾ ಅದು?
1: ಹೌದು, ಪಿಕ್ಚರ್ ನೋಡ್ಲಿಲ್ಲ, ಅದು ತುಂಬಾ ಚೆನ್ನಾಗಿದೆ.
0: ಯಾರೆಲ್ಲ ಇದ್ರು? ಇವರು ಯಾರು ನೋಡೋಣ. ಸ್ನೇಹಲೋಕ ಫಿಲ್ಮಿನ ಸಾಂಗ್ ಕೇಳಿಸುವ ನಿಮ್ಮ ಹಾಡನ್ನು. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಇದೀಗ ಸ್ನೇಹಲೋಕ ಚಿತ್ರದ ಹಾಡನ್ನು ಕೇಳಿದರು ಜಯಲಕ್ಷ್ಮಿ ಅವರು. ಯಾರು ಅನು ಪ್ರಭಾಕರ್ ಅವರು ಆ ಫಿಲ್ಮಲ್ಲಿ ನಟಿಸಿದ್ರು, ನೀವು ಕೂಡ ಕರೆ ಮಾಡಿ. ಇದೀಗ ಗಂಗಪ್ಪ ಅವರು ಮತ್ತೆ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ, ಹಲೋ ಗಂಗಪ್ಪ ಅವರಿಗೆ. ಏನು ಹೇಳಿ? ಅಲ್ಲ, ನೆನಪು ತಗೊಂಡಿದ್ದು ಅಂತ ಹೇಳಿದ್ರೆ ನಾನು ಇಲ್ಲಿ ಕರೆ ತೆಗಿತಾ ಇರ್ಬೇಕಾದ್ರೆ ಕಟ್ ಆಗ್ತಾ ಉಂಟು, ಅದಕ್ಕಾಗಿ. ಗಂಗಪ್ಪ ಅವರು ಗಂಗಾವತಿ ಅವರಲ್ಲ ನೀವು? ಗಂಗಾವತಿಯಲ್ಲಿ ಮಳೆ ಬಂತ ಭತ್ತದ ನಾಡಲ್ಲಿ?
2: ಇಲ್ಲ ನೋಡ್ರಿ ಮೇಡಮ್, ನಿನ್ನೆ ಒಂದು ಸಲ ಮೊನ್ನೆ ಬಾರಿ ಜೋರ್ ಮಳೆ ಬಂದದ್ರಿ, ಮತ್ತೇನು ಸಣ್ಣಗೆ ಬಂದಿಲ್ಲ.
0: ಬಂದಿಲ್ಲ,
2: ಭಯಂಕರ ಗಾಳಿ ಮೇಡಮ್, ಗಾಳಿ ಗುಡುಗು ಸುಡ್ಲು.
0: ಬರ್ಬೋದು,
2: ಬಹಳ ಲಾಸ್ಟ್ ಮಾಡೇ ಇರ್ತೀರಿ ಮೇಡಮ್. ಅಲ್ಲಿದ್ದಲ್ಲೇ ಮರಗಳು ಬಿದ್ದು, ಲೈಟ್ ಕಂಬಗಳು ಎಲ್ಲ ಬಿದ್ದು.
0: ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬರುತ್ತೆ ಅಂತ ಹೇಳಿ ಹೇಳ್ತಾರಲ್ಲ ಹವಾಮಾನ ಇಲಾಖೆಯವರು. ಬರ್ಲಿ ಅಂತ ಹಾರೈಸುವ. ಈಗ ಯಾವ ಹಾಡು ಗಂಗಪ್ಪ ಅವ್ರೆ? ಸಾಜನ್, ಸಾಜನ್ ಚಿತ್ರದ ಯಾವುದೇ ಹಾಡು? ಸರಿ ಸರಿ, ಕೇಳಿಸುವ. ನಮಸ್ತೆ ನಮಸ್ತೆ,
2: ತುಂಬಾ ಧನ್ಯವಾದಗಳು.
0: ಓಕೆ, ಧನ್ಯವಾದ. ಶ್ರೋತೃಗಳಿಗೆ ಇದೀಗ ನಾವು ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು.

ಕೇಳುಗರಿ, ನಾವು ಇದೀಗ ಆಲಿಸಿದ್ದು ಶ್ರೀಮಯಿ ಮಂಜುನಾಥ ಚಿತ್ರದ ಗೀತೆಯನ್ನ. ಪ್ರೇಮ್ ಪ್ರದೀಪ್ ದಾಸ್ ಅವರು ಮಂಗಳಾದೇವಿಯಿಂದ ಕರೆ ಮಾಡಿ ಈ ಹಾಡನ್ನ ಕೇಳಿಸಿ ಅಂತ ಹೇಳಿ ಕೇಳಿದ್ರು, ಅವರಿಗಾಗಿ ಈ ಹಾಡು. ಕೇಳುಗರಿ, ಇದು ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಆಲಿಸಿದಂತಹ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಕೊನೆಯದಾಗಿ ಎರಡು ಹಾಡುಗಳು ಬಾಕಿ ಇವೆ. ಜಯಲಕ್ಷ್ಮಿ ಅವರು ಕಲ್ಲಡ್ಕದಿಂದ ಕರೆ ಮಾಡಿ ಒಂದೇ ಸಾರಿ ಅನ್ನುವಂತಹ ಸ್ನೇಹಲೋಕ ಚಿತ್ರದ ಒಂದು ಹಾಡನ್ನು ಕೇಳಿದ್ರು. ಅದೇ ರೀತಿ ಗಂಗಪ್ಪ ಅವರು ಕರೆ ಮಾಡಿ ಸಾಜನ್ ಚಿತ್ರದ ಯಾವುದಾದ್ರೂ ಒಂದು ಹಾಡನ್ನು ಕೇಳಿಸಿ ಅಂತೇಳಿ ಹೇಳಿದ್ರು. ಇದೀಗ ಕೊನೆಯದಾಗಿ ಈ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಇರಿ. ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾಳೆಯ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಇದೀಗ ಕೊನೆಯದಾಗಿ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾ ಸಾರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಬೇರೆ ಬೇರೆ ರಂಗಗಳ ಬೇರೆ ಬೇರೆ ಸಾಧಕರನ್ನ ಮಾತಾಡಿಸುವುದು ಪರಿಚಯಿಸುವುದು ಈ ಒಂದು ವಿಭಾಗದ ಮುಖ್ಯವಾದಂಥ ಲಕ್ಷ್ಯ. ಅಂತಹ ಮತ್ತೊಬ್ಬ ಅತಿಥಿ ಈ ವಾರ ನಮ್ಮ ಜೊತೆ ಇದ್ದಾರೆ. ಇದು ರಂಗ ಸಹೋದರ ಲಕ್ಷ್ಮಣ ರೇಖೆ. ಲಕ್ಷ್ಮಣ ರೇಖೆ ನೀವು ಕೇಳಿದ್ದೀರಿ, ಅದು ಬಹಳ ಪುರಾಣ ಪ್ರಸಿದ್ಧವಾದದ್ದು. ಆದರೆ ಈ ರಂಗ ಸಹೋದರ ಯಾರು, ಅವನ ಲಕ್ಷ್ಮಣ ರೇಖೆ ಯಾವುದು ಅಂತ ನಾವು ನೋಡಬೇಕು. ಸಹೋದರ ಅಂತ ಹೇಳಿದರೆ ಅದಕ್ಕೆ ಒಂದು ಪರ್ಯಾಯವಾದ ಪದ ಅದು ಲಕ್ಷ್ಮಣನೇ. ಹಾಗಾಗಿ ಲಕ್ಷ್ಮಣ ನಾಮಕರಾದವರು ಬರಿದ್ದಾರೆ ತಮ್ಮ ಲಕ್ಷ್ಮಣ. ಅವರು ಯಾರ ತಮ್ಮ ಅಂತ ನಮ್ಗೆ ಗೊತ್ತಿಲ್ಲ. ಹಾಗೆ ಅವರು ಈ ರಂಗಕ್ಕೆ ಬಂದದ್ದೇನು, ಈ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಅವರನ್ನು ಮಾತಾಡಿಸಿಯೇ ನಾವು ತಿಳ್ಕೊಳ್ಬೇಕು. ತಮ್ಮ ಲಕ್ಷ್ಮಣ ಬಹುಶಃ ನಮ್ಮ ಕರಾವಳಿಯ ಈ ಒಂದು ತುಳುನಾಡಿಗರಿಗೆ ಚಿರಪರಿಚಿತವಾದಂಥ ಹೆಸರು. ಅದು ರಂಗಭೂಮಿ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಅಥವಾ ಬೇರೆ ಬೇರೆ ತುಳು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ವಿಭಾಗಗಳಿರ್ಬೋದು, ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಲಕ್ಷ್ಮಣ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಬಹುಮಾನಗಳು ಅಥವಾ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಅವರ ಒಂದು ಕಾರ್ಯಕ್ಷೇತ್ರ ಬಹುಶಃ ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತ ಹೇಳಿದ ಹಾಗೆ, ಅದು ಕರಾವಳಿಯಿಂದ ಕೋಸ್ಟಲ್ ವುಡ್ಡಿಂದ ಅದು ಬಾಲಿವುಡ್ ವರೆಗೆ ವಿಸ್ತರಿಸಿರುವಂಥದ್ದು. ತುಳು ಕನ್ನಡ ಚಿತ್ರರಂಗದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅನೇಕ ಹಿರಿಯರ ಒಂದು ಸಂಸರ್ಗ ಕೂಡ ಅವರಿಗೆ ಇರುವಂಥದ್ದು. ಇದೆಲ್ಲವನ್ನು ಕೂಡ ಅವರಲ್ಲಿ ಮಾತುಕತೆಯ ಮೂಲಕ ನಾವು ತಿಳ್ಕೊಳ್ಬೇಕು. ಇತ್ತೀಚೆಗೆ ಅವರು ಮಾಡಿದ ದೊಡ್ಡ ಒಂದು ಸಾಧನೆ ಅಂತ ಹೇಳಿದರೆ ತುಳು ಚಿತ್ರರಂಗದ ಒಂದು ಸುವರ್ಣಯಾನ ಒಂದು ಪುಸ್ತಕವನ್ನು ಅವರು ಹೊರಗೆ ತಂದಿದ್ದಾರೆ. ಆದರೆ ಹಿಂದೆ ಅವರು ಮಾಡಿದಂಥ ಕೆಲಸಗಳ ಬಗ್ಗೆ ಕೂಡ ಮಾತಾಡಬೇಕು. ಅದು ಮೊನ್ನೆ ಮತ್ತೊಮ್ಮೆ ಬಿಡುಗಡೆ ಆಗಿದೆ ಬೆಂಗಳೂರಿನಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ನೆನಪಿಸಿಕೊಳ್ತಾ ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ತಮ್ಮ ಲಕ್ಷ್ಮಣರೇ.
2: ನಮಸ್ಕಾರ.
1: ಈಗ ನಾವು ತೊಡಗುವುದಿಲ್ಲಿಂದ ಅಂತ ಹೇಳಿದರೆ ತಮ್ಮ ಲಕ್ಷ್ಮಣನಿಂದಲೇ ತೊಡಗುವುದು. ರಾಮನ ತಮ್ಮ ಲಕ್ಷ್ಮಣ ಎಲ್ಲರಿಗೂ ಗೊತ್ತುಂಟು, ಬಹುಶಃ ಲಕ್ಷ್ಮಣ ನಿಮ್ಮ ಹೆಸರು ಇರಬೇಕು. ಈ ತಮ್ಮ ಎಲ್ಲಿಂದ ಬಂತು?
2: ಈಗ ನೀವು ಸೂಚಕ ಕೊಟ್ಟಾಗೆ ರಾಮನ ತಮ್ಮ ಲಕ್ಷ್ಮಣ ಅಂತ ಹೆಸರಿನಿಂದಲೇ ಇದು ಮೂಲ ಆಧಾರ ಬಂದದ್ದು. ಯಾಕೆ ಹೇಳಿದ್ರೆ ಯಕ್ಷಗಾನ ಕಲಾವಿದರೊಟ್ಟಿಗೆ ನಾನು ಆವಾಗ ಬಾಲ್ಯದಲ್ಲಿ ಎಲ್ಲರೂ ನನ್ನನ್ನು ನನ್ನ ಚಟುವಟಿಕೆ ಚುರುಕುತನ ಎಲ್ಲ ನೋಡಿ ಅಧ್ಯಾಪಕರು ಯಕ್ಷಗಾನ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ತಮ್ಮ ಲಕ್ಷ್ಮಣ ಇಲ್ಲಿ ಬಾ ಆ ರೀತಿಯ ಸಂಭಾಷಣೆಯಲ್ಲಿ ಕರೆದದ್ದು. ಇದು ಈ ತಮ್ಮ ಲಕ್ಷ್ಮಣ ಎಂಬ ಪದ ರಾಮಾಯಣದ ಸಂದರ್ಭದಲ್ಲಿ ಬರುವ ವಾಕ್ಯ. ಅದು ರಾಮ ತಮ್ಮ ಲಕ್ಷ್ಮಣ ಅಂತ ಕರೆಯುವಂತ ಆ ದೃಷ್ಟಿಕೋನದಲ್ಲಿ ನನ್ನನ್ನು ಆ ಹೆಸರಲ್ಲಿ ಕರೆದ್ರು.
1: ಅಂದ್ರೆ ನಿಮ್ಮ ಹೆಸರು ಲಕ್ಷ್ಮಣ ಇದ್ದದ್ದರಿಂದ ಹೇಳಲಿಕ್ಕೆ ಸುಲಭ ಆಯ್ತು.
2: ಸುಲಭ ಆಯ್ತು. ಲಕ್ಷ್ಮಣ ಅಂತ ಹೇಳುವ ಬದಲು ತಮ್ಮ ಲಕ್ಷ್ಮಣ ಎಂದು ಒಂದು ಭಾವ ರೂಪದಲ್ಲಿ ಹೇಳಿದ್ರು.
1: ಅಂದ್ರೆ ಯಾರಿಗೆ ತಮ್ಮ ಅಂತಲ್ಲ, ರಂಗಭೂಮಿ ಎಲ್ಲ ಹಿರಿಯರಿಗೆ ನೀವು ತಮ್ಮ.
2: ಈಗ ನೀವು ಹೇಳಿದಾಗೆ ಯಾರಿಗೆ ತಮ್ಮ ಅಂತ ಕೇಳಿದರೆ ಈಗ ನಾನು ರಂಗಭೂಮಿ ಮತ್ತು ಸಿನಿಮಾ ರಂಗ ಮತ್ತು ತುಳುವರಿಗೆ ಎಲ್ಲರ ಸಹೋದರ, ಎಲ್ಲರ ತಮ್ಮ, ಎಲ್ಲರ ತಮ್ಮ ಲಕ್ಷ್ಮಣನಾಗಿದ್ದೇನೆ.
1: ಹಾಗಾಗಿ ರಂಗ ಸಹೋದರ ಅಂದ್ರೆ ಇಟ್ಟದ್ದು.
2: ಹೌದು. ಆದರೆ ಕೆಲವರು ಪ್ರೀತಿಯಿಂದ ಕರೆಯುವಾಗ ನೀವು ತಮ್ಮ ಲಕ್ಷ್ಮಣ ಅಲ್ಲ ಅಣ್ಣ ಲಕ್ಷ್ಮಣ ಅಂತ ಈಗದ್ದು ಕೆಲವರು ಹೇಳುವವರಿದ್ದಾರೆ. ಆದರೂ ಕೂಡ ನಾನು ಇಂದಿಗೆ ಎಲ್ರಿಗೂ ಸಹೋದರನಂತೆ ನಿಮ್ಮೆಲ್ಲರ ತಮ್ಮ ಲಕ್ಷ್ಮಣ.
1: ಬಹಳ ಒಳ್ಳೆಯದು ಲಕ್ಷ್ಮಣರೇ. ಈ ಬಹುಶಃ ಈ ರಂಗಭೂಮಿಯ ಒಂದು ಹವ್ಯಾಸ ಅದು ಅಂಟಿಕೊಳ್ಬೇಕು ಅಂತಿದ್ರೆ ಅದಕ್ಕೆ ಏನಾದರೂ ಒಂದು ಹಿನ್ನೆಲೆ ಬೇಕಾಗ್ತದೆ. ಈಗ ನೀವು ಕಾಲೇಜಿನವರೆಗೆ ವಿದ್ಯಾಭ್ಯಾಸ ಮಾಡಿದ್ದೀರಿ ಅಲ್ವಾ?
2: ಹೌದು.
1: ನೀವು ಹುಟ್ಟಿ ಬೆಳೆದ ಪರಿಸರ ಇದಕ್ಕೆ ಹೇಗೆ ನಿಮಗೆ ಪೂರಕ ಆಗಿತ್ತು?
2: ಅಂದರೆ ನನ್ನ ತಂದೆಯವರೇ ಭಜನಾ ಮಂಡಳಿ ನಾಟಕ ಅದರಲ್ಲಿ ಇದರಲ್ಲಿ ಎಲ್ಲ ಇರುವಾಗ ಅವರ ಜೊತೆ ಇದ್ದು ಅಲ್ಲದೆ ಅಲ್ಲಿಯ ರಂಗ ಚಟುವಟಿಕೆಯಲ್ಲಿ ನಾನು ಭಾಗಿಯಾಗಿದ್ದೆ, ಭಜನೆಯಲ್ಲಿಯೂ ಭಾಗಿಯಾಗಿದ್ದೆ. ಕಾಲೇಜು ಇದು ಶಾಲಾ ಸಮಯದಲ್ಲಿಯೂ ವೃತ್ತಿ ವಿಭಾಗಕ್ಕೆ ನಾನು ಡ್ರಾಮೆಟಿಕ್ ಸಬ್ಜೆಕ್ಟನ್ನೇ ತಗೊಂಡಿದ್ದೇನೆ. ಎಂ ಜಿ ರೇಯರ್ ಅಂತ ಮೊದಲಿನ ಒಬ್ಬರು ಹಿರಿಯ ಕಲಾವಿದರು ಮಿಲಗ್ರಿಸ್ ಶಾಲೆಯಲ್ಲಿ, ಅಲ್ಲಿ ನಾನು 8ನೇ ತರಗತಿಯಲ್ಲಿಯೇ ಡ್ರಾಮೆಟಿಕ್ ಸಬ್ಜೆಕ್ಟನ್ನು ತಗೊಂಡಿದ್ದೆ. ರಂಗದ ಚಲನೆ ಹೇಗೆ, ಹಾವಭಾವ ಹೇಗೆ ಅಲ್ಲಿ ಕಲ್ತಿದ್ದೇನೆ. ಆವಾಗಲೇ ನನಗೆ ಒಂದು ಕಲೆಯ ಮೇಲೆ ಅಭಿರುಚಿ.
1: ನೀವು ಹುಟ್ಟಿದ್ದು ಮತ್ತೆ ಮೊದಲು ಶಾಲೆಗೆ ಹೋದದ್ದು ಎಲ್ಲ
2: ನಾನು ಮುಲ್ಕಿಯಲ್ಲಿ, ಆಮೇಲೆ ಇಲ್ಲಿಯ ಮಂಗಳೂರಲ್ಲಿ ಕದ್ರಿ ಮಿಲಗ್ರಿಸ್ ಗಣಪತಿ ಹೈಸ್ಕೂಲ್ನ ವಿದ್ಯಾರ್ಥಿ.
1: ನಿಮ್ಮ ಕುಟುಂಬದ ಬಗ್ಗೆ ನೆನಪು ಮಾಡಿಕೊಳ್ಳಿ. ತಂದೆ ತಾಯಿಗಳು?
2: ತಂದೆ ತಾಯಿಯವರೆಲ್ಲ ಮುಲ್ಕಿ ಎಲ್ಲ. ಅವರು ಬಾಲ್ಯದಲ್ಲೇ ನಾನು ಚಿಕ್ಕವನಾಗಿದ್ದಾಗಲೇ ಅಗಲಿ ಹೋದ್ದರಿಂದ
1: ಇಬ್ಬರು
2: ಅಲ್ಲಲ್ಲ ತಾಯಿ ನಂತರ ತಂದೆ ಅಗಲಿ ಹೋದ್ದರಿಂದ ನನ್ನ ವಿದ್ಯಾಭ್ಯಾಸ ಇಲ್ಲಿ ಮುಂದುವರಿಸಲಿಕ್ಕೂ ಆಯ್ತು.
1: ಅಣ್ಣ ತಮ್ಮಂದಿರು ಅಕ್ಕ ತಮ್ಮ
2: ಯಾರು ಯಾರಿಲ್ಲ, ಅಕ್ಕಂದಿರಿದ್ದಾರೆ ತಮ್ಮಂದಿರಿದ್ದಾರೆ. ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಕೆಲವು ಹಿರಿಯರ, ಕೆಲವು ನಾಟಕಕರ್ತರ, ಕೆಲವು ಅಭಿರುಚಿ ಹೆಚ್ಚಾಗಿ ಹುಟ್ಟಿತು.
1: ವಿದ್ಯಾಭ್ಯಾಸ ಎಲ್ಲಿವರೆಗಾಯ್ತು ನಿಮಗೆ?
2: ಪಿ ಯು ಸಿ. ಆ ವಿದ್ಯಾಭ್ಯಾಸದ ಸಮಯದಲ್ಲಿ ನಾನು ಕೆಲವೊಂದು ಸ್ಕಿಟ್ ಅದರಲ್ಲೆಲ್ಲ ಭಾಗವಹಿಸ್ತಿದ್ದೆ. ಕೆಲವರಿಂದ ಪ್ರಶಂಸೆ ಎಲ್ಲ ಆಗಿತ್ತು. ಆದರೂ ಕೂಡ ಒಲವು ನಾಟಕದಡಿ. ವಿದ್ಯಾಭ್ಯಾಸ ಮುಗಿಸಿ ನನ್ನ ಪಿ ಯು ಸಿ ಕಲಿತ ನಂತರ ಸಿನಿಮಾದಲ್ಲಿ

0: ಸಾಧ್ಯ ಅಂತ ಎಣಿಸಿ ಮತ್ತೆ ಬಂದು ಪುನಃ ನಮ್ಮ ಮರಳಿ ಮನೆಗೆ ಬಂದ ಹಾಗೆ ಬಂದಿದೆ.
1: ದೂರದ ಬೆಟ್ಟ
0: ಹಾಗೆ ಅದರ ವ್ಯವಸ್ಥೆಗಳು ಸರಿಕಟ್ಟಾದ ಮೇಲೆ ನಮ್ಗೆ ಒಂದು ನಮ್ಮ ಕಾಲಲ್ಲಿ ನಿಂತ ಮೇಲೆ ನಮ್ಗೆ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಆದ್ರೆ ಆಗಿನ ಒಲವಿನ ಆ ಇದರಲ್ಲಿ ಸಿನಿಮಾದಲ್ಲಿ ನಟಿಸಲು ಅವಕಾಶ ಬಂದಾಗ ಕರ್ತವ್ಯವಾಗಿ ಹೋಗುದು ಸಹಜ.
1: ಹೌದು,
0: ಆದ್ರೆ ಇಲ್ಲಿದ್ದು ಸಂಸಾರದ್ದು ಹೊಣೆಯೂ ನನ್ನ ಮೇಲಿತ್ತು. ಆದ್ದರಿಂದ ಮತ್ತೆ ಇಲ್ಲಿ ಬಂದು ಇಲ್ಲಿಯ ರಂಗ ಚಟುವಟಿಕೆಯಲ್ಲಿ ಮತ್ತೆ ನಾನು ಪುನಃ ರಂಗಭೂಮಿಯಲ್ಲಿ ನಾಟಕ ಬರೆದೆ, ಸತ್ಯಮುನ್ನೆಂಡ ಅಂತ. ಹೌದು, ಮತ್ತೆ ಅಮರ್ ಜೋಕುಲು, ನಿರೇಲು, ಹೀಗೆಲ್ಲ ಎರಡು ಮೂರು ನಾಟಕಗಳು ಆಗ್ತಿತ್ತು. ನಾಟಕ ನನಗೆ ಅಭಿನಯಿಸಲು ಆವಾಗ ಅವಕಾಶಗಳು ಸಹ ಇತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ, ದಸರಾ ಉತ್ಸವ ಸಮಯದಲ್ಲೆಲ್ಲ. ಆದ್ದರಿಂದ ನನ್ನ ರಂಗ ಚಟುವಟಿಕೆ ನಾಟಕ ಲೇಖನದ ಬಗ್ಗೆ, ನಾಟಕ ನಿರ್ದೇಶನದ ಬಗ್ಗೆ, ನಾಟಕ ದೃಶ್ಯ ಜೋಡಣೆ ಬಗ್ಗೆ ಎಲ್ಲ ಅನುಭವ ದೊರೆಯಲಿಕ್ಕೂ ಆಯಿತು. ಕೆಲವು ನಾಟಕಗಳನ್ನು ನೋಡಿ ನಾನು ಅಪ್ಗ್ರೇಡ್ ಆದೆ.
1: ಈಗ ಯಾವ ನಾಟಕಗಳು ಅಥವಾ ಯಾವ ಕಲಾವಿದರನ್ನೆಲ್ಲ ನೀವು ಆ ಕಾಲದಲ್ಲಿ ಕಂಡಿದ್ದೀರಿ ನಿಮ್ಮ ಆರಂಭದಲ್ಲಿ?
0: ರೋಹಿದಾಸ್ ಕದ್ರಿ, ಬಾಲಕೃಷ್ಣ ಕದ್ರಿ, ದೊಡ್ಡ ಗಣೇಶ್ ಕುಮಾರ್ ಅವರು, ಜೆ ರವೀಂದ್ರರು, ಆಗಿನ ಹಿರಿಯರು, ಕೆ ಬಿ ಭಂಡಾರಿ ಅವರ ನಾಟಕ, ಸೀತಾರಾಮ್ ಕುಲ್ಲಾಲು, ರಾಮ ಕಿರೋಡಿಯನ್ರವರ ನಾಟಕ ಇಟ್ಕೊಂಡು ನಾವು ಅಭಿನಯಿಸಿದ್ದೇವೆ. ಹೀಗೆ ಮಚ್ಚನಾಥ್ ಪಾಂಡೇಶ್ವರ್, ಸಂಜೀವ ದಂಡಕೇರಿ ಅವರೆಲ್ಲ ನಾಟಕಗಳನ್ನು ನೋಡಿ, ಅವರೆಲ್ಲ ನಾಟಕಗಳಲ್ಲಿ ಅಭಿನಯ ಮಾಡಿ, ಅವರೆಲ್ಲ ನಾಟಕಗಳಲ್ಲಿ ನಾನು ದೃಶ್ಯ ಜೋಡಣೆ ರಂಗತಂತ್ರಜ್ಞನಾಗಿ ಮೂಡಿ ಹೆಸರು ಬಂದದ್ದು ಹಾಗೆ.
1: ಈ ರಂಗ ಜೋಡಣೆ ಅಥವಾ ಈ ರಂಗ ವಿನ್ಯಾಸದ ಒಂದು ತರಬೇತಿ ಏನಾದರೂ ಆಗಿದೆ ನಿಮಗೆ?
0: ಇಲ್ಲ, ಅದೇನಂತ ಹೇಳಿದ್ರೆ ನಾಟಕದಲ್ಲಿ ಬರೇ ನಾಟಕ ಮಾಡೋದಕ್ಕಿಂತ ದೃಶ್ಯ ರೂಪಕ ತೋರಿಸುವುದು ಒಳ್ಳೆಯದು ಅಂತ ಇದೆ ನನ್ನ ಭಾವನೆ.
1: 50ರ ದಶಕದಲ್ಲಿ
0: ಹೌದು
1: ಕರ್ನಾಟಕ ಮೇಳದ ಯಕ್ಷಗಾನದಲ್ಲಿ ವಿಟ್ಲ ಬಾಬುರಾಯರ ಸೀನ್ ಸೀನರಲ್ಲಿ ಆಗ್ತಾ ಇತ್ತು.
0: ಅದೇ ರೀತಿ ನಾಟಕದಲ್ಲಿ ಸಹ ಕೇವಲ ಬಣ್ಣದ ಪರದೆಕ್ಕಿಂತ ಸ್ವಲ್ಪ ಸೆಟ್ಟಿಂಗ್ ನಾಟಕ ಮಾಡಿದ್ರೆ ಉತ್ತಮ ಅಂತ ಹೇಳಿ ನನ್ನ ನಾಟಕದಲ್ಲಿ ನಾನು ಮಾಡಿದ್ದೆ. ನನ್ನ ನಾಟಕಕ್ಕೆ ಗಾರ್ಡನ್ ಸೀನ್, ಗುಹೆ ಸೀನ್ ಬೇರೆ ಬೇರೆ ಸೆಟ್ಟಿಂಗ್ ಆಗ ಸಾಧಾರಣ 1974-75ರಲ್ಲಿ ಈ ಟೌನ್ ಹಾಲ್ ಅಲ್ಲಿ ಅದು ಬಹಳ ಒಂದು ಪ್ರಸಿದ್ಧಿ ನಾಟಕವಾಯಿತು. ಕಾರಣ ಇದೇ ದೃಶ್ಯ ಜೋಡಣೆಯಲ್ಲಿ,
1: ಅಂದ್ರೆ ಪರದೆ ಇಲ್ಲದೆ,
0: ಪರದೆ ಇದ್ದು ಪರದೆ ಎದುರು 3D ಎಫೆಕ್ಟ್, ಗದ್ದೆ ಆದ್ರೆ ಗದ್ದೆ, ಮಂಟಪ ಆದ್ರೆ ಮಂಟಪ, ಗುಟ್ಟಿ, ರಾಮ ಕಿರೋಡಿಯನ್ ನಾಟಕ, ನನ್ನ ನಾಟಕ, ಇದರಲ್ಲೆಲ್ಲ ಸ್ವಲ್ಪ ರಂಗ ಚಟುವಟಿಕೆಯ ದೃಶ್ಯ ಜೋಡಣೆಯಲ್ಲಿ ತೊಡಗಿಸಿಕೊಂಡದ್ದರಿಂದ ನನಗೆ ನಿಜವಾಗಿ ನಟನ ಆಗ್ಬೇಕು, ಅಭಿನಯ ಮಾಡಬೇಕು ಅಂತ ಆಸಕ್ತಿ. ಎಲ್ಲರ ನನ್ನ ಬೇಡಿಕೆ ರಂಗಭೂಮಿಯ ದೃಶ್ಯ ಜೋಡಣೆಗೆ. ಅಲ್ಲಿಂದ ನನ್ನ ಪಯಣ ಕಲಾ ನಿರ್ದೇಶಕನಾಗಿ, ರಂಗತಂತ್ರಜ್ಞನಾಗಿ, ಬೇರೆ ಬೇರೆ ರೀತಿಯಲ್ಲಿ ಅದರ ಒಳಗಿನ ನಾಟಕದ ಹೊರಗೆ ನಟನೆ ಮಾಡುವವನ ಮಾತ್ರ ಭಾಗ ಗೊತ್ತಾಗುದು, ನಾಟಕದ ಒಳಗಿನ ಎಲ್ಲಾ ಭಾಗವನ್ನು ಅರಿತುಕೊಳ್ಳಲು ಅನುಭವ ಆಯಿತು.
1: ಅಂದ್ರೆ ಎಲ್ಲರೂ ಕೂಡ ತಮ್ಮ ಲಕ್ಷ್ಮಣ ಮಾಡಿಕೊಡಿ ಅಂತ ಹೇಳ್ತಿದ್ರು ನಿಮಗೆ.
0: ಹೌದು,
1: ಯಾವುದೇ ಒಂದು ನಾಟಕ ಹೊಸತಾಗಿ ಪ್ರದರ್ಶನ ಆಗುವುದಿದ್ರೆ ನಿಮ್ಮನ್ನು ಕರೆದು ಸಮಾಲೋಚನೆ ಆಗ್ತಾ ಇತ್ತು.
0: ಅದು ಎಲ್ಲಿಯವರೆಗೆ ಇತ್ತು ಅಂತೇಳಿ, ಮ್ಯೂಸಿಕಲ್ ನೈಟ್, ಯಕ್ಷಗಾನ, ನೃತ್ಯ, ಭರತನಾಟ್ಯ, ಯಾವುದೇ ಒಂದು ಸಭೆ ಸಮಾರಂಭ ಎಲ್ಲವೂ ಆಗಿ ಅದರ ಎಲ್ಲ ಅನುಭವ ಸಿಕ್ಕಿ ಈಗ ನಾನು ವೇದಿಕೆಗಳಿಗೆ, ಸಭಾಂಗಣಗಳಿಗೆ ವೇದಿಕೆ ನಿರ್ಮಾಣ ಮಾಡುವಷ್ಟು ಪರಿಣಿತನಾಗಿದ್ದೇನೆ. ಅದರ ಬೇಡಿಕೆಯೂ ಇದೆ. ಈಗ ನನ್ನನ್ನು ಅದೇ ಆಧಾರ ಮಾಡಿತ್ತು.
1: ಹೌದು ಹೌದು, ರಂಗ ಸಜ್ಜಿಕೆ ನಮ್ಮ ಲಕ್ಷ್ಮಣ ಅಂತ ಅಲ್ವಾ?
0: ಹೌದು.
1: ಈ ಒಂದು ಪರಿಕರಗಳನ್ನೆಲ್ಲ ತಯಾರು ಮಾಡಲಿಕ್ಕೆ ಇತ್ಯಾದಿಗಳಿಗೆ ನಿಮಗೆ ಸಹಕಾರ ಯಾರು ಕೊಡ್ತಾ ಇದ್ರು ಅಥವಾ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದವರು ಯಾರು?
0: ಅದು ನನಗೆ ಬೇರೆ ಬೇರೆ ಕಡೆಯವರಿಂದ ತಗೊಳ್ತಿದ್ದೆ. ಆವಾಗ ಕೆ ಬಿ ಭಂಡಾರಿ ಅವರ ಹತ್ರ ಅದರ ಸಲಕರಣೆ ಇತ್ತು. ಆಮೇಲೆ ಸುವರ್ಣ ಆರ್ಟ್ಸ್, ನಾನು ಮೂಲದಲ್ಲಿ ಬಂದದ್ದು ಅಲ್ಲಿಂದ ಸುವರ್ಣ ಆರ್ಟ್ಸಿನ ಇದಿತ್ತು. ಮತ್ತೆ ಕೆಲವೊಂದು ವಿಷಯಗಳ ವಿಶೇಷತೆ ಏನಂತ ಹೇಳಿದ್ರೆ, ನನ್ನಲ್ಲಿ ಯಾವ ಪರಿಕರಗಳಿಲ್ಲದೆ ಅಲ್ಲಿಯ ಸಿಕ್ಕಿದ ಆ ಸಭಾಂಗಣದಲ್ಲಿ ಏನು ಸಿಕ್ಕಿದ ಆ ಪರಿಕರಗಳಲ್ಲೇ ನಾನು ಕೆಲವೊಂದು ದೃಶ್ಯ ಜೋಡಣೆ ಮಾಡಿದ್ದು ನನ್ನ ಚಮತ್ಕಾರಗಳು.
1: ಈಗ ಅಲ್ಲಿಗ ನಾಟಕ ಸಮಯದಲ್ಲೆಲ್ಲ ಬಯಲು ರಂಗ ಮಟ್ಟದಲ್ಲೆಲ್ಲ ಆಗ್ತಾ ಇತ್ತಲ್ಲ, ಆಗ ಅದಕ್ಕೆ ವಿಶೇಷವಾದ ಏನಾದರೂ ರಚನೆಗಳು ಬೇಕಾಗ್ತಿತ್ತ?
0: ಹೌದು, ನಾನು ಬಯಲುರಂಗ ಮಂಟಪದಲ್ಲಿ ಎಷ್ಟೋ ನಾಟಕಗಳಲ್ಲಿ ಹಾಕಿ ಬಹುಮಾನ ಪಡೆದಿದ್ದೇನೆ. ನಾಟಕದ ಮೂಲಕನೇ ಬಹುಮಾನ ಪಡೆದಿದ್ದೇನೆ.
1: ಈಗ ಆಗಿನ ನಾಟಕಗಳೆಲ್ಲ ಹೆಚ್ಚು ಪೌರಾಣಿಕ ಆಗ್ತಾ ಇತ್ತ ಅಥವಾ ಸಾಮಾಜಿಕ ನಾಟಕಗಳಾಗ್ತಾ ಇತ್ತ?
0: ಪೌರಾಣಿಕ ನಾಟಕಗಳು ಇತ್ತು, ಆದರೆ ಸಾಮಾಜಿಕ ನಾಟಕಗಳಲ್ಲೇ ನನಗೆ ಹೆಚ್ಚಿನ ಇದು ಸಿಕ್ಕಿದೆ, ಅದು ಪ್ರದರ್ಶನದಲ್ಲಿ ಬಹುಮಾನಗಳು.
1: ಈಗ ನೀವು ನಿಮ್ಮದೇ ನಾಟಕವನ್ನು ಎಲ್ಲ ಪ್ರದರ್ಶನ ಮಾಡಿದಿರಲ್ಲ?
0: ಹೌದು.
1: ಆಗ ನಿಮ್ಮದೇ ಆದಂತಹ ಕಲಾ ತಂಡ, ಕಲಾವಿದರ ತಂಡ ಏನಾದರೂ ಇತ್ತ?
0: ಇಲ್ಲ ಇಲ್ಲ ಇಲ್ಲ, ಎಲ್ಲ ಅಭ್ಯಾಸಿ ಕಲಾವಿದರನ್ನು ಒಟ್ಟು ಮಾಡಿ, ಆಗಿನ ಪ್ರಸಿದ್ಧ ಕಲಾವಿದರನ್ನೆಲ್ಲ ಒಟ್ಟು ಮಾಡಿ ಆವಾಗ ಎಲ್ಲ ಮಾಡಿದ್ದರು. ಆದ್ದರಿಂದ ನಾಟಕ ನಿರ್ಮಾಣ ಮಾಡುವುದೇಗೆ, ನಾಟಕ ನಿರ್ದೇಶನ ಮಾಡುವುದೇಗೆ, ನಾಟಕದ ರಂಗ ಜೋಡಣೆ ಹೇಗೆ ಮಾಡುದು, ಇದರೆಲ್ಲ ಅನುಭವ ಅಲ್ಲಿಂದ ಸಿಕ್ಕಿತು. ಅದೇ ರೀತಿ ನನಗೆ ಸಿನಿಮಾ ದುಸ ಬಂದದ್ದು.
1: ಅದೇ ನಾಟಕದ ಹಿಂದೆ ಮುಂದೆ ಎಲ್ಲ ನಿಮ್ಗೆ ಗೊತ್ತಾಯ್ತು
0: ಗೊತ್ತಾಯ್ತು
1: ಅಲ್ವಾ?
0: ಹೌದು, ನಿಜವಾಗಿ ಕಲಾವಿದನಿಗೆ

0: ರಂಗದ ಎಲ್ಲ ವಿಭಾಗಗಳ ಒಂದು ಅನುಭವ ಪಡಿಬೇಕು. ಕೇವಲ ನಟನೆ ಮಾಡುವುದು ಹೋಗುವುದಕ್ಕಿಂತ ರಂಗಭೂಮಿಯ ಎಲ್ಲ ವಿಭಾಗಗಳ ಮೇಕಪ್ ಆಗಲಿ, ಡ್ರೆಸ್ ಮಾಡೋದಾಗಲಿ, ವೇಷಭೂಷಣ ಹಾಕೋದಾಗಲಿ, ಅಥವಾ ದೃಶ್ಯಗಳಲ್ಲಿ ಆಗಲಿ, ಪರಿಕರಗಳಲ್ಲಿ ಆಗಲಿ, ಸಂಗೀತದಲ್ಲಿ ಆಗಲಿ, ಎಲ್ಲ ಸ್ವಲ್ಪ ಅನುಭವ ಇದ್ದರೆ ನಟ ಸಾಮರ್ಥ್ಯನಾಗುವನು.
1: ಈಗಾಗ ಈ ಹಿನ್ನೆಲೆ ಸಂಗೀತ ಎಲ್ಲ ಉಂಟಲ್ಲ, ಲೈವ್ ಆಗಿ ಮಾಡ್ತಾ ಇದ್ರು.
0: ಹೌದು
1: ಅಲ್ವಾ?
0: ಹೌದು.
1: ಕಲಾವಿದರು ಹಾಡುಗಾರರೆಲ್ಲ ಇದ್ರು. ಈಗ ಎಲ್ಲ ಕ್ಯಾಸೆಟ್ ಬಂದಿದೆ,
0: ಡಿಜಿಟಲ್
1: ಬಂದಿದೆ, ಹಾಗಾಗಿ ಆ ಒಂದು ಇದು ಸುಲಭ ಆಗಿದೆ ಈಗ.
0: ಹೌದು.
1: ಅಂತ ಸಂದರ್ಭದಲ್ಲಿ ಈಗ ನೀವು ರಂಗ ಪರಿಕರಗಳನ್ನ ಸಿದ್ಧಪಡಿಸುವಾಗ ಈ ಹಿನ್ನೆಲೆ ಗಾಯಕರೆಲ್ಲ ಎಲ್ಲಿ ಇರ್ತಿದ್ರು?
0: ಅದು ವೇದಿಕೆ ಎದುರು ಬದಿ.
1: ಎದುರು ಬದಿ.
0: ಹೌದು. ಹೆಚ್ಚಿನ ನನ್ನ ನಾಟಕಕ್ಕೆ ಸ್ಫೂರ್ತಿ ಮಲಯಾಳಿ ನಾಟಕಗಳಿಂದ. ಮಲಯಾಳಿ ನಾಟಕದ ದೃಶ್ಯ ಜೋಡಣೆ, ಸಂಗೀತ ಎಲ್ಲ ವಿಶೇಷತೆ. ಅದರ ಒಂದು ಅನುಕರಣೆ, ಅದರ ಸ್ಫೂರ್ತಿಯಿಂದ ನನ್ನ ನಾಟಕದಲ್ಲಿ ಕೆಲವು ಅದನ್ನು ತೋರಿಸ್ತಿದ್ದೆ. ಆದ್ದರಿಂದ ಸಂಗೀತಗಾರರು ಹೇಗೆ ಅಲ್ಲಿ ಕೆಲಸ ಮಾಡ್ತಾರೆ ಎಲ್ಲಿವರೆಗೆ ಅಂತೇಳಿದರೆ, ಆವಾಗಲೇ ಟೇಪ್ ರೆಕಾರ್ಡಲ್ಲಿ ನಾಟಕ ಮಾಡುವ ಆ ಇದನ್ನು ಸಹ ನಾನು ಮಾಡಿದ್ದೆ.
1: ಟೇಪ್ ರೆಕಾರ್ಡ್ ಇಟ್ಟು
0: ಧ್ವನಿ ಮುದ್ರಣ ಮಾಡಿ ನಾಟಕ ಮಾಡುವ, ಅದು ಮಲಯಾಳಿ ನಾಟಕದಲ್ಲಿ ಇದೆ.
1: ಅಂದ್ರೆ ಇದು ಎಂತ ವಾಯ್ಸ್ ಎಲ್ಲದಲ್ಲಿ ಬರುತ್ತೆ?
0: ಹೌದು
1: ಅಲ್ವಾ?
0: ಹೌದು ಹೌದು.
1: ಖಾಲಿ
0: ಹಿನ್ನೆಲೆ ಧ್ವನಿ, ಅಭಿನಯ ಮಾತ್ರ ವೇದಿಕೆಯಲ್ಲಿ ಬೇರೆ. ಅದು ಮಲಯಾಳಿ ನಾಟಕಗಳು ಮತ್ತೆ ಪ್ರಭಾತ್ ಕಲಾವಿದರು ಈಗೆಲ್ಲ ಮಾಡ್ತಿದ್ರು. ಸಂಗೀತ ಎಲ್ಲವೂ ರೆಕಾರ್ಡಿಂಗ್ ಆಗಿ ಬರುವಾಗ ಅದನ್ನು ನೋಡುವಾಗಲೇ ನಮಗೆ ರಂಜನೆ ಬರುತ್ತದೆ.
1: ರಂಗದಲ್ಲಿ ಸ್ಟ್ಯಾಂಡಿಂಗ್ ಮೈಕ್ ಎಲ್ಲ ಇಡುವ
0: ಅಂತದ ಯಾವ್ದಿಲ್ಲ. ಹೌದೌದು.
1: ಈಗ ನೀವು ರಂಗಭೂಮಿಗೆ ಬರುವುದಕ್ಕೆ ಮೊದಲೇ ಕೆಲವರು ಆ ಪ್ರಯೋಗಗಳನ್ನು ಮಾಡಿದ್ದುಂಟು.
0: ಹೌದು.
1: ರಂಗ ಸಜ್ಜಿಕೆ, ರಂಗವಿಕಾರ ವ್ಯವಸ್ಥೆಗಳನ್ನ ಮಾಡಿದ್ದುಂಟು. ಅದಕ್ಕೂ ನಿಮಗೂ ಏನು ವ್ಯತ್ಯಾಸ? ನೀವು ನಿಮ್ದು ಕೊಡುಗೆ ಅಂತದ್ದು.
0: ನಾನು ಮಾಡುವಾಗ ನನ್ನ ಕೆಲವೊಂದು ನಾಟಕದಲ್ಲಿ ನಾಟಕ ಬರೆಯುವ ಮೊದಲೇ ಈ ಸಮಯ ಬದಲಾವಣೆ, ಒಂದು ದೃಶ್ಯ ಆದ್ಮೇಲೆ ಸ್ವಲ್ಪ ಪರದೆ ಹಾಕಿ ಟೈಮ್ ತೆಗೆಯುವಂತ ಅವಕಾಶಕ್ಕೆ ನಾನು ಕೊಡ್ತಿರ್ಲಿಲ್ಲ. ಅದಕ್ಕೆ ಬೇಕಾಗಿ ಯಾವುದೇ ನಾಟಕ ಇರಲಿ ಅಥವಾ ನಾಟಕ ಬರ್ದದ್ದು ಅಂತ ನಾಟಕಗಳಲ್ಲಿದ್ದರೆ ನನ್ನ ಕೆಲವೊಂದು ಅದಕ್ಕೆ ಬದಲಾವಣೆ ಕೊಟ್ಟು ದೃಶ್ಯ ಬದಲಾವಣೆ ವೇಳೆ ಒಂದು ಚೂರು ಸಮಯ ವ್ಯರ್ಥವಾಗದೆ ನೋಡುವ ಪ್ರೇಕ್ಷಕನಿಗೆ ಒಂದು ಮೈ ಜುಮ್ಮ ಅನಿಸುವಂತೆ ಪ್ರತಿಯೊಂದು ದೃಶ್ಯಗೂ ನಿಮಿಷಾರ್ಧದಲ್ಲಿ ಬದಲಾವಣೆಯನ್ನು ನಾನು ಅಳವಡಿಸಿದ್ದೆ.
1: ಅದೇ ಅದೇ, ಸಾಮಾನ್ಯವಾಗಿ ಈ ರಂಗ ವ್ಯವಸ್ಥೆ ಮಾಡುವಂತ ಸಂದರ್ಭದಲ್ಲಿ ಪರದ ನಾಟಕಗಳಲ್ಲಿ
0: ಸಮಯ
1: ಹೋಗ್ತದೆ, ಬೀದಿಸಿ ಇನ್ನೊಂದು ಹಾಕುವುದು.
0: ಹೌದು.
1: ಅದರ ಹಿಂದೆ ವ್ಯವಸ್ಥೆ ಮಾಡುವಲ್ಲಿವರೆಗೆ ಇದನ್ನು ಇಳಿಯುವುದು.
0: ಹೌದು
1: ಅಲ್ವಾ?
0: ಹೌದು.
1: ಸ್ವಲ್ಪ ಬೋರ್ ಅಂತ ಆಗುವಂತಹ ಸನ್ನಿವೇಶ ಕೂಡ ಇತ್ತು.
0: ಅಂಥದಕ್ಕೆ ಅವಕಾಶ ಇಲ್ಲದಂತ ನಾಟಕಗಳನ್ನು ಮಾಡಿ ನನಗೆ ಹೆಸರು ಬಂದಿತ್ತು. ಈಗ ಮುಂಬೈಯಲ್ಲಿ ಆಗಲಿ ಅಥವಾ ಬೇರೆ ಬೆಂಗಳೂರಲ್ಲಿ ಆಗಲಿ ಹೊರಗಡೆಗೆ ಹೋಗುವಾಗಲೂ ಅಂಥ ನಾಟಕಗಳಕ್ಕೆ ನನಗೆ ಬೇಡಿಕೆಗಳು ಇತ್ತು, ನನ್ನನ್ನು ಕರೀತಿದ್ರು. ಆಗ ನಾನು ನಾಟಕದಲ್ಲಿಯೇ ಸ್ವಲ್ಪ ಬದಲಾವಣೆ ಮಾಡ್ತಿದ್ದೆ, ನನ್ನ ದೃಶ್ಯ ಜೋಡಣೆಗೆ ಸರಿ ಕಟ್ ಆಗುವಂತೆ. ಉದಾಹರಣೆಗೆ ರಾಮಕಿರೋಡವನ್ನು ಬರೆಯುವಾಗ ದೃಶ್ಯ ಜೋಡಣೆಗೆ ಅವಕಾಶವಿರುವಂತೆ ನಾಟಕ ರಚನೆ ಮಾಡ್ತಿದ್ರು.
1: ಈಗ ಕೆಲವು ನಾಟಕಗಳ ಉದಾಹರಣೆ ಕೊಡಬಹುದು ನಿಮಗೆ?
0: ದಿಕ್ಕಿ ತತ್ತಿ ಬೊಕ್ಕ, ಕಾನುಂದ ಕಣ್ಣು, ಮತ್ತೆ ಕಾಂತಾಬಾರೆ ಬುಧಬಾರೆ, ಇದೆಲ್ಲ ನಾಟಕದಲ್ಲಿ ಅವರ ಒಡನಾಟದಲ್ಲಿ ಇದ್ದು ಅವರು ರಚನೆ ಮಾಡುವಾಗ ಇದಕ್ಕೆಲ್ಲ ಬೇಕಾಗುವಂತ ಎಂತ ಟೈಮಿಂಗ್ಸ್, ಯಾವುದು ಸಮಯದಲ್ಲಿ ಹೇಗೆ ಮಾಡ್ಬೋದು, ಯಾವುದು ಮಾಡ್ಬೋದು ಎಲ್ಲವನ್ನು ಅವರೊಟ್ಟಿಗೆ ಕೂತು ಮಾಡಿದ್ದರಿಂದ ಅದು ಪರಿಣಾಮಕಾರಿಯಾಗಿ ಪ್ರೇಕ್ಷಕರಿಗೆ ನೋಡ್ಲಿಕ್ಕೆ ಸಿಕ್ಕಿತ್ತು.
1: ಈಗ ಒಂದೇ ನಾಟಕವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರದರ್ಶನ ಮಾಡುವಾಗ ನೀವು ಮಾಡಿದ ರಂಗ ವಿನ್ಯಾಸದಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದ್ದುಂಟಾ? ಮಾಡಬೇಕಾಗ್ತದ?
0: ಅದು ರಂಗ ವೇದಿಕೆಗೆ ಅನುಗುಣವಾಗಿ ಅಲ್ಲಿಯ ಪರಿಸರಕ್ಕೆ ಮತ್ತೆ ಅಲ್ಲಿಯ ಸಮಯದ ಇದಕ್ಕೆ ನಿಗದಿಯಾಗಿ ಅದನ್ನು ಮಾಡುವುದು ಒಂದೇ ರೀತಿ ಆಗುವುದಿಲ್ಲ, ಬೇರೆ ಬೇರೆ ವ್ಯತ್ಯಾಸ ಆಗ್ತದೆ. ಅಂತಿಂತೂ ನೋಡುಗರಿಗೆ ಒಂದು ಸೆಟ್ಟಿಂಗ್ನಲ್ಲಿ ದರ್ಶ ರಂಜನೆ ಕೊಡುವಷ್ಟು ಮಾಡಿದ್ದೇನೆ.
1: ಈ ರಂಗ ವೇದಿಕೆಗೆ ಬೇಕಾದಂತಹ ಸಾಮಾನುಗಳೆಲ್ಲ ತರಬೇಕು, ಅದಕ್ಕೊಂದು ಮೂಲ ಬಂಡವಾಳ ಅಂತ ಬೇಕು. ಹಾಗೆ ನಿಮ್ಮದೇ ಏನಾದರೂ ವ್ಯವಸ್ಥೆ ಮಾಡಿ?
0: ನಾನು ಆಗ ಇತರರಂತೆ ನಾನು ಯಾವುದೇ ಒಂದು ಸಂಸ್ಥೆಯನ್ನು ನಡೆಸಲಿಲ್ಲ. ನಾನು ಗುಲ್ವಾಡಿ ಆರ್ಟ್ಸಿನವರೊಟ್ಟು ಕೆಲಸ ಮಾಡಿದ್ದೇನೆ, ಕೆ ಬಿ ಭಂಡಾರಿ ಅವರೊಟ್ಟಿಗೂ ಮಾಡಿದ್ದೇನೆ, ಪೊರ್ಲು ಆರ್ಟ್ಸ್ ಇವರದ್ದು ಮಂಗಳ ಆರ್ಟ್ಸಿನವ್ರಿಗೂ ಮಾಡಿದ್ದೇನೆ, ಎಲ್ಲರ ಲಲಿತ ಕಲ್ ಆರ್ಟ್ಸ್ ಎಲ್ಲರಿಂದ ಸಂಗ್ರಹಿಸಿ ಮಾಡುವುದು ಇದೆ. ಹೌದು.
1: ಸ್ವತ್ತುಗಳನ್ನೆಲ್ಲ ಬೇರೆ ಬೇರೆ ಕಡೆ ತರ್ತಾ ಇದ್ರಿ ಅಲ್ವಾ?
0: ಹೌದು.
1: ಅದು ಅದರ ಜವಾಬ್ದಾರಿ ಯಾರಿಗೆ?
0: ಅದೆಲ್ಲ ನಾನೇ ವಹಿಸಿದ್ದೆ. ನನ್ನೊಟ್ಟಿಗೆ ಕೆಲವರನ್ನು ಸಹಕಾರಿಯಾಗಿ ಕೆಲಸಕ್ಕೆ ಸೇರಿಸ್ಕೊಳ್ತಿದ್ದೆ. ನನ್ನ ಒಟ್ಟಿಗೆ ಈಗ ಲೈಟಿಂಗ್ನಲ್ಲಿ ಆಗಲಿ, ಸೌಂಡ್ನಲ್ಲಿ ಆಗಲಿ, ಅಥವಾ ರಂಗತಂತ್ರಜ್ಞರಾಗಿ ಕೆಲಸ ಮಾಡಿದವರದ್ದು ಈಗ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಹೆಸರು ಕೆಲಸದಲ್ಲಿದ್ದಾರೆ, ಕೆಲಸ ಮಾಡ್ತಾರೆ.
1: ಅದೇ, ಈಗ ನೀವು ರಂಗ ಸಜ್ಜಿಕೆಯ ಒಬ್ಬರು ಕಲಾಕಾರರಾಗಿ, ಒಬ್ಬರು ನಟರಾಗಿ, ನಾಟಕಕಾರರಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀರಿ. ಅದು ತುಳು ನಾಟಕ ಮತ್ತು ಕನ್ನಡ ನಾಟಕ ಮಾಡಿದ್ರು.

0: ಹೊಟ್ಟಿರೋಣ, ತುಂಬ ಕೆಲವು ಕನ್ನಡ ನಾಟಕ ಮಾಡಿದ್ದೇನೆ.
1: ಸರಿ, ಆಗ ಈಗಿನ ಹಾಗೆ ಈ ಹೊಸ ಅಲೆಯ ನಾಟಕಗಳೆಲ್ಲ ಇರ್ತಾ ಇತ್ತಲ್ಲ, ಅದಕ್ಕೇನಾದರೂ
0: ಅದರಲ್ಲಿ ಇರಲಿಲ್ಲ.
1: ಬೇಡ,
0: ಆಧುನಿಕ ಸಾಮಾಜಿಕ ನವ್ಯ ಈ ವಿಭಾಗಗಳಲ್ಲಿತ್ತು. ಸಾಮಾಜಿಕ ಆಧುನಿಕ ಅಂತ ಅದರಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಮಾಡಿದೆ.
1: ಕಲಾತ್ಮಕವಾದಂತಹ ಪ್ರದರ್ಶನಗಳಲ್ಲಿ ಅದು ವಿಶೇಷ ಬೇಕಾಗುವುದಿಲ್ಲ,
0: ಇಲ್ಲ,
1: ಎಲ್ಲ ಸಾಂಕೇತಿಕವಾಗಿ
0: ಅಲ್ವಾ. ಹೌದು,
1: ಇದು ಈಗ ರಂಗಭೂಮಿಯ ವಿಚಾರ ಆಯ್ತು. ಸಾಮಾನ್ಯವಾಗಿ ತುಳು ಕನ್ನಡ ನಾಟಕಗಳಿಗೆ ಬೇಕಾದ ಹಾಗೆ ಅದರಲ್ಲಿ ಅದರ ಒಳಹೊರುಗಳನ್ನು ನೀವು ತಿಳ್ಕೊಂಡದ್ದರಿಂದ ಅದರ ಸೂಕ್ಷ್ಮಗಳನ್ನು ತಿಳ್ಕೊಂಡು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ನೀವು ಚಲನಚಿತ್ರಕ್ಕೆ ಹೇಗೆ ಬಂದ್ರಿ ಲಕ್ಷ್ಮಣ್ರೆ?
0: ಇದೇ ಆಧಾರ ರಂಗಭೂಮಿಯ ನನ್ನ ದೃಶ್ಯ ಜೋಡಣೆಯನ್ನು ನೋಡಿ ಸಿನಿಮಕ್ಕೆ ಮಾಡುವಾಗ ನನ್ನೊಟ್ಟಿಗೆ ನಾನು ಮಾಡಿದ ನಾಟಕಗಳಿಗ ನಿರ್ಮಾಣ ಮಾಡಿದವರೇ ನನಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ನಾನು ಮೊದಲು ಈ ದೃಶ್ಯ ಜೋಡಣೆ ಮಾಡಿದ ಹಾಗೂ ನಾನು ವೃತ್ತಿಯಲ್ಲಿ ಇದ್ದೆ, ಸಿನಿಮಾದಲ್ಲಿಯೂ ಮಾಡ್ತಿದ್ದೆ.
1: ನೀವು ಕೆಲಸ ಮಾಡ್ತಿದ್ರ?
0: ಆ ವೃತ್ತಿಯಲ್ಲಿ.
1: ಯಾವ ವೃತ್ತಿ?
0: ಕನ್ಸೋಲಿಡೇಟ್ ಕಾಫಿ ಲಿಮಿಟೆಡ್, ಟಾಟಾ ಕಾಫಿ ಲಿಮಿಟೆಡ್.
1: ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ?
0: ಒಂದು 23 ವರ್ಷ.
1: ಮಂಗಳೂರು.
0: ಆದರೂ ಕೂಡ ಅದರೊಟ್ಟಿಗೆ ನಾನು ರಂಗ ಚಟುವಟಿಕೆ ಇದ್ದದ್ದರಿಂದ ಸಿನಿಮಾದಲ್ಲೂ ಮಾಡಿದ್ದೇನೆ, ನಾಟಕದಲ್ಲೂ ಮಾಡಿದ್ದೇನೆ. ಆವಾಗ ನಾನು ಸುರಿಗೆ 1979 ನ್ಯಾಯಗಾದಿ ಅನ್ನ ಬದುಕಂತ ಒಂದು ರಿಚರ್ಡ್ ಕ್ಯಾಸ್ಲನ ಸಿನಿಮಾ ಬಂತು, ಅದಕ್ಕೆ ನಾನೇ ಕಲಾ ನಿರ್ದೇಶಕನಾಗಿದ್ದೆ.
1: ಫಸ್ಟ್ ಫಿಲ್ಮ್
0: ಅದು, ನನ್ನದು ಫಸ್ಟ್ ಫಿಲ್ಮ್.
1: ಅದಕ್ಕಿಂತ
0: ಹೌದು. ಆಮೇಲೆ ಬುಳ್ಳಿ ತೋಟದಲ್ಲಿದ್ದೆ. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನನಗೆ ಕಲಾ ನಿರ್ದೇಶಕ ಅಂತ ಪಟ್ಟ ಕೊಟ್ಟದ್ದು ಬಂಗಾರ ಪಟ್ಲೇರ್ ಸಿನಿಮಾದಲ್ಲಿ. ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ತುಳುವಿನ ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರ. ಇದಕ್ಕೆ ನನಗೆ ಒಳ್ಳೆ ಎಲ್ಲ ನಿದರ್ಶನ ಮತ್ತು ನಿರ್ದೇಶನಕ್ಕೆ ನನಗೆ ಸುಂದರ್ನಾಥ್ ಸುವರ್ಣರು ಕ್ಯಾಮರಾಮ್ಯಾನ್ ಇದ್ದರು. ಅವರ ಮೂಲಕ ಅದರದ್ದೆಲ್ಲ ಅನುಭವಗಳನ್ನು ಸಿನಿಮಾದ ಮೂಲಕ ಪಡೆದುಕೊಂಡೆ. ಅಂದಿಂದ ನನ್ನ ಜರ್ನಿ ಸಿನಿಮಾದ್ದು ಸ್ಟಾರ್ಟ್.

0: ಈಗ ಈ ಸಿನಿಮಾಗಳಿಗೆ ಆಗುವಾಗ ಒಳಾಂಗಣ ಚಿತ್ರೀಕರಣ ಹೊರಾಂಗಣ ಚಿತ್ರೀಕರಣ ಅಂತ ಇರ್ತದೆ.
1: ಈಗ
0: ದೊಡ್ಡ ದೊಡ್ಡ ಸ್ಟುಡಿಯೋಗಳೆಲ್ಲ ಇರ್ತಿತ್ತು ಅಲ್ವಾ, ಈಗ ಬೆಂಗಳೂರಿಗೆ ಮೈಸೂರಿಗೆಲ್ಲ ಹೋದ್ರೆ ದೊಡ್ಡ ಮಟ್ಟದ ಸ್ಟುಡಿಯೋಗಳೆಲ್ಲ ಉಂಟು. ಈಗ ನಮ್ಮ ಕರಾವಳಿಯಲ್ಲಿ ಅಂತ ಸ್ಟುಡಿಯೋಗಳ ವ್ಯವಸ್ಥೆ ಇಲ್ಲ.
1: ಇಲ್ಲ
0: ಅಂತ ಸಂದರ್ಭದಲ್ಲಿ ಈ ಒಳಾಂಗಣ ಚಿತ್ರೀಕರಣಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ನಿಮಗೆ ಮಾಡ್ಲಿಕ್ಕೆ ಆಗ್ತಿತ್ತ?
1: ಮಾಡಿದ್ದೇನೆ, ಎಷ್ಟೋ ಸಿನಿಮಾಗಳಿಗೆ ಒಳಾಂಗಣ. ಈಗ ಹೆಚ್ಚಿನ ನನ್ನ ಸಿನಿಮಾಗಳಲ್ಲಿ ಪೊಲೀಸ್ ಸ್ಟೇಷನ್ ಇದ್ದೇ ಇರ್ತದೆ. ಅದರಲ್ಲಿ ನಾನು ಸ್ವಲ್ಪ ಹೆಸರು ಮಾಡಿದ್ದೇನೆ ಸಿನಿಮಾದಲ್ಲಿ. ನನ್ನ ಪೊಲೀಸ್ ಸ್ಟೇಷನ್ ಅಂದ್ರೆ ಅದು ಪಕ್ಕಾ ನ್ಯಾಚುರಲ್ ಆಗಿ ಕಾಣಬೇಕು
0: ಪೊಲೀಸ್ ಸ್ಟೇಷನ್.
1: ಹೌದು, ಅದಕ್ಕೆ ಅದು ಒಳಾಂಗಣವೇ ಮಾಡ್ಲಿಕ್ಕೆ ಆಗ್ತದೆ. ಹೊರಾಂಗಣ ದೃಶ್ಯಗಳಲ್ಲಿ ಕೆಲವು ಸಲ ಹೊರಾಂಗಣದಲ್ಲಿ ಮನೆಗಳನ್ನು ಕಟ್ಟಿ ಬೇರೆ ಬೇರೆ ಸೆಟ್ ಆಗಿ ಹಾಕಿದ್ದು ಸಹ ಮಾಡಿದ್ದೇನೆ. ಎಲ್ಲಿ ಇಲ್ಲಿ
0: ಕಲ್ಲು ಹಾಸಿನ ಬೆಂಚು ಬೇಕಾಗ್ತದೆ.
1: ಹೌದು, ಯಾವುದೇ ಸ್ಟುಡಿಯೋದಲ್ಲಿ ಬೆಂಗಳೂರಲ್ಲಿ ಅಬ್ಬಯ್ಯನಾಡು ಸ್ಟುಡಿಯೋ, ಚಾಮುಂಡೇಶ್ವರ ಸ್ಟುಡಿಯೋ ಅಲ್ಲಿ ವರ್ಕ್ ಮಾಡಿದ್ದೇನೆ. ಅಲ್ಲಿಯೂ ಕೂಡ ಬರೇ ಹಾಲ್ ಮಾತ್ರ ಅದೊಂದು.
0: ಹೌದು,
1: ಅದರ ಒಳಗೆ ನಾವೇ ಸೆಟ್ ಮಾಡಬೇಕು, ನಾವೇ ಪರಿಕರ ತರಬೇಕು. ಹಾಗೆ ಇಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಅದರನ್ನು ಸ್ಟುಡಿಯೋ ಸೆಟ್ ಆಗಲಿ ಒಳಾಂಗಣ ಆಗಲಿ ಹೊರಾಂಗಣ ಆಗಲಿ
0: ಕಾಡು ಪರ್ವತ
1: ಎಲ್ಲ
0: ಮಾಡಬೇಕು. ಈಗ ಸಾಮಾನ್ಯವಾಗಿ ಒಂದು ಸಿನಿಮಾದ ಚಿತ್ರೀಕರಣ ಆಗುವಾಗ ಪ್ರತಿಯೊಂದು ಚಿತ್ರೀಕರಣದ ಹಂತದಲ್ಲಿಯೂ ನೀವು ಬೇಕಾಗ್ತದ?
1: ಹೌದು, ಯಾಕೆ ಹೇಳಿದ್ರೆ ಒಂದು ಕಲಾ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ನಿರ್ದೇಶಕ ಈ ಮೂರರೊಳಗೆ ಸಿನಿಮಾದ ಮೂಲ ಆರಂಭ ಆಗೋದು. ಯಾಕಂದ್ರೆ ಚಿತ್ರೀಕರಣಕ್ಕೆ ಏನೆಲ್ಲ ಬೇಕು, ಅಲ್ಲಿ ಕಲಾವಿದನಲ್ಲದೆ ಒಂದು ಫ್ರೇಮಲ್ಲಿ ಏನೆಲ್ಲ ಕಾಣ್ತದೆ ಅದೆಲ್ಲ ಕಲಾ ನಿರ್ದೇಶಕನ ಜವಾಬ್ದಾರಿ. ಅಭಿನಯ ಮಾಡುವ ನಟರಲ್ಲದೆ ಬೇರೆ ವಿಷಯ ಏನು ದೃಶ್ಯದಲ್ಲಿ ಕಾಣ್ತದೆ, ಇವನು ಗೋಡೆಯ ಬಣ್ಣ, ಅಲ್ಲಿಯ ಕರ್ಟನ್ ಬಟ್ಟೆ ಅಥವಾ ಕುರ್ಚಿ ಮೇಜು ಪೆನ್ನು ಇಂಥ ಸೂಕ್ಷ್ಮ ವಿಷಯ, ಕಲಾವಿದನಲ್ಲದೆ ಏನೆಲ್ಲ ದೃಶ್ಯದಲ್ಲಿ ಕಾಣ್ತದೆ ಅದು ಪೂರ್ಣ ಕಲಾ ನಿರ್ದೇಶನಕ ಜವಾಬ್ದಾರಿ. ಅದನ್ನು ತನ್ನ ದೃಶ್ಯ ಮೋಡಿಯಲ್ಲಿ ತೆಗೆಯುವ ಛಾಯಾಗ್ರಾಹಕ, ಅದಕ್ಕೆ ಬೇಕಾಗುವ ಸನ್ನಿವೇಶವನ್ನು ನಿರ್ದೇಶಕ ಮಾಡುವ ನಿರ್ದೇಶಕ, ಅಂತೂ ನಿರ್ದೇಶಕನ ಅನುಗುಣವಾಗಿ ಅವನ ಇಚ್ಛೆಗೆ ಅಥವಾ ದೃಶ್ಯಕ್ಕೆ ಏನು ಬೇಕಾ ಅದೆಲ್ಲವನ್ನು ಛಾಯಾಗ್ರಾಹಕ ಕೇಳಿದ್ದನ್ನು ಕಲಾ ನಿರ್ದೇಶಕ ಮಾಡಿಕೊಡ್ಬೇಕು.
0: ಈಗ ಲೊಕೇಶನ್ ಬದಲಾವಣೆ ಆಗುವ ಸಂದರ್ಭದಲ್ಲಿ ಇಲ್ಲಿ ಅದನ್ನೇ ಅಲ್ಲಿ ಕೊಂಡೋಗುದು, ಅಲ್ಲಿ ಬೇರೆ ಮಾಡಬೇಕಾಗ್ತದೆ.
1: ಈಗ ಕಂಟಿನ್ಯೂಟಿ ಅದರಲ್ಲಿ ಚಿತ್ರಿ ದೃಶ್ಯದ ನೆನಪು ಇಡಬೇಕು. ಅದಕ್ಕೆ ಸಹ ನಿರ್ದೇಶಕರು ಇರ್ತಾರೆ, ಬೇರೆ ಬೇರೆ ಅಸಿಸ್ಟೆಂಟ್ಗಳು ಇರ್ತಾರೆ. ಮುಖ್ಯವಾಗಿ ಕಂಟಿನ್ಯೂಟಿ ಸಿನಿಮಾದಲ್ಲಿ ಇದೇ ದೃಶ್ಯದ ಸನ್ನಿವೇಶವನ್ನು ಬೇರೆ ಜಾಗದಲ್ಲಿ ಮಾಡುವ ಇರುತ್ತದೆ. ಯಾವುದೋ ಸಿಚುವೇಶನ್ನಲ್ಲಿ ಇದೆ, ಇಲ್ಲಿದ್ದ ಮನೆ ಸೇಮ್ ಮತ್ತೊಂದು ಜಾಗದಲ್ಲಿ ತೆಗಿಲಿಕ್ಕೆ, ಯಾಕಂದ್ರೆ ಸೂರ್ಯನ ಬೆಳಕು ಅದಕ್ಕೆ ಮ್ಯಾಚ್ ಆಗಬೇಕಾದ್ರೆ ದೃಶ್ಯಕ್ಕೆ ಬೇಕಾಗುವ ಹಾಗೆ ಮಾಡುವಂಥದ್ದು ಇದೆ. ಅಂಥದ್ದು ಮಾಡಿದ್ದು ಇದೆ ನಾನು ಸಿನಿಮಾದಲ್ಲಿ.
0: ಎಷ್ಟೋ ಸೆಟ್ಟಿಂಗ್ಸ್ ನೀವು ಮಾಡಿದ್ದು, ಕೊನೆಯ ಕ್ಷಣದಲ್ಲಿ ಅದು ಬೇಡ ಅಂತ ಆಗಿ ಅದನ್ನು ನಾಶ ಮಾಡುವಂಥ ಪರಿಸ್ಥಿತಿ ಬರಲಿಲ್ಲ?
1: ಅದು ಸಿನಿಮಾದಲ್ಲಿ ಯಾವಾಗಲೂ ಸೆಟ್ ಹಾಕಿದ್ದನ್ನು ಲಾಸ್ಟಿಗೆ ಅದನ್ನು ನಾಶ ಮಾಡುವುದಕ್ಕೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ದೃಶ್ಯಗಳು ಇರ್ತದೆ. ಅದಕ್ಕಾಗಿಯೇ ಕೊನೆಯದಾಗಿ ಅದನ್ನು ಸುಡುವುದು ಅಥವಾ ಹೊಡೆದಾಡುವುದು. ಈಗ ಸ್ಟುಡಿಯೋ ಕಾಲಮಿ ಮಾಡುವಾಗಲೂ ಒಂದ ಅದನ್ನು ಆಗಲೇ ತೆಗೆದು ಹಾಕಬೇಕು, ಇಲ್ಲವೇ ಮತ್ತೊಂದು ಬರುವ ಸಿನಿಮಾದವರಿಗೆ ಅದನ್ನು ಒರಿಸಬೇಕು. ಇದು ಸ್ಟುಡಿಯೋದ ಕ್ರಮ, ಇದೆಲ್ಲ ಖಾಲಿ ಮಾಡಬೇಕು. ಅಂಥದಕ್ಕೆ ಸಿನಿಮಾದಲ್ಲಿ ಯಾವಾಗಲೂ ಸೆಟ್ ಹಾಕಿದ್ದನ್ನು ಕ್ಲೈಮ್ಯಾಕ್ಸಲ್ಲಿ ಸಾಧಾರಣವಾಗಿ ನೀವು ನೋಡಿರ್ಬೋದು, ಅದು ಸುಡುವುದು ಅಥವಾ ಇದು ನೆರೆ ಬಂದು ಹೋಗುವುದು ಅಥವಾ ಜರಿದು ಬೀಳುವುದು, ಇಂಥದ್ದೆಲ್ಲ ಸನ್ನಿವೇಶಗಳು ಇರ್ತದೆ. ಅದಕ್ಕಾಗಿ ಸೆಟ್ ಹಾಕ್ತಾರೆ, ಯಾಕಂದರೆ ನಮಗೆ ಬೇಕಾದಾಗೆ ಮಾಡಲಿಕ್ಕೆ

0: ಅದು ಮಾಡಿದ್ದಾರೆ. ನಾನು ಅದು ಬಿರ್ಸೆ ಸಿನಿಮಾದಲ್ಲಿ ಮಾಡಿದ್ದೇನೆ, ತುಳು ಸಿನಿಮಾದಲ್ಲಿ.
1: ಈಗ ನೀವು ಮಾಡಿದ ಸೆಟ್ಟು ಇತರ ಸಿನಿಮಾಗಳಿಗೆ ಹೆಚ್ಚು ಬಳಕೆ ಆದದ್ದು ಕೂಡ ಉಂಟಲ್ಲ?
0: ಹಾಗೇನಿಲ್ಲ, ಅಂಥದ್ದು ಏನಿಲ್ಲ. ನಮ್ಮ ಬಜೆಟ್ಟಿನ ಸೆಟ್ಟು ಮತ್ತೆ ಅದು ದೊಡ್ಡ ಸಿನಿಮಾಕ್ಕೆ ಹೋಲನೆ ಆಗ್ತಿರಲಿಲ್ಲ.
1: ಈಗ ಸಾಮಾನ್ಯ ಎಷ್ಟು ತುಳು ಚಿತ್ರಗಳಲ್ಲಿ ನೀವು ಕೆಲಸ ಮಾಡಿರ್ಬೋದು?
0: ಸಾಧಾರಣ ಒಂದು 25-30.
1: ಕನ್ನಡದಲ್ಲಿ?
0: ಕನ್ನಡ ಸಹ ಒಂದು 5-6-7-8 ಸಿನಿಮಾ ಮಾಡಿದ್ದೇನೆ. ಹಿಂದಿ ಸಿನಿಮಾ 1 ಮಾಡಿದ್ದೇನೆ. ಹಾಗೆ ಬೇರೆ ಬೇರೆ ಭಾಷೆಯಲ್ಲಿ ದುಡಿದು ಅನುಭವ ಇದೆ.
1: ಈಗ ನೀವು ಬೆಂಗಳೂರಿನಲ್ಲಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಕೂಡ ಕೆಲಸ ಮಾಡಿದ್ದೀರಿ. ಆಗ ದೊಡ್ಡ ದೊಡ್ಡ ಕಲಾವಿದರದೆಲ್ಲ ನಿಮಗೆ ಪರಿಚಯ, ಒಡನಾಟ ಎಲ್ಲ ಆಗಿದೆ?
0: ಆಗಿದೆ ಆಗಿದೆ.
1: ಯಾರನ್ನೆಲ್ಲ?
0: ಈಗ ಲೀಲಾವತಿ ಅವರ ಸಿನಿಮಾದಲ್ಲಿ ಮಾಡಿದ್ದೇನೆ, ಮತ್ತೆ ಸಾಧು ಕೋಕಿಲ, ಶೋಭರಾಜ್, ಪ್ರಜ್ವಲ್, ತುಂಬಾ ಇದು. ಅಲ್ಲಿವರೆಗೆ ಹೇಳಿ ರಾಜ್ಕುಮಾರ್ ಒಟ್ಟಿಗಿದ್ದೆ.
1: ಹೌದಾ?
0: ಅವರ ಹಾಡಿನ ಒಂದು ಇಲ್ಲಿ ಕಾರ್ಯಕ್ರಮದಲ್ಲಿ ನಾನು ಅವರೊಟ್ಟಿಗಿದ್ದೆ. ಬೇರೆ ಬೇರೆ ಸಂದರ್ಭದಲ್ಲಿ ಅವರೊಟ್ಟಿಗೆ ಅಲ್ಲಿ ಒಡನಾಟ ಮಾಡುವ ಸಂದರ್ಭಗಳು ಇತ್ತು. ಸಿನಿಮಾ ರಂಗದಲ್ಲಿದ್ದು ಗಾಂಧಿನಗರ ಮತ್ತು ನಮ್ಮದು ಸ್ಟುಡಿಯೋದಲ್ಲಿ ಬೇರೆ ಬೇರೆ ಸಿನಿಮಾಗಳು ಶೂಟಿಂಗ್ ಆಗ್ತದೆ. ಆ ಸಂದರ್ಭದಲ್ಲೆಲ್ಲ ಬಾಲಕೃಷ್ಣ ಆಗಲಿ, ದ್ವಾರಕೀಶ ಆಗಲಿ, ವಿಷ್ಣುವರ್ಧನ್ ಆಗಲಿ, ಇವರನ್ನೆಲ್ಲ ಆ ಕಾಲದಲ್ಲಿ ನಾನು ನೋಡಿದವ, ಅವರೊಟ್ಟಿಗೆ ಇದ್ದು ಮಾತಾಡಿದವ.
1: ಹಾಗೆ ಇದ್ರೆ ನಿಮಗೆ ತಿಂಗಳುಗಟ್ಟಲೆ ಅಲ್ಲೆಲ್ಲ ಹೋಗುವಾಗ ಇಲ್ಲಿ ವೃತ್ತಿಯಲ್ಲಿ ವ್ಯವಸ್ಥೆ
0: ಇಲ್ಲ. ಅದನ್ನೆಲ್ಲ ನಾನು ಎಲ್ಲ ಹೋಲನೆ ಮಾಡ್ತಿದ್ದೆ. ನನಗೆ ಬೇಕಾದ ಹಾಗೆ ಅಂದರೆ ರಜೆಯಲ್ಲಿ ಹೋಗುದು, ಆ ಸಂದರ್ಭದಲ್ಲೆಲ್ಲ ಹೋಗ್ತದೆ. ಈಗ ಕನ್ನಡ ಸಿನಿಮಾಕ್ಕಾದರೆ ಒಂದು 10-15 ದಿನ ಔಟ್ಡೋರ್ ರಜೆ. ಹಾಗೆ ಮತ್ತೆ ಅಸ್ಟೆಂಟ್ನವರು ಇರ್ತಾರೆ ಬೇರೆ ಬೇರೆ. ಅದಕ್ಕೆ ಇಂಡೋರು ಸೆಟ್ಟಪ್ ಆದರೆ ನಾನು ಬೇಕಂತ ಇರುವುದಿಲ್ಲ. ಹಾಗೆಲ್ಲ ಇರ್ತದೆ.
1: ಈಗ ವಸ್ತುಗಳೆಲ್ಲ ಇಲ್ಲಿಂದಲೇ ಕೊಂಡೋಗಬೇಕಾಗ್ತದೆ ಅಲ್ಲಿ?
0: ಇಲ್ಲ ಇಲ್ಲ, ಎಲ್ಲ ಹೊಸದಾಗಿ ತಯಾರು ಮಾಡಬೇಕು
1: ಅಲ್ಲಿ. ಅಲ್ಲ,
0: ಎಲ್ಲವೂ ಹೊಸದಾಗಿ ತಯಾರು ಮಾಡಬೇಕು ಪ್ರತಿಯೊಂದು ಸಿನಿಮಾಕ್ಕೂ. ಮತ್ತೆ ಕೆಲವೆಲ್ಲ ಸಿಗ್ತದೆ ರೆಡಿಮೇಡ್ ಸ್ಟುಡಿಯೋದಲ್ಲಿ, ಬೇಕಿರೋದು ಅದು ಮಾಡಬೇಕು.
1: ಅಲ್ಲ, ಈಗ ಇಲ್ಲಿ ಈಗ ನೀವು ಮತ್ತೆ ನಿಮ್ಮಿಂದ ಮೊದಲು ಕೆಲವರೆಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ತಾ ಇದ್ರು, ಅದನ್ನು ನೀವು ಸ್ವಲ್ಪ ಇಂಪ್ರೂವ್ ಎಲ್ಲ ಮಾಡಿದ್ದು. ಹೌದು, ಈಗ ಬೆಂಗಳೂರಿಗೆ ಹೋಗುವಾಗ ಅಲ್ಲಿ ಕೂಡ ಒಳ್ಳೆ ಒಳ್ಳೆ ಪ್ರಸಿದ್ಧರಾದಂತಹ ರಂಗ ವಿನ್ಯಾಸಕಾರರು ಇದ್ರಲ್ಲ?
0: ಹೌದೌದು, ಅವರೊಟ್ಟಿಗೆ ಕೆಲಸ ಮಾಡಿದ್ದೆ. ಯಾಕಂದ್ರೆ ಅಲ್ಲಿ ಸಿನಿಮಾಕ್ಕೆ ಏನು ಬೇಕು ಅದೆಲ್ಲ ಸಿದ್ಧತೆಯಲ್ಲಿ ಸಿಗ್ತದೆ. ಇಲ್ಲಿ ಬಹಳ ಕಷ್ಟ, ಕೆಲವು ವಸ್ತುಗಳನ್ನು ನಾವು ಅಲ್ಲಿಂದಲೇ ತರಬೇಕಾಗ್ತದೆ. ಇಲ್ಲಿ ನಾವು ಇಲ್ಲಿ ತುಳು ಸಿನಿಮಾ ಆಗಲಿ ಕನ್ನಡ ಸಿನಿಮಾ ಆಗಲಿ ಯೂಶುವಲ್ ಆಗಿ ಅಲ್ಲಿಂದಲೇ ತರ್ತದೆ. ಅಲ್ಲಿ ಅದಕ್ಕಾಗಿಯೇ ಕೆಲವೊಂದು ಕಡೆಗಳಲ್ಲಿ ಲಭ್ಯವಾಗ್ತದೆ. ಅದರ ತಯಾರಿಕರು ಇದ್ದಾರೆ.
1: ಅಂತ ಸೆಟ್ಟಿಂಗ್ಸ್ನ ಒಬ್ಬ ಪ್ರಸಿದ್ಧರಾದವರೆಲ್ಲ ಯಾರು ಇದ್ರು ಆಗ ಬೆಂಗಳೂರಿನಲ್ಲಿ?
0: ಹೌದು, ತುಂಬಾ ಜನ ಇದ್ರು.
1: ನಮ್ಮ ಶಶಿಧರಡಪ್ಪ ಇದ್ರು,
0: ಶಶಿಧರಡಪ್ಪ, ದಿನೇಶ್ ಮಂಗಳೂರಿಗೆ, ಮಂಗಳೂರಿನವರು ನಮ್ಮವರು, ಇಸ್ಮಾಯಿಲ್ ಈ ಕಡೆಯವರು ಹೆಚ್ಚಾಗಿ, ಆ ಕಡೆಯವರು ಸಹ ಇದ್ರು. ತಮಿಳಿನವರು ಇದ್ರು, ದೊಡ್ಡ ದೊಡ್ಡ ಕಲಾ ನಿರ್ದೇಶಕರೊಟ್ಟಿಗೆ ಮಾಡಿ ಸಹ ಅನುಭವ ಇದೆ. ಈಗ ಶಶಿಧರಡಪ್ಪರೊಟ್ಟಿಗೂ ನಾನು ಇಲ್ಲಿ ಕೆಲಸ ಮಾಡಿದೆ.
1: ಬೆಂಗಳೂರಿಗೆ ಹೋಗುವಲ್ಲಿ ಇದ್ರಿ?
0: ಹೌದು, ಇಲ್ಲಿದ್ದು ಶೂಟಿಂಗಿಗೆ ಇನ್ಚಾರ್ಜ್ ನಾನಾಗಿದ್ದೆ, ಶಶಿಧರಡಪ್ಪರದ್ದು.
1: ಈಗ ಇದರ ಜೊತೆಯಲ್ಲಿಯೇ ಈಗ ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದಿರ?
0: ಹೌದು.
1: ಈಗ ತುಳು ಸಿನಿಮಾಗಳಲ್ಲಿ ಎಷ್ಟು ನಟನೆ ಮಾಡಿರ್ಬೋದು?
0: ಒಂದು ಹೆಚ್ಚಿನ ಸಿನಿಮಾದಲ್ಲಿ ಮಾಡಿದ್ದೇನೆ, ಕಡಲಮಗೆ, ಬಂಗಾರ ಪಟ್ಲೇರು, ಬಿರ್ಸೆ, ಬದಿ, ದೇವೇರು, ಹೀಗೆ. ಆದರೆ ಕಲಾ ನಿರ್ದೇಶಕನ ಹೊಣೆಗಾರಿಕೆ ಇರುವಾಗ ಅಭಿನಯಕ್ಕೆ ಹೆಚ್ಚು ಒತ್ತು ಕೊಡಲಿಕ್ಕೆ ಆಗೋದಿಲ್ಲ. ಅದು ಫ್ರೀ ಆಗಿದ್ದರೆ ಮಾತ್ರ ಅಭಿನಯದಲ್ಲಿ ಅಂತ ಸಣ್ಣ ಪುಟ್ಟ ಕೆಲವು ಪಾತ್ರಗಳನ್ನು ಮಾಡಿದ್ದೇನೆ.
1: ಈಗ ನಿಮಗೆ ಲಭಿಸಿದಂಥ ಪಾತ್ರಗಳಲ್ಲಿ ಸ್ವಲ್ಪ ಗಮನಾರ್ಹ ಎನಿಸಿದ್ದು ಯಾವುದು ನೆನಪಾಗ್ತದೆ?
0: ಬಂಗಾರ ಪಟ್ಲೇರ್ ಸಿನಿಮಾ.
1: ಅದರಲ್ಲಿ ಎಂತ ಮಾಡಿದ್ದು?
0: ಅದು ರಾಮಣ್ಣ ರೈ ಮತ್ತು ನಾನು ಹಾಸ್ಯ ಪಾತ್ರ. ಅವರು ನಮ್ಮಿಬ್ಬರ ಹಾಸ್ಯ ಸನ್ನಿವೇಶ ಒಳ್ಳೆದಿತ್ತು.
1: ಹೌದಾ?
0: ಅದರಲ್ಲಿ ಹೆಸರು ಬಂದಿತ್ತು.
1: ಎಷ್ಟು ಸೀನ್ ಎಲ್ಲ?
0: ತುಂಬ ಅದರಲ್ಲಿ ಒಂದು ಕಾಮಿಡಿ ಸೆಕ್ಷನ್ನೇ ನಮ್ಮದಿತ್ತು. ಅದರಲ್ಲಿ ಜಾಸ್ತಿ ನನ್ನ ಪಾತ್ರ ಎದ್ದು ಕಾಣ್ತಿತ್ತು.
1: ಈ ಸಂಭಾಷಣೆ ಎಲ್ಲ ಈಗ ಸಂಭಾಷಣೆ ಬರೆದು ಕೊಡ್ತಾರೆ, ಈಗ ಅದನ್ನು ಉರು ಹೊಡೆದು ಹೇಳಬೇಕೋ ಅಥವಾ ಮತ್ತೆ ಎಡಿಟಿಂಗ್ಲಿ ಸರಿ ಮಾಡುವುದಾ? ಹೇಗೆ
0: ಈ ಸಂಭಾಷಣೆಯನ್ನು ಈ ಅಭಿನಯಕ್ಕೆ ತಕ್ಕಂತೆ ಅದನ್ನು ನಾವು ಹೇಳಬೇಕಾಗ್ತದೆ. ಕೆಲವೆಲ್ಲ ಸನ್ನಿವೇಶಗಳು ಬೇರೆ ಬೇರೆ ರೀತಿಯಲ್ಲಿ ತೆಗೆಯುವಾಗ ಎಲ್ಲರ ಮಿಲನದಲ್ಲಿ ಆಗುವಾಗ ಸಂಭಾಷಣೆ ಬಹಳ ಮುಖ್ಯ ಅಭಿನಯ ಜೊತೆ. ಆವಾಗ ಲೆಂತಿ ಡಯಲಾಗ್ಸ್ ಸ್ವಲ್ಪ ಕಷ್ಟ. ಈ ಕ್ಯಾಮರಾ, ಲೈಟ್, ಎಲ್ಲ ಟೆಕ್ನಿಕ್ ಹೇಳಿದರೆ ಸಿನಿಮಾ ಅಂದರೆ ಎಲ್ಲರ ಸಮೂಹದಲ್ಲಿ ಆಗುವ ಭಾಗ. ಲೈಟಿಂಗ್ನ ಸೌಂಡು ಮತ್ತು ಕಲಾ ನಿರ್ದೇಶನ, ಡ್ರೆಸ್ಸಿನವ್ರದ್ದು, ಮೇಕಪ್ನವ್ರದ್ದು ಎಲ್ಲವೂ ಅದಕ್ಕೆ ಸಮ್ಮಿಲನವಾಗಿ ಅವರ ಸಮಷ್ಟಿ ಇದರಲ್ಲಿ ಆಗುವಂಥ ಕ್ರಿಯೆ ಅದು. ಆದ್ದರಿಂದ

0: ಒಂದು ವೇಳೆ ಎಲ್ಲ ಆಗಿ ಸಂಭಾಷಣೆಗಾರದಲ್ಲಿ ತೊಡಕಾದ್ರೆ ಅಲ್ಲಿ ನಮ್ಮ ಶೆಡ್ಯೂಲು ಸ್ಥಿತಿ ಅಂತಾರಾಗ್ತದೆ. ಅದಕ್ಕಾಗಿ ಅಭಿನಯ ಮಾಡುವವರು ಆಗ ರೀಲಿನ ಸಮಯ, ಈಗ ಡಿಜಿಟಲ್ ಎಷ್ಟು ತಪ್ಪಿ ಹೋದರೂ ಸರಿ ಮಾಡ್ಬೋದು. ರೀಲಿನಲ್ಲಿ ಎಷ್ಟು ಸುತ್ತಿದ್ರು ರೀಲು ಅಷ್ಟು ನಷ್ಟ. ಅದಕ್ಕಾಗಿ ನಿರ್ಮಾಪಕರು ಒಳ್ಳೆ ಅನುಭವಿಸಿದ ಕಲಾವಿದರನ್ನೇ ಆವಾಗ ಹಾಕ್ತಿದ್ರು.
1: ಆದಷ್ಟು ರೀಟೇಕ್ ಇಲ್ಲದೆ
0: ಆಗುವಂಥದ್ದು
1: ಅಲ್ವಾ?
0: ಹೌದು, ಅದು ಎಷ್ಟು ಟೇಕ್ ಆಯಿತು ಅಷ್ಟು ರೀಲು ಹೋಯ್ತು.
1: ಹೋಯ್ತು
0: ರೀಲಿಗೂ ಆಗ ಪರಮಿಟ್ಟಿತ್ತು ಆಗಿನ ಕಾಲದ್ದು, ಇಷ್ಟೇ ರೀಲು ಒಂದು ಚಿತ್ರಕ್ಕೆ ಅಂತ ಕೊಡುದಿತ್ತು. ಅದಕ್ಕಾಗಿ ಆಗಿನ ಸಿನಿಮಾಗಳು ಕಷ್ಟಕರವಾದದ್ದು. ಈಗ ಡಿಜಿಟಲ್ ವಿಧಾನದಲ್ಲಿ ಆದ್ದರಿಂದ ನಮಗೆ ಈಗ ನಾ ಟೆಕ್ನಿಕ್ನಲ್ಲಿ ಏನು ಬೇಕಾದರೂ ಹೇಗೂ ಬೇಕಾದರೂ ಮಾಡ್ಬೋದು.
1: ಈಗ ಆಗ ದೀರ್ಘವಾದ ಸಂಭಾಷಣೆ ಎಲ್ಲ ಇದ್ದಾಗ ಮಧ್ಯಮದಲ್ಲಿ ಕಟ್ ಮಾಡಿ ನಿಲ್ಲಿಸಿ ಹೇಳ್ತಿದ್ರ?
0: ಹೌದು, ಅದಕ್ಕೆ ಫ್ರೇಮ್ ಇಡುತ್ತಾರೆ ಹೇಳ್ತಾರೆ, ಅಥವಾ ಟ್ರಾಲಿ ಶಾಟು, ಬೇರೆ ಬೇರೆ ವಿಧಾನ ಇದೆ. ಅದು ಅಂಥ ಸಂದರ್ಭದಲ್ಲಿ ಕಟ್ ಕಟ್ ಮಾಡಿ ತೆಗಿತಾರೆ, ಫ್ರೇಮನ್ನು ಅಲ್ಲಾಡಿಸದೆ ನಿಂತಲ್ಲೇ ತೆಗಿತಾರೆ. ಇದೆಲ್ಲ ಜಾಣ್ಮೆ ನಿರ್ದೇಶಕ ಮತ್ತು ಕ್ಯಾಮರಾಮನ್
1: ಅದರೊಟ್ಟಿಗೆ ಪೂರಕವಾಗಿ.
0: ಯಾಕಂದ್ರೆ ಸಿನಿಮಾ ರಂಜನೆ ಜನಗಳದ್ದು, ಅದು ಉದ್ಯಮ ಒಂದು. ಸಿನಿಮಾ ಎನ್ನುವುದು ಕಲೆ ಮತ್ತು ಉದ್ಯಮದ ಸಮ್ಮಿಲನ. ಆದ್ದರಿಂದ ವ್ಯಾಪಾರ ದೃಷ್ಟಿಯಲ್ಲಿ ಸಹ, ರಂಜನೆಯ ದೃಷ್ಟಿಯಲ್ಲಿ ಸಹ ಅದಕ್ಕೆ ಸೂಕ್ಷ್ಮ ಗಮನ ಬಹಳ ಅಗತ್ಯ.
1: ಅದೇ ಈಗ ನೀವು ರಂಗಭೂಮಿಯ ಅನುಭವ ಮತ್ತು ಸಿನಿಮಾ ರಂಗದ ಅನುಭವ ಇದೆಲ್ಲ ಪಡೆದದ್ದರಿಂದ ಸ್ವಲ್ಪ ಹೊಕ್ಕು ಬಳಕೆ ನಿಮಗೆ ಜಾಸ್ತಿ ಈ ಇಂಡಸ್ಟ್ರಿಯವರ ಮೇಲೆ.
0: ಹೌದು,
1: ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಈ ಒಂದು ಪರಿಚಯವನ್ನು ಬೇರೆಯವರನ್ನು ಪರಿಚಯಿಸುವ ಮೂಲಕ ಏನಾದರೂ,
0: ಹೌದು, ನನಗೆ
1: ಕಲಾವಿದರನ್ನು ಅದಕ್ಕೆ ನೀವು ಸೂಚಿಸುವ ಮೂಲಕ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದೀರಾ?
0: ಹೌದು, ಈಗ ನನಗೆ ಇಲ್ಲಿ ತುಳು ಸಿನಿಮಾಗಳು ಆಗುವಾಗ ಕೆಲವು ನಟರು ನಟ ನಟಿಯರು ಬೇಕಾಗ್ತಿತ್ತು. ಆದ್ದರಿಂದ ನನಗೆ ಗೊತ್ತಿದ್ದ ಸಹಪಾಠಿಯ ನನಗೆ ಅನುಭವ ಇದೆ ಅಂದರೆ ಸಿನಿಮಾದಲ್ಲಿ ಮಾಡೋದಂದರೆ ಏಕಾಏಕಿ ಮಾಡಿದರೆ ಆಗೋದಿಲ್ಲ, ಅವನಿಗೆ ರಂಗಭೂಮಿಯ ಸ್ವಲ್ಪ ಅನುಭವ ಬೇಕೇ ಬೇಕು. ಹಾಗಾಗಿ ರಂಗಭೂಮಿಯ ನನ್ನ ಕೆಲವು ಕಲಾವಿದರನ್ನು ಸಿನಿಮಕ್ಕೆ ಪಾತ್ರಕ್ಕೆ ಹೋಲನೆ ಆಗುವಂತೆ, ಹೌದು, ಅದಕ್ಕೆ ಬೇಕಾದವರನ್ನು ತುಂಬ ಜನ ಮಾಡಿದ್ದೀನಿ, ತುಂಬ ಕಲಾವಿದರು.
1: ನೀವು ಪರಿಚಯಿಸಿದ್ರಲ್ಲಿ ನಿಮಗೆ ಒಂದು ಸಮಾಧಾನ ತಂದ ಒಂದು ಅಭಿನಯ ಅಂತ ಹೇಳಿ ಆದವರು ಕೂಡ ಇದ್ದಾರಾ?
0: ಇದ್ದಾರೆ, ತುಂಬ ಜನ ಇದ್ದಾರೆ. ಈಗ ಅರವಿಂದ್ ಬೋಳಾರ್ ಉದಾಹರಣೆಗೆ, ಪ್ರದೀಪ್ ಆಳ್ವ, ಮೋಹನ್ ಕೊಪ್ಪಲ, ತುಂಬ ಜನ. ಈಗ ಹರಿಪ್ರಿಯ ಅಂತ ಒಂದು ಕನ್ನಡದಲ್ಲಿ ಹೆಸರುವಾಸಿ ಆಗಿದ್ದಾಳೆ, ಅವಳು ಬದಿ ಸಿನಿಮಾದಲ್ಲಿ ಇದ್ಲು, ಆವಾಗ ಸಹ ನಾನಿದ್ದೆ.
1: ಬಹುಶಃ ಇಷ್ಟೊಂದು ದೀರ್ಘವಾದ ಅನುಭವ ಇದ್ದವರಲ್ಲಿ ಈ ಅನುಭವವನ್ನು ಮುಂದಿನವರಿಗೆ ದಾಟಿಸಬೇಕು ಎನ್ನುವಂಥ ಒಂದು ಮನಸ್ಸು ಕೂಡ ಉಂಟು ಇರ್ತದೆ ಅಲ್ವಾ?
0: ಹೌದು,
1: ಹಾಗೆ ನೀವು ಬರವಣಿಗೆ ಕೂಡ ತೊಡಗಿದ್ದೀರಿ.
0: ಹೌದು,
1: ಬಹುಶಃ ನಿಮ್ಮ ರಂಗಭೂಮಿಯ ಅನುಭವ ಮತ್ತು ಸಿನಿಮಾ ರಂಗದ ಅನುಭವವನ್ನು ಬರಕ್ಕಿಳಿಸುವಂಥ ಪ್ರಯತ್ನವನ್ನು ಕೂಡ ನೀವು ಮಾಡಿದ್ದೀರಿ. ಯಾಕಂದರೆ ಅವರು ನಾಟಕಕಾರರಾದ್ದರಿಂದ ಬರೆಯುವಂಥ ಒಂದು ಹವ್ಯಾಸ ನಿಮಗೆ ಮೊದಲಿನಲ್ಲೂ ಇತ್ತು. ಅದು ಯಾವ ರೀತಿಯಲ್ಲಿ ಪ್ರಕಟ ಆಯಿತು
0: ಅಂದರೆ, ನಾನು ನನ್ನ ಕಂಪನಿಯಲ್ಲಿ ಇರುವಾಗ ನಮಗೊಂದು ಜರ್ನಲಿಸಮ್ ಬರ್ತಿತ್ತು ಕಂಪನಿಯಲ್ಲಿ, ಆವಾಗ ಅವಕಾಶ ಇತ್ತು. ಆವಾಗ ನಾನು ಬೇರೆ ಬೇರೆ ಇದರ ಬಗ್ಗೆ ಅದರಲ್ಲಿ ಲೇಖನಗಳನ್ನು ಕೊಡ್ತಿದ್ದೆ. ಅದೇ ನನಗೆ ಒಂದು ಅಭಿರುಚಿ ಹುಟ್ಟಿ, ಮತ್ತು ನಾಟಕ ರಚನೆ ಮಾಡಿದ್ದರಿಂದ ನನಗೆ ಹೊಳೆದದ್ದು ತುಳು ಭಾಷೆಯ ಸಿನಿಮಾಗಳ ವಿಷಯವನ್ನು ಮುಂದಿನ ಜನಾಂಗಕ್ಕೆ ತಿಳಿಸಬೇಕು ಎನ್ನುವ ಉದ್ದೇಶದಲ್ಲಿ ಅದರ ಆಳವಾದ ಅಧ್ಯಯನ ಮಾಡಿ ಈ 50 ವರ್ಷಗಳು ಆಯ್ದ ಸಂದರ್ಭದಲ್ಲಿ ತುಳು ಬೆಳ್ಳಿತೆರೆ ಸುವರ್ಣಯಾನ ಅಂತ ಕೃತಿ ಇತ್ತೀಚೆಗೆ ನಾನು ಬಿಡುಗಡೆ ಮಾಡಿದೆ.
1: ಅಂದ್ರೆ ಬರಿಲಿಕ್ಕೆ ಯಾವಾಗ ಶುರು ಮಾಡಿದಿರಿ?
0: ಅದು ಸಾಧಾರಣ ಒಂದು 5-6 ವರ್ಷ ಆಯ್ತು.
1: ಅದು ಬಿಡಿಯಾಗಿ ಪ್ರಕಟ ಆಗಿದೆಯಾ?
0: ಅದು ಬಿಡಿಯಾಗಿ ಆಗಲಿಲ್ಲ, ಮೊದಲು ನಾನು ಅದಕ್ಕೆ ಒಂದು ಟ್ರಯಲ್ ಆಗಿ ಹೇಗೆ ಈ ಪುಸ್ತಕದ ಒಂದು ನನಗೆ ಹೇಗೆ ಹೊರತರೋದು, ಅದರ ಒಂದು ಚೌಕಟ್ಟು ಹೇಗೆ ಮಾಡುವುದಂತ ಶುರುವಿಗಾಗಿ ನಾನು 50 ತುಳು ಸಿನಿಮಾಗಳು ಬಂದ ಸಂದರ್ಭದಲ್ಲಿ ತುಳು ಭಾಷೆಯ ಸುವರ್ಣ ಚಲನಚಿತ್ರಗಳು ಎಂಬ ಪುಸ್ತಕ ಬರೆದಿದ್ದೆ. ಅದು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಮೂಲಕ ಪ್ರಕಟವಾಯಿತು. ಅದೇ ಆಧಾರ ಇಟ್ಕೊಂಡು ಅದರ ಮುಂದುವರಿದ ಭಾಗವಾಗಿ ಇಡೀ ತುಳು ಚಿತ್ರರಂಗದ ಇತಿಹಾಸ, ಅಲ್ಲದೆ ರಂಗಭೂಮಿಯ ಬಗ್ಗೆ ಲೇಖನಗಳನ್ನು ಪತ್ರಿಕೆಗಳಿಗೆ ಕೊಡ್ತಿದ್ದೆ. ಅದೇ ಇದರಲ್ಲಿ ಇಡೀ ತುಳು ಸಿನಿಮಾದ ಮೂಲ ಎಲ್ಲಿಂದ ಆರಾಮಾಯಿತು, ಹೇಗೆ ಆಯಿತು, ಸಮಗ್ರ ಮಾಹಿತಿ ಮತ್ತು ದಾಖಲೆ ಇದಕ್ಕೆ ಒತ್ತು ಕೊಟ್ಟು ಒಂದು 435 ಪೇಜಿನ ತುಳು ಬೆಳ್ಳಿತುರೆ ಸುವರ್ಣಯಾನವನ್ನು ಪುಸ್ತಕ ಬಿಡುಗಡೆ ಮಾಡಿದೆ.
1: ಒಂದು ದೊಡ್ಡ ಮಟ್ಟದ
0: ಸಾಧನೆ,
1: ಸಾಧನೆ ಅದು.
0: ಅದು ಒಂದು 5-6 ವರ್ಷಗಳ ಅದಕ್ಕೆ ಶ್ರಮ ಬಿದ್ದಿದೆ.
1: ಈಗ ಅಷ್ಟೀಗ ಬೆಳ್ಳಿತೆರೆಯ ಒಂದು ಸುವರ್ಣಯಾನ ಅಂತ ಹೇಳಿದ್ರೆ ಒಂದು 50 ಸಿನಿಮಾಗಳು
0: 50 ವರ್ಷಗಳ
1: ಇತಿಹಾಸ, ಸಿನಿಮಾಗಳ ಸಂಖ್ಯೆ ತುಂಬಾ ಇದೆ.
0: ಹೌದು,
1: ಅಲ್ವಾ?
0: ಹೌದು,
1: ನೀವು ನೋಡಿದ
0: ನೂರಕ್ಕೆ ಮಿಕ್ಕಿ
1: ನೀವು ನೋಡಿದ ಫಿಲ್ಮ್ಗಳು ಇದ್ದದ್ದಿರ್ಬೋದು.
0: ಸಾಧಾರಣವಾಗಿ ನಾನು ಎಲ್ಲ ತುಳು ಸಿನಿಮಾಗಳನ್ನು ನೋಡಿದ್ದೇನೆ.
1: ಈಗ ನಿಮ್ಮ ಈ ಪುಸ್ತಕದಲ್ಲಿ ಬರುವಂತ ಎಲ್ಲ ನೀವು
0: ನೋಡಿದ್ದೇನೆ. ಆದ್ದರಿಂದ ಅದರ ವಿಷಯ ಬರೆಯಲಿಕ್ಕೂ ಅದರ ಕತೆ ವಿವರವಾಗಿ ನೀಡಲು ಸಾಧ್ಯವಾಯಿತು.
1: ಈಗ ಎಲ್ಲಿಂದ ತೊಡಗಿದ್ದೀರಿ ನೀವು, ಯಾವ ಸಿನಿಮಾದಿಂದ ತೊಡಗಿದ್ದೀರಿ?
0: ಎನ್ನ ತಂಗಡಿ ಸಿನಿಮಾದಿಂದ.
1: ಎನ್ನ ತಂಗಡಿದಿಂದ?
0: ಅದು ತುಳು ಸಿನಿಮಾದ್ದು. ನಾನು ಇದರ ಚರಿತ್ರೆ ಬರೆಯುವಾಗ ತುಳುನಾಡಿನ ಸಿನಿಮಾ ಚರಿತ್ರೆಯನ್ನೇ ತೆಗೆದಿದ್ದೇನೆ. ಯಾಕಂದರೆ ಭಾರತೀಯ ಸಿನಿಮಾ ರಂಗದಲ್ಲಿ ನಮ್ಮ ತುಳುವರ ಪ್ರಭಾವ ಹೆಚ್ಚಿದೆ. ಯಾವ ಭಾಷೆಯಲ್ಲಿ ತೆಗೆದ್ರೂ ಕೂಡ ತುಳುವರು ಹಿಂದಿ ಆಗಲಿ ಅಥವಾ ಭೋಜಪುರಿ ಆಗಲಿ ಅಥವಾ ತಮಿಳಾಗಲಿ ತೆಲುಗಾಗಲಿ ದೊಡ್ಡ ದೊಡ್ಡ ಹೆಸರುಗಳು ನಮ್ಮ ತುಳುವವರದ್ದು ಇದೆ. ತುಳುವವರು ತಂತ್ರಜ್ಞರು ಇದ್ದಾರೆ, ಕಲಾವಿದರು ಇದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ. ಈಗ ತುಳುನಾಡ ಚಿತ್ರರಂಗದಲ್ಲಿ ಅವರದೇ ಎಲ್ಲ ಹೆಸರನ್ನು ಅದಕ್ಕೆ ಸೇರಿಸಿ ಈವನ್ ಮುಖಿ ಚಿತ್ರಕಾಲದಿಂದ ಶಿವರಾಮ್ ಕಾರಂತರಿಂದ ಹಿಡಿದು ಇಲ್ಲಿಯ ತುಳುನಾಡಿನಲ್ಲಿ ಸಿನಿಮಾ ಟಾಕೀಸ್ ಯಾವಾಗದಿಂದ ಆರಂಭವಾಗಿಂದ ಹಿಡಿದು ತುಳು ಸಿನಿಮಾಗಳ ಆರಂಭ ಹೇಗಾಯಿತು, ಹೀಗೆ ವಿಭಾಗವಾಗಿ ಹಂತ ಹಂತವಾಗಿ ಈ ಪುಸ್ತಕ ರಚನೆಯಾಗಿದೆ.
1: ಅಂದರೆ ಒಂದು ಸಿನಿಮಾದ ಬಗ್ಗೆ ಬರೆಯುವಾಗ ಸಿನಿಮಾದ ಕಥಾವಸ್ತು ಅದರ ತಂತ್ರಜ್ಞರು ನಟರು ಬೇರೆ ಬೇರೆ ತಾಂತ್ರಿಕ ವರ್ಗ ಇತ್ಯಾದಿಗಳೆಲ್ಲ ಉಲ್ಲೇಖ ಉಂಟು ಅದರಲ್ಲಿ.
0: ಅದರಲ್ಲಿ ಎಲ್ಲವಿದೆ, ಕಲಾವಿದರ ಬಗ್ಗೆ, ನಿರ್ದೇಶಕರ ಬಗ್ಗೆ, ಸಿನಿಮಾದ ಬಗ್ಗೆ, ಸಿನಿಮಾ ಇಲ್ಲಿಯ ಪರಿಸರದ ಬಗ್ಗೆ, ತುಳುನಾಡಿನ ಬಗ್ಗೆ, ತುಳುನಾಡಿನಿಂದ ಉಗಮವಾದ ಚಿತ್ರದ ಬಗ್ಗೆ. ಅಂದರೆ ಇಲ್ಲಿ ಕೆಲವು ಚಿತ್ರೀಕರಣವಾಗಿದೆ, ಇಲ್ಲಿ ಕೆಲವು ಇಲ್ಲಿಯವರು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಕನ್ನಡ ಸಿನಿಮಾ. ಮತ್ತು ಇಲ್ಲಿ ಈ ನೆಲದಲ್ಲಿ ಇದ್ದವರು ದೊಡ್ಡ ದೊಡ್ಡ ಹೆಸರುಗಳು ಹಿಂದಿ ಚಿತ್ರರಂಗದಲ್ಲಿ, ಐಶ್ವರ್ಯ ಶೆಟ್ಟಿ, ಅನುಷ್ಕಾ ಶೆಟ್ಟಿ, ರಾಮ್ ಶೆಟ್ಟಿ, ಫೈಟರ್ ಶೆಟ್ಟಿ, ಮನಮೋಹನ್ ಶೆಟ್ಟಿ, ಶಾರುಖ್ ಖಾನು, ಎಲ್ಲ ಅಂಥದ್ದೆಲ್ಲ, ಗುರುದತ್ ಶ್ಯಾಮ್ ಬೆನಗಲ್ ಇವರೆಲ್ಲ ಇಲ್ಲಿಯ ಒಂದು ಮಣ್ಣಿನ ವಾಸನೆ ಇದ್ದವರು ಅವರೆಲ್ಲ ಚಿತ್ರರಂಗದಲ್ಲಿ ಇದ್ದಾರೆ. ಅದರೆಲ್ಲ ಸ್ವಿಚ್ಚ ಅದರಲ್ಲಿ ಆಗಿದೆ.
1: ಈಗ ನೀವು ಗಮನಿಸಿದ ಹಾಗೆ ಆರಂಭದಲ್ಲಿ ನಾಟಕ ರಂಗದಿಂದಲೇ ಕಲಾವಿದರು ಸಿನಿಮಾ ರಂಗಕ್ಕೆ ಹೋದದ್ದು. ನಾಟಕ ರಂಗದಲ್ಲಿ ಕೆಲಸ ಮಾಡಿದವರೇ ಸಿನಿಮಾ ತೆಗೆದದ್ದು ಈಗ ಕೆ ಎನ್ ಟೈರನ್ನಂಥವರೆಲ್ಲ ಅಲ್ವಾ?
0: ಹೌದೌದು.
1: ಅಂಥ ಸಂದರ್ಭದಲ್ಲಿ ಈಗ ನೀವು ಗಮನಿಸಿದ ಹಾಗೆ ಸುಮಾರು ಕಪ್ಪು ಬಿಳುಪು ಚಿತ್ರಗಳು ಎಷ್ಟು ಆಗಿರ್ಬೋದು ತುಳುವಿನಲ್ಲಿ?
0: ಒಂದು ಆವಾಗ ಒಂದು 10-20 ಆಗಿದೆ.
1: ಅದು 20 ಆಗಿದೆ.
0: ಆಮೇಲೆ ನಾವು ಕಲ್ಲರ್ ಬಂತು, ತುಳುವಿನಲ್ಲಿ ಸಹ ಕಲ್ಲರ್ ಬಂತು.
1: ಈಗ ಮೊದಲ ವರ್ಣಚಿತ್ರ ಯಾವುದು ತುಳುವಿನಲ್ಲಿ ಬಂದದ್ದು?
0: ಕರಿಯಾಣಿ ಕಟ್ಟಂದಿ ಕಂಡನಿ.
1: ಕಂಡನಿ.
0: ಅಲ್ಲಿಂದ
1: ಇಲ್ಲಿವರೆಗೆ ಸಾಮಾನ್ಯ ಎಷ್ಟು ಸಿನಿಮಾಗಳಾಗಿರ್ಬೋದು?
0: ಈಗ ಒಟ್ಟು ಈಗದ ಹಂತಕ್ಕೆ ಬರುವಾಗ 100-135 ಹಂತಕ್ಕೆ ಬಂದಿದ್ದೇವೆ. 50 ವರ್ಷಗಳಾಗುವಾಗ 115 ಸಿನಿಮಾಗಳಾಯಿತು. ಅದರಲ್ಲೊಂದು 20 ಸಿನಿಮಾಗಳನ್ನು ತೆಗೆದ್ರೆ ಉಳಿದೆಲ್ಲ ವರ್ಣಚಿತ್ರಗಳು.
1: ಈಗ ಕಥಾವಸ್ತುವನ್ನು ನಾವು ನೋಡಿದರೆ ಈಗ ಹಿಂದೆ ಎಲ್ಲ ನಾಟಕಗಳನ್ನೇ ಸಿನಿಮಾ ಮಾಡ್ತಾ ಇದ್ರು.
0: ಹೌದು
1: ಅಲ್ವಾ?
0: ಹೌದು.
1: ಈಗ ಈಗಲೂ ಮಾಡ್ತಾರೆ.
0: ಹೌದು.
1: ಅಂಥ ಸಂದರ್ಭದಲ್ಲಿ ಸಿನಿಮಾಗಳಿಗಾಗಿಯೇ ಕತೆ ಬರೆದು ಬಂದದ್ದು ಕಪ್ಪು ಬಿಳುಪಿನ ಸಿನಿಮಾಗಳು ಎಷ್ಟಿರ್ಬೋದು?
0: ತುಂಬ ಇದೆ. ಆಗಿನ ಹೆಚ್ಚಿನ ಆರಂಭದ ಸಿನಿಮಾಗಳು ನಾಟಕದ ಕಥಾವಸ್ತುಗಳನ್ನೇ ಆಯ್ಕೆ ಮಾಡಿದ್ದು. ಯಾಕಂದರೆ ಸಿನಿಮಾದಲ್ಲಿ ಕಥಾವಸ್ತು ಬಹಳ ಮುಖ್ಯ. ಯಾಕೆ ಹೇಳಿದರೆ ನಮಗೆ ಒಂದು ಖಚಿತವಾಗಿ ಇದರಲ್ಲಿ ಈ ಕತೆ ಸಿನಿಮಾಕ್ಕಾಗ್ಬೋದು ಅಂತ ಅನುಭವ ಆದರೆ ಅದಕ್ಕಾಗಿ ಧೈರ್ಯಕ್ಕೆ ನಾವು ಮಾಡಿದ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು, ಕೆ ಎನ್ ಟೈಲರ್ನ ಹೆಚ್ಚಿನ ಸಿನಿಮಾಗಳು ನಾಟಕದ್ದೇ, ನಾಟಕ ಕಥಾವಸ್ತು.
1: ಈಗ ಈ ಬಂಡವಾಳ ಹೂಡಿಕೆ, ಈಗ ಹಿಂದೆ ಎಲ್ಲ ಅಷ್ಟು ದೊಡ್ಡ ಮೊತ್ತದ ಬಂಡವಾಳ ಬೇಕಾಗ್ತಿರ್ಲಿಲ್ಲ, ಆದರೂ ಕೂಡ ನಾ ಈಗಿನ ಹಾಗೆ ಸ್ಟುಡಿಯೋಗಳೆಲ್ಲ ಇಲ್ಲಿ ಮಂಗಳೂರಿನಲ್ಲೆಲ್ಲ ಇರಲಿಲ್ಲ ಅಲ್ವಾ? ಈಗ ಸಂಕಲನ ಎಲ್ಲ ಮಾಡಬೇಕಾಗಿದೆ, ಮೆಟ್ರಾಸಿಗೋ ಬೆಂಗಳೂರಿಗೆ ಹೋಗಬೇಕಾಗ್ತದೆ ಅಲ್ವಾ? ಹಾಗಾಗಿ ಅದನ್ನೆಲ್ಲ ಹೇಗೆ ನಿಭಾಯಿಸ್ತಿದ್ರು?
0: ಅಂದರೆ ಮೊದಲಾಗಿ ಇಲ್ಲಿಯ ಪರಿಧಿ, ಯಾಕಂದರೆ ತುಳು ಭಾಷೆಯ ಸೀಮಿತ ಪ್ರದೇಶ, ಅದಕ್ಕೆ ತಕ್ಕಂತೆ ಸಿನಿಮಾ ನಿರ್ಮಾಣ ಮಾಡಬೇಕು. ಆ ಸಿನಿಮಾ ಹೆಚ್ಚು ಪ್ರದರ್ಶನವಾಗುವ ಏರಿಯಾಗಳನ್ನು, ಟಾಕೀಸ್ಗಳನ್ನು ನೋಡಿಕೊಂಡು ಸಿನಿಮಾದ, ನಾವು ಭಾಷೆಯನ್ನು ನೋಡಿಕೊಂಡು ಸಿನಿಮಾದಕ್ಕೆ ಬಜೆಟ್ ಹಾಕಬೇಕು. ಅದಕ್ಕಾಗಿ ಆದಷ್ಟು ಸಣ್ಣ ಬಜೆಟಲ್ಲಿ ಸಣ್ಣ ವೆಚ್ಚವಾಗುವ ಹಾಗೆ ಎಲ್ಲರ ಸಹಕಾರದೊಂದಿಗೆ, ಅಂದರೆ ಎಲ್ಲಕ್ಕೂ ನಾವು ದುಡ್ಡು ಕೊಟ್ಟು ಮಾಡಿದ್ರೆ ತುಳು ಸಿನಿಮಾಗಳು ಆಗಲಿಕ್ಕಿಲ್ಲ. ಆದಷ್ಟು ಕೆಲವರ ಸಹಕಾರ ಸಹಾಯ ಎಲ್ಲವನ್ನು ಸಂಗ್ರಹಣೆ ಮಾಡಿಕೊಂಡು ಭಾಷೆ ಮೇಲೆ ಅಭಿಮಾನವಿಟ್ಟು ತುಳು ಸಿನಿಮಾಗಳನ್ನು ಮಾಡ್ತಿದ್ರು.
1: ಈಗ ನೀವು ಹೇಳಿದ ಹಾಗೆ ತುಂಬಾ ಕೈ ಸಿಟ್ಟುಕೊಂಡವರು ಕೂಡ ಇದ್ದಾರೆ ಅಲ್ವಾ?
0: ಹೌದು.
1: ಹಾಕಿದ ಬಂಡವಾಳ ಬಾರದೇ ಕಷ್ಟಪಟ್ಟವರು ತುಂಬಾ ಇದ್ದಾರೆ.
0: ಹೌದು.
1: ಮತ್ತೆ ಅದು ಇವತ್ತಿನವರೆಗೂ ಕೂಡ ಹಾಕಿದ ಬಂಡವಾಳ ಪೂರ್ತಿ ಬರ್ತದೆ ಎನ್ನುವ ನಂಬಿಕೆ ಖಂಡಿತ ಇಲ್ಲ ಅಲ್ವಾ?
0: ಹೌದೌದು.
1: ಹಾಗಾಗಿ ಸಿನಿಮಾ ಎನ್ನುವಂಥದ್ದನ್ನು ವಾಣಿಜ್ಯ ಉದ್ದೇಶದಿಂದ ಮಾಡಲಿಕ್ಕೆ ಹೊರಟ್ರೆ ಅದರಿಂದ ಸೋಲೆ.

0: ಇದಕ್ಕೆ ಹೇಳೋದು ಸಿನಿಮಾ ರಂಗದ ಅನುಭವ ಬಹುಮುಖ್ಯ. ಸಿನಿಮಾ ರಂಗದ ವ್ಯವಹಾರ ಜ್ಞಾನ, ತಂತ್ರಜ್ಞಾನ ಮತ್ತು ಅವೇ ವ್ಯಾಪಾರೀಕರಣದ ಎಲ್ಲ. ಯಾಕಂದರೆ ಸಿನಿಮಾ ಮಾಡೋದು ಮುಖ್ಯವಲ್ಲ, ಸಿನಿಮಾ ಮಾಡಿದ ಮೇಲೆ ಬಿಡುಗಡೆ ಮಾಡೋದು ದೊಡ್ಡ ಸಾಹಸ.
1: ಖಂಡಿತ ಖಂಡಿತ.

0: ಈಗ ಸಿನಿಮಾ ಆಗಲಿ ನಾಟಕ ಆಗಲಿ ಒಂದು ಕಾಲಕ್ಕೆ ಜನಪ್ರಿಯ ಆಗ್ತದೆ, ಅಲ್ಲಿಗೆ ಮುಗಿದು ಹೋಗ್ತದೆ. ಈಗೀಗ ಹಳೆಯ ಕೆಲವು ಸಿನಿಮಾಗಳು ಈಗ ಸಿಗುವುದೇ ಇಲ್ಲ ನಮಗೆ ಅಲ್ವಾ. ಆದ್ರೆ ಶಾಶ್ವತ ಆಗಿ ಉಳಿದು ಯಾವ್ದು ಅಂತ ಹೇಳಿದ್ರೆ ಅಕ್ಷರ ಇಲ್ಲದ ಅಕ್ಷರ ಅಲ್ವಾ. ಹಾಗಾಗಿ ನೀವು ಮನಸ್ಸು ಮಾಡಿ ಒಂದು ತಪಸ್ಸಿನ ಹಾಗೆ ಇದೊಂದು ಪುಸ್ತಕವನ್ನು ನೀವು ಹೊರಗೆ ತಂದಿದ್ದೀರಿ. ಈಗ ಅದನ್ನು ಮಾಡಬೇಕು ಅಂತಿದ್ರೆ ತುಂಬಾ ಖರ್ಚು ವೆಚ್ಚಗಳು ಆಗ್ತವೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡೇ ನೀವು ಅದಕ್ಕೆ ಮುಂದುವರೆದುಕೊಂಡು ಬಂದ್ರ?
1: ಹೌದು, ಯಾಕಂದ್ರೆ
0: ಮೂಲಗಳು ಸಂಪನ್ಮೂಲಗಳು ಎಲ್ಲಿಂದ ಬರುತ್ತೆ?
1: ಈಗ ತುಳು ಭಾಷೆಯ ಮೂಲ ಯಾರಿಗೂ ಏನು ಗೊತ್ತಿರಲಿಲ್ಲ. ನನಗೆ ಮೊದಲಿಂದಲೂ ಅದರ ಒಡನಾಟ ಇದ್ದು ಅದರ ಒಳ ನೋಟ ಎಲ್ಲ ಗೊತ್ತಿದ್ದು. ಯಾಕಂದ್ರೆ ನಟನೆ ಮಾಡಿದವನಿಗೆ ನಟನೆ ಮಾತ್ರ ಗೊತ್ತಿರುವುದು. ನಾನು ಅದರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೆ, ಅಭಿನಯದಲ್ಲಿ ತೊಡಗಿಸಿಕೊಂಡಿದ್ದೆ, ಅಥವಾ ಅಲ್ಲಿ ಕಲಾ ನಿರ್ದೇಶನ ಅಲ್ಲದೆ ಲೊಕೇಶನ್ ಕಥಾವಸ್ತು ಆರಂಭವಾಗುವುದು ಅಂದರೆ ಚಿತ್ರಕಥೆ ಆರಂಭವಾಗುವಲ್ಲಿಂದ ತೊಡಗಿಸಿಕೊಂಡವ ನಾನು, ರಾಮ್ ಶೆಟ್ಟಿಯವರೊಟ್ಟಿಗೆ, ಮಚನ್ನಾಥ್ ಪಾಂಡೇಶ್ವರೊಟ್ಟಿಗೆ. ಆದ್ದರಿಂದ ಸಿನಿಮಾ ನಿರ್ಮಾಣದ ಮೂಲ ಹರಿಯೋದು ಅಲ್ಲಿಂದ, ಸಿನಿಮಾ ಬಿಡುಗಡೆ ಆಗುವವರೆಗೆ ನಾನು ಅದು ಅವರೊಟ್ಟಿಗಿದ್ದು ಕೆಲಸ ಮಾಡಿದವ. ಆ ಅನುಭವದಿಂದ ನನಗೆಲ್ಲ ಸಿನಿಮಾದ ಗೊತ್ತಿದ್ದರಿಂದ ಈ ಪುಸ್ತಕ ಬರೆಯಲು ನನ್ನಿಂದ ಸಾಧ್ಯವಾಯಿತು ಒಂದು. ಮತ್ತೆ ಯಾರಿಗೂ ಇದು ಮುಂದಿನ ಜನಾಂಗಕ್ಕೆ ತಿಳಿಯದೆ ಹೋಗುವುದು ಬಾರದು, ತುಳು ಭಾಷೆ ಅಭಿಮಾನ ಇಟ್ಟು ಇದನ್ನು ಕಷ್ಟಪಟ್ಟು ಸಂಗ್ರಹಿಸಿ ಮಾಡಿದ್ದು ನಾನು.
0: ಈಗ ಈ ಪುಸ್ತಕ ಬಿಡುಗಡೆ ಆಗಿತ್ತು, ಹೇಗೆ ಪ್ರತಿಕ್ರಿಯೆ ಉಂಟು ಜನಗಳದ್ದು?
1: ಈ ಪುಸ್ತಕ ಒಳ್ಳೆ, ನಾನು ಮಂಗಳೂರಲ್ಲಿ ಬಿಡುಗಡೆ ಆಯಿತು, ಮಂಗಳೂರು ಪುರಭವನದಲ್ಲಿ ಪ್ರದರ್ಶನ ಬಿಡುಗಡೆಯ ದಿವಸವೇ 100 ಮಿಕ್ಕಿ

0: ಪುಸ್ತಕಗಳು ಹೋಗಿದೆ.
1: ಎಷ್ಟು ಪ್ರತಿ ಮಾಡಿದಿರಿ?
0: 1,000. ಆಮೇಲೆ ನಾನು ಮತ್ತೆ
1: ಮುಖಬೆಲೆ ಎಷ್ಟು ಇಟ್ಟಿದ್ದೀರಿ?
0: 750. ಈಗ ಅದನ್ನು ರಿಯಾಯಿತಿ ದರದಲ್ಲಿ ಸಹ ಸಮಾರಂಭಗಳಲ್ಲಿ ಕೊಡುತ್ತಿದ್ದೇನೆ. ಈಗ ನನ್ನ ಮಂಗಳೂರಲ್ಲಿ ಆದಮೇಲೆ ನಾನು ಮತ್ತೆ ಅದನ್ನು ದುಬೈಯಲ್ಲಿ ರಿಲೀಸ್ ಮಾಡಿದೆ ಏಪ್ರಿಲಲ್ಲಿ. ಆಮೇಲೆ ನಾನೀಗ ಮೊನ್ನೆ ಇತ್ತೀಚೆಗೆ ಸೆಪ್ಟೆಂಬರಲ್ಲಿ ಬೆಂಗಳೂರಿನಲ್ಲಿ ಮಾಡಿದೆ.
1: ಈಗ ಬೆಂಗಳೂರಲ್ಲಿ ಮಾಡುವಂತಹ ಒಂದು ಅಗತ್ಯ ಹೇಗೆ ಕಂಡಿತು ನಿಮಗೆ?
0: ಯಾಕೆಂತ ಹೇಳಿ
1: ಸಂದರ್ಭ ಹೇಗೆ ಬಂತು?
0: ಸಂದರ್ಭ ಹೇಳಿದ್ರೆ ತುಳು ಸಿನಿಮಾಗಳಿಗೆ ಹೆಚ್ಚಿನವರು ಬೆಂಗಳೂರಿನವರು, ತುಳು ಸಿನಿಮಾದ ನಟ ನಟಿಯರು ಆಗಲಿ ಹೆಚ್ಚಿನವರು ಅಲ್ಲಿದ್ದರು. ಲೀಲಾವತಿ, ಜಯಮಾಲಾ, ಉಷಾ ಭಂಡಾರಿ, ವಿನಯ ಪ್ರಸಾದ್, ಕನ್ನಡದ ಕೆಲವರು ನಟರು ತುಳು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದೂ ಅಲ್ಲದೆ ಹೆಚ್ಚಿನ ನಮ್ಮ ತಂತ್ರಜ್ಞರು ನಟ ನಟಿಯರು ಬೆಂಗಳೂರಿನಲ್ಲಿದ್ದಾರೆ. ಆದ್ದರಿಂದ ತುಳು ಭಾಷೆಗೆ ಅಲ್ಲಿ ಸಂಘಟನೆಗಳು ದೊಡ್ಡದಿದೆ. ಆ ಭಾಷೆಗೋಸ್ಕರ ಅಲ್ಲಿ ಕೆಲವು ಸಂಘಟನೆಗಳು ಇರುವುದರಿಂದಲೂ, ತುಳು ಭಾಷೆ ಸಿನಿಮಾದ ಕೆಲವು ನಟ ನಟಿಯರು ಅಲ್ಲಿರುವುದರಿಂದಲೂ ನನಗೆ ಬೆಂಗಳೂರಲ್ಲಿ ಇದನ್ನು ಬಿಡುಗಡೆ ಮಾಡಲೇಬೇಕು ಅಂತ ಮೊದಲಿನಿಂದಲೂ ಆಸೆ ಇತ್ತು. ಅಲ್ಲದೆ ಜಯಮಾಲಾ, ಲೀಲಾವತಿ ಅವರನ್ನೆಲ್ಲ ಇದರೊಟ್ಟಿಗೆ ಒಟ್ಟು ಕೂಡಿಸಬೇಕು ಅಂತ ದೊಡ್ಡ ಮನಸ್ಸಿತ್ತು. ಅದು ಮೊನ್ನೆ ನಾನು ಸೆಪ್ಟೆಂಬರಲ್ಲಿ ಮಾಡಿದಾಗ ಅದು ಪರಿಪೂರ್ಣ ಆಯಿತು.
1: ಅವರೆಲ್ಲ ಬಂದಿದ್ರ?
0: ಅವರೆಲ್ಲರ ಸಂಪರ್ಕದಲ್ಲಿ ಅದಾಯಿತು. ಲೀಲಾವತಿಯವರ ನಿವಾಸಕ್ಕೆ ತೆರಳಿ ಅವರನ್ನು ಗೌರವಿಸಿದೆ. ಜಯಮಾಲರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನಿಂತರು. ಅಲ್ಲಿಯ ಕೆಲವು ನಿರ್ಮಾಪಕರು, ನಿರ್ದೇಶಕರು, ನಟ ನಟಿಯರು ಎಲ್ಲರೂ ನನಗೆ ಸಹಾಯ ಮಾಡಿದರು.
1: ಈಗ ಬಿಡುಗಡೆ ಮಾಡಿದ ಯಾರು?
0: ಗಿರೀಶ್ ಕಾಸರವಳ್ಳಿ.
1: ಗಿರೀಶ್ ಕಾಸರವಳ್ಳಿ. ಮಂಗಳೂರಲ್ಲಿ ಯಾರು?
0: ಮಂಗಳೂರಲ್ಲಿ ವಿವೇಕ್ ರೈ.
1: ದುಬೈಯಲ್ಲಿ?
0: ದುಬೈಯಲ್ಲಿ ಅಲ್ಲಿ ಒಂದು ವಿಕ್ಯಾನಂದ ಸ್ವಾಮೀಜಿ ಅಂತ ಕಾರ್ಕಳದವರು.
1: ಹಾಗೆ ಹಾಗೆ ಬಿಡುಗಡೆ ಸಮಾರಂಭಗಳಲ್ಲಿ ಸ್ವಲ್ಪ ಪುಸ್ತಕಗಳು ಜನಗಳಿಗೆ ಮುಟ್ಟುವುದಕ್ಕೂ ಕೂಡ ಅವಕಾಶ ಆಯಿತು. ಈಗ ಸದ್ಯಕ್ಕೆ ನಿಮ್ಮ ಪುಸ್ತಕ ಬೇಕಿದ್ರೆ ಹೇಗೆ ಸಂಪರ್ಕ ಮಾಡಬಹುದು?
0: ಅದು ನವ ಕರ್ನಾಟಕದಲ್ಲಿ ಲಭ್ಯವಾಗ್ತದೆ. ಅಲ್ಲದೆ ಹೆಚ್ಚಿನ ಅವರು ನನ್ನ ಅಲ್ಲಿ ಸಂಪರ್ಕ ಮಾಡಿ ಕೇಳಿದ್ರು ಸಿಗ್ತದೆ.
1: ಈಗ ಎರಡನೇ ಆವೃತ್ತಿ ಏನಾದರೂ ಸರ್ವ ಯೋಚನೆ ಉಂಟಾ?
0: ಇದರ ಮುಂದಿನ ಭಾಗವನ್ನು ಮಾಡುದು ಇದು ಇನ್ನು ಯಾರಾದರೂ ಬರೆಯುವವರಿಗೆ ಇದು ಆಧಾರ. ಅಲ್ಲದೆ ಇದರ ಮೂಲಕ ಯಾರಾದರೂ PhD ಮಾಡುವುದಾದ್ರೆ ದಾಖಲೆ, ಮಾಹಿತಿ ಇದಕ್ಕೆಲ್ಲವೂ ಮೂಲ ಈ ಪುಸ್ತಕ. ಹಾಗೆ ನಾನು ಇದನ್ನೊಂದು ನನ್ನ ನೆನಪಿಗೆ ಮುಂದಿನ ಜನಾಂಗಕ್ಕೆ. ಮೊನ್ನೆ ಲೀಲಾವತಿಯವರು ಅದನ್ನು ಹೇಳುವಾಗ ಇದು ತಿಳಿಯಲಿ ಮುಂದಿನ ಜನಾಂಗಕ್ಕೆ ಹೇಳಿದಾಗ ಅವರೊಂದು ಮಾತು ಹೇಳಿದರು. ಅದೊಂದು ಬಹಳ ಖುಷಿಯ ವಿಷಯ. ಲೀಲಾವತಿ ಹೇಳಿದ್ರು ಮುಂದಿನ ಇದು ತಿಳಿಯಲಿ ಅಲ್ಲ, ಮುಂದಿನವರೆಗೆ ಇದು ಉಳಿಯಲಿ ಅಂತ ಒತ್ತು ಮಾತಿನಲ್ಲಿ ಹೇಳಿದ್ದು ನನಗೂ ಖುಷಿ ಆಯಿತು. ಅದು ಮುಂದಿನವರೆಗೆ ಉಳಿಯಲಿ ಅನ್ನುವ ಭಾವನೆಯಲ್ಲಿ ಈ ಪುಸ್ತಕ ಆಯಿತು.
1: ಬಹಳ ಒಳ್ಳೆಯದು ತಮ್ಮ ಲಕ್ಷ್ಮಣರೇ. ಬಹುಶಃ ಬಹಳ ದೀರ್ಘವಾದಂಥ ರಂಗಭೂಮಿ ಅನುಭವ.
0: ಹೌದು.
1: ಅದನ್ನು ದಾಖಲಿಸುವಂಥ ಒಂದು ಪ್ರಯತ್ನ.
0: ಹೌದು.
1: ಅದರಲ್ಲಿ ನೀವು ಸಕ್ಸಸ್ ಆದದ್ದು ಕೂಡ ದೊಡ್ಡ ಸಂಗತಿ.
0: ಹೌದು.
1: ಆದ್ದರಿಂದ ಬಹುಶಃ ಮುಂದಿನವರೆಗೆ ನೀವು ಹೇಳಿದಾಗೆ PhDಗೋ ಅಥವಾ ಇನ್ನಿತರ ರೆಫರೆನ್ಸ್ಗಳಿಗೆ.
0: ಹೌದು.
1: ಇವತ್ತೊಂದು ಆಕರ ಗ್ರಂಥ ಅಂತ ಹೇಳಿದ್ರೆ ನಿಮ್ಮ ಬೆಳ್ಳಿ ತೆರೆಯ ಸುವರ್ಣಯಾನ.
0: ಹೌದು.
1: ಖಂಡಿತ. ಮತ್ತೆ ಅದರ ಮುಂದುವರಿದ ಭಾಗವನ್ನು ಇನ್ಯಾರಾದ್ರೂ ಮಾಡಬಹುದು ಅಲ್ವಾ?
0: ಹೌದು.
1: ನಮ್ಮ ಕಾಲದವರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೊಂದು ಪ್ರೇರಣೆಯನ್ನ ನೀವು ಕೊಟ್ಟಿದ್ದೀರಿ. ಬಹಳ ಒಳ್ಳೆಯ ಸಂಗತಿ ಇದು. ಬಹುಶಃ ಈಗಾಗಲೇ ಹಲವು ಕಾಪಿಗಳು ಕೂಡ ಹೋಗಿರಬಹುದು ಅಲ್ವಾ?
0: ಹೌದು.
1: ಹಾಗಾಗಿ ಮತ್ತೊಂದು ಮರುಮುದ್ರಣ ಮಾಡುವಂತ ಅವಕಾಶ ಬಂದರೂ ಬರ್ಬೋದು. ಈಗ ಕೊನೆಯಲ್ಲಿ ನಾವೀಗ ಈ ಮಾತಿನ ಕೊನೆಯಲ್ಲಿ ನಾನು ಕೇಳುವಂಥದ್ದು, ಈಗ ಇಷ್ಟು ಕೆಲಸಗಳನ್ನು ನೀವು ಮಾಡಿಕೊಂಡು ಬಂದು ಒಂದು ಸಲ ಸಿಂಹಾವಲೋಕನ ಮಾಡಿದಾಗ ಮನಸ್ಸಿಗೆ ಒಂದು ಸಮಾಧಾನ ಅಂತ ಅನಿಸ್ತದೆ ಹೇಗೆ ನಿಮಗೆ?
0: ಹೌದು. ಯಾಕೆ ಹೇಳಿದರೆ ನಾನು ರಂಗಭೂಮಿಯಿಂದ ಸಿನಿಮಾ ರಂಗದಿಂದ ದುಡಿದಿದ್ದೇನೆ. ಅದರಿಂದ ನನಗೆ ಹೆಸರು ಬಂತು. ಆ ಹೆಸರು ಬಂತು. ಅದಕ್ಕೋಸ್ಕರ ರಂಗಭೂಮಿಗೆ ಮತ್ತು ಸಿನಿಮಾ ರಂಗಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದಕ್ಕೆಯೇ ಈ ಪುಸ್ತಕವನ್ನು ನಾನು ಮಾಡಿಟ್ಟು. ಅದರಿಂದ ನಾನು ಮಾಡಿದ ಕ್ಷೇತ್ರದ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ಕೊಟ್ಟಿದ್ದೇನೆ. ಅಲ್ಲದೆ ಒಳ್ಳೊಳ್ಳೆ ನಟಿಯರ, ತಂತ್ರಜ್ಞರ, ದೊಡ್ಡ ದೊಡ್ಡವರ ಎಲ್ಲರ ಒಂದು ಜರ್ನಿ ಅದರಲ್ಲಿ ಇದೆ. ಹಾಡುಗಾರರಾಗಲಿ, ಸಂಗೀತಗಾರರಾಗಲಿ, ಯಾರ ನಿರ್ದೇಶಕರಾಗಲಿ, ಎಲ್ಲ ವಿಷಯ ಅದರಲ್ಲಿ ಇರುವುದರಿಂದ ನನಗೂ ಮತ್ತು ಓದುಗರಿಗೂ ತೆಕ್ಕೊಂಡು ಓದಿದವರಿಗೂ ತೃಪ್ತಿ ಇದೆ. ನನ್ನ ಪುಸ್ತಕ ಒಳ್ಳೆ ನನಗೆ ಹೊಗಳಿಕೆಯು ಬಂದಿದೆ. ಆದ್ದರಿಂದ ನನಗೆ ಈ ಕೆಲಸ ಮಾಡಿದ್ದರಿಂದ 5-6 ವರ್ಷ ಕಷ್ಟಪಟ್ಟು ಮಾಡಿದರೂ ಕೂಡ ಸಂತೃಪ್ತಿ ಇದೆ.
1: ಬಹಳ ಸಂತೋಷ ತಮ್ಮ ಲಕ್ಷ್ಮಣರೇ. ಬಹುಶಃ ದೀರ್ಘವಾದಂಥ ರಂಗಾನುಭವದ ಮೂಲಕವಾಗಿ ಅನೇಕ ನೋವು ನಲಿವುಗಳನ್ನು ಕಂಡವರು ನೀವು.
0: ಹೌದು.
1: ಒಬ್ಬ ರಂಗಭೂಮಿಗೆ ಬರ್ತಾನೆ ಅಂತ ಹೇಳಿದರೆ ಅವ ಅದರಲ್ಲಿ ಹಣ ಮಾಡಲಿಕ್ಕೆ ಬರುವುದೇನಲ್ಲ, ಸಹಜವಾದ ಒಂದು ಹವ್ಯಾಸ ಆಸಕ್ತಿ ಇದ್ದ

ಬರ್ತಾನೆ. ಅದೊಂದು ಆತ್ಮತೃಪ್ತಿಯನ್ನು ಕೊಟ್ಟಾಗ ಮತ್ತು ನಾಲ್ಕು ಜನರ ಪರಿಚಯ ಆಗುವಾಗ ಸಾಮಾಜಿಕವಾದಂತಹ ಒಂದು ನೆಲೆ ಬೆಲೆ ಒಬ್ಬ ವ್ಯಕ್ತಿಗೆ ಬರುತ್ತದೆ. ಬಹುಶಃ ನಿಮ್ಮ ಮಟ್ಟದಲ್ಲಿ ಅದನ್ನು ನೀವು ಗಳಿಸಿಕೊಂಡಿದ್ದೀರಿ, ಅದನ್ನು ದಾಖಲಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದೀರಿ. ಮುಂದಿನ ಜನಾಂಗಕ್ಕೆ ಅದು ಪ್ರಯೋಜನಕರ ಆಗಲಿ. ಇನ್ನು ಮುಂದೆಯೂ ಕೂಡ ನಿಮ್ಮ ಅನುಭವಗಳನ್ನು ಜನಗಳಿಗೆ ಕೊಡುವಂತಹ ಒಂದು ಅವಕಾಶಗಳು ಕೂಡ ಬರಲಿ. ಮತ್ತು ನಿಮ್ಮ ಈ ಒಂದು ಕಾರ್ಯಕ್ಷಮತೆ ಏನುಂಟು ಅದನ್ನು ಬಹುಶಃ ಗ್ರಹಿಸಿಕೊಂಡು ಬೆಳೆಯುವಂತಹ ಎಳೆಯರು ಕೂಡ ಮುಂದೆ ಬರಲಿ ಎನ್ನುವಂಥ ಆಶಯದೊಂದಿಗೆ ಭಾಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಸಾರಂಗ ಬಳಗದ ಜೊತೆಯಲ್ಲಿ ನೀವು ಹಂಚಿಕೊಂಡಿದ್ದೀರಿ. ನಿಮ್ಮ ಸಾರಂಗ ಶ್ರೋತೃಗಳಿಗೆ ನಿಮ್ಮ ಅನುಭವಗಳನ್ನು ಹೇಳಿದ್ದೀರಿ. ಕಲಾ ಸಾರಂಗದ ಪರವಾಗಿ, ಸಮಸ್ತ ಸಾರಂಗ ಬಳಗದ ಪರವಾಗಿ ನಿಮಗೆ ಧನ್ಯವಾದಗಳು. ಇದು ಶ್ರೋತೃಗಳೇ ಇವತ್ತಿನ ಕಲಾ ಸಾರಂಗ. ತಮ್ಮ ಲಕ್ಷ್ಮಣರ ರಂಗಭೂಮಿಯ ಮತ್ತು ಸಿನಿಮಾ ರಂಗದ ತಮ್ಮ ಅನುಭವಗಳನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ಹೀಗೆ ಇನ್ನಷ್ಟು ಸಾಧಕರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಕಲಾ ಸಾರಂಗ್ ಮಾಡ್ತದೆ. ಈ ಸಂದರ್ಭದಲ್ಲಿ ಸಾರಂಗ್ ಬಳಗದ ಬಿಂದ್ಯಾ ಕುಲಾಲ್ ಮತ್ತು ಉಳಿದ ಎಲ್ಲ ಆತ್ಮೀಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಸಾರಂಗ್ ಬಳಗದ ನಿರ್ದೇಶಕರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ, ತಮಗೆಲ್ಲ ಮತ್ತೆ ವಂದಿಸ್ತಾ ಕಲಾ ಸಾರಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾನು ಭಾಸ್ಕರ್ ರೀ ಕುಕ್ಕೋಳಿ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: रेडियो सारंग 107.8 FM।
1: रेडियो सारंग 107.8 FM।
0: नाडु कंडा ख्यात शिक्षण तज्ञ करुणाळु बाबिळक्के ख्यातिय डॉक्टर गुरुराज करजगी।
2: ಎಲ್ಲ ಸಹೋದರಿಗೆ ನಮಸ್ಕಾರ. ಅಲ್ಲಿಂದ ಬಸವಣ್ಣವ್ರು ಹೊರಟರು. ಅಲ್ಲಿ ಹೊರಟು ಈ ಮಂಗಳವೇಡೆಗೆ ಬಂದರು. ಮಂಗಳವೇಡೆಗೆ ಬಂದು ಬಿಜ್ಜಳನ ಅರಮನೆ ಕಡೆ ಹೋದರು. ಅಲ್ಲಿ ಕರ್ಣಿಕರಿರ್ತಾರಲ್ಲ, ರಾಜಧನ ತೇರಿಸ್ತಾ ಇರ್ತಾರೆ, ಅಲ್ಲಿ ಹೋಗಿ ಕೂತ್ಕೊಂಡ್ರು ಕಟ್ಟೆ ಮೇಲೆ. ಯಾರು ಮಾತಾಡಿ ಕೇಳಬೇಕು, ಯಾರು ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಾಗ ಭಂಡಾರಿ ಸಿದ್ಧ ದಂಡಾಧಿಪ ಅಂತ, ಅವನು ಟ್ಯಾಕ್ಸ್ ಕಲೆಕ್ಟರ್ ಸಿದ್ಧ ದಂಡಾಧಿಪ ಅಂತ, ಆತ ಬಂದು ಎಷ್ಟು ಬರಬೇಕಾಗಿತ್ತು ಹಣ, ರಾಜನ ಸಲ್ಲಬೇಕಾದದ್ದು ಅಂತೆಲ್ಲ ಕಾರಣಿಕರನ್ನ ಅಲ್ಲಿದ್ರಲ್ಲ, ಆ ಕಾರಣಿಕರೇ ಮುಂದೆ ಕುಲಕರ್ಣಿಗಳಾದವರು, ಆ ಕಾರಣಿಕರೆಲ್ಲ ಇದ್ರಲ್ಲ ಬೇಕಾದಷ್ಟು ಜನ, ಅವ್ರನ್ನ ಕೇಳಿದೆ ಎಷ್ಟು ಬರಬೇಕು ತನ್ನಿ ಅಂತ. ಅವರು ಬುದ್ಧಿವಂತಿಕೆಯಿಂದ ಕೊಡೋದ್ರಲ್ಲಿ ಖೋತ ಮಾಡ್ತಾ ಇದ್ರು. ಬಸವಣ್ಣ ಅಲ್ಲಿ ಕೂತ್ಕೊಂಡೆ ನೋಡಿದ, ಎಷ್ಟು ಮೋಸ ಆಗ್ತಾ ಇದೆ ಇವರಿಗೆ, ಕೊಡುವಷ್ಟೊಂದು ದುಡ್ಡು ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದ್ದಾರೆ ಅಂತ. ತಕ್ಷಣ ಹೋಗಿ ದಂಡಾಧಿಕಾರಿಗೆ ಹೇಳಿದ್ದಂತೆ, ನೋಡಿ ಅವ್ರು ಹೇಳೋದೇ ಬೇರೆ, ನಿಮ್ಗೆ ಕೊಡ್ತಿರೋದೇ ಬೇರೆ, ಸರಿ ಇಲ್ಲ ಅಂತ ಸರಿ ಮಾಡಿದ. ದಂಡಾಧಿಪನಿಗೆ ಗೊತ್ತಾಯಿತು, ಎಲ್ಲ ದುಡ್ಡೆಲ್ಲ ಸೇರಿಸ್ಕೊಂಡ. ಆವಾಗ ನಂತೆ ಎರಡು ರೀತಿ ಪಾರ್ ಮಾಡಿದೆಪ್ಪ ನನ್ನ. ಒಂದು, ನನ್ನ ಕಾರ್ಯಕ್ಷಮತೆ ಕಮ್ಮಿಯಾಗಿ ಹೋಗ್ತಾ ಇತ್ತು, ಎಷ್ಟು ಸೇರಿಸ್ಕೋಬೇಕು ಅಷ್ಟು ಸೇರಿಸ್ಕೋತಿರ್ಲಿಲ್ಲ. ಸೇರಿಸ್ಕೊಂಡದ್ದು ಅಮೌಂಟ್ ರಾಜನಿಗೆ ಕಟ್ಟಬೇಕಲ್ಲ ವೈದ್ಯ ಅನ್ನೋದನ್ನು. ಮತ್ತು ಇನ್ನೊಂದು, ನಾನು ಕಮ್ಮಿ ಕಟ್ಟಿದ ರಾಜ ನನಗೆ ದಂಡ ಹಾಕ್ತಿದ್ದ ಕೊನೆಗೆ. ರಾಜನ ಆಗ್ರಹದಿಂದ ತಪ್ಪಿಸಿದೆ, ಮತ್ತು ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡೋ ಮಾಡಿದೆಯಲ್ಲ ಅಂಥೇಳಿ ನನ್ನ ಜೊತೆಗೆ ಬಾ ಕರ್ಕೊಂಡು ಹೋಗ್ತಾನೆ.

0: Radio Sarang 107.8 FM.
1: ನೋಡಿ ಜೀವನ ಹೇಗೆ ಯಾವಾಗ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ರಾಜನಿಗೆ ಪರಿಚಯ ಮಾಡಿಸ್ತಾನೆ, ನೋಡಿ ಇವನಿಂದ ಸಾಕಷ್ಟು ಹಣ ಉಳಿತು ನಮ್ಮ ರಾಜ್ಯಕ್ಕೆ, ನಾನು ಭಂಡಾರಿಯಾಗಿದ್ದೇನೆ, ಇವನ ಮರಿ ಭಂಡಾರಿಯಾಗಿ ತಗೊಳ್ಳಿ ಅಂತ ಕೇಳ್ತಾನೆ ಡೆಪ್ಯೂಟಿ ಪೋಸ್ಟ್. ಅವನ ಮರಿ ಭಂಡಾರಿಯಾಗಿ ಸಂಬಳ ಎಷ್ಟು ವರ್ಷಕ್ಕೆ? 101 ಹೊನ್ನು ಅಂತ. ವರ್ಷಕ್ಕೆ 101 ಹೊನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು. ಸಂಬಳಕ್ಕೆ ಒಪ್ಪಿಕೊಂಡು ಮರಿ ಭಂಡಾರಿಯಾಗಿ ಕೆಲಸ ಶುರು ಮಾಡಿದರು. ಒಂದು ದಿವಸ ಸಿದ್ಧ ದಂಡಾಧಿಪ ಈ ಹುಡುಗನ ಮೇಲೆ ತುಂಬ ಇಷ್ಟ ಆಯಿತು. ಒಳ್ಳೆ ಹುಡುಗ, ಕರ್ಕೊಂಡು ಹೋದರು. 25-26 ವರ್ಷ ಹುಡುಗ ಇರಬೇಕು. ಮನೆ ಕರ್ಕೊಂಡು ಹೋದರು, ಊಟಕ್ಕೆ ಹಾಕಿದರು. ಊಟಕ್ಕೆ ಹಾಕಿ ನೀ ಎಲ್ಲಿಯವರಪ್ಪ, ನೀ ಯಾವ ಮನೆತನ ನಿಮ್ಮದು ಅಂತೆಲ್ಲ ಕೇಳಿದ್ರಂತೆ. ನೋಡಿ, ಉಪಚರಿಸಲಾಗಿ ಇಬ್ಬರು ಕುಲವೂ ಒಂದೇ, ಗೋತ್ರವೂ ಒಂದೇ ಆಯಿತು. ಕೊನೆ ಹುಡುಕಾಡಿದಾಗ ಅವ್ರ ಸಂಬಂಧಿನೂ ಆಗಬೇಕು ಅಂತಾಯ್ತಂತೆ. ಇನ್ನು ಜಾಸ್ತಿ ಬಾಂಧವ್ಯ ಆಯಿತು ಸಂಬಂಧಿಗಳಾದ ಮೇಲೆ. ಅವ್ರು ಹೇಳಿದಂತೆ, ಬಾಚಿ ತಬ್ಕೊಂಡು ನೀನೇ ನನ್ನ ಸರ್ವಸ್ವಪ್ಪ, ನಮ್ಮ ಜೊತೆಗೆ ಇದ್ಬಿಡು ನೀನು ಅಂತ ಇಳಿಸ್ಕೊಂಡ. ಇದಾಗೊಂದು ಸ್ವಲ್ಪ ದಿವಸಕ್ಕೆ ದಂಡಾಧಿಪನಿಗೆ ಕಾಯಿಲೆ ಬಂದು ಸತ್ತೋದ. ಅವನಿಗೆ ಮಕ್ಕಳಿಲ್ಲ, ಗಂಡ ಮಕ್ಕಳಿಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಮಾಡ್ತಾರೆ ಅಂದರೆ, ಅವನ ಕ್ರಿಯಾಕರ್ಮ ಎಲ್ಲ ಮುಗಿಸ್ಬಿಟ್ಟು ತಾವೇ ಮಾಡಿ ಬಿಜ್ಜಳನ ಕಡೆಗೆ ಹೋಗಿ, ನೋಡಿ ದಂಡಾಧಿಪ ಹೇಗೆ ತೀರ್ಕೊಂಡಿದ್ದಾನೆ, ಅವನ ಗಂಡು ಮಕ್ಕಳಿಲ್ಲ, ಅವನ ಆಸ್ತಿ ಏನು ಮಾಡಬೇಕು, ಅಸಾಧ್ಯ ಆಸ್ತಿ ಅಂತ ದಂಡಾಧಿಪಂದು. ಅವ್ರು ಬರೀತಾರೆ ಹೇಗಿತ್ತಂದರೆ, ಮನೆಯ ರತ್ನ ರಾಶಿಗಳು, ನೂತನ ವಸ್ತುಗಳು, ಪಟ್ಟಾವಳಿಗಳು, ಹೊಸ ಹೊನ್ನ ರಾಶಿಗಳು, ಮಿಸುನಿ ಚಿನ್ನದ ಘಟ್ಟಿಗಳು ಮನೆಯಲ್ಲಿತ್ತಂತೆ. ಅಷ್ಟೆಲ್ಲ ಇತ್ತು. ಏನು ಮಾಡೋದು ಇದನ್ನು ಅಂತ ಕೇಳಿದಂತೆ. ಅದು ಬಿಜ್ಜಲ ಹೇಳಿದಂತೆ, ನೋಡಪ್ಪ ಅದು ಅವನದೇ ಆಸ್ತಿ, ಅದು ಅವನ ಮಕ್ಕಳಿರಲಿಲ್ಲ, ನೀನೇ ಮಗ ಇದ್ದಂಗೆ, ನಿನಗೆ ಅದೆಲ್ಲ ಅದೆಲ್ಲ ನಿಂದೆ ಇವತ್ತಿಂದ. ಅದು ಒಂದೇ, ನೀನು ಬಂದಾಗಿನಿಂದ ನನ್ನ ರಾಜ್ಯಕ್ಕೆ ಹಣ ಸಂಗ್ರಹನೂ ಚೆನ್ನಾಗಾಗಿದೆ. ಅವನು ಸುಮ್ಮನೆ ಹೆಸರಿಗೆ ಭಂಡಾರಿ ಇದ್ದ, ನೀ ಮರಿ ಇದ್ದೆ, ನೀನೇ ಕೆಲಸ ಜಾಸ್ತಿ ಮಾಡಿದ್ದು ನನಗೆ ಗೊತ್ತಾಗಿದೆ, ಅದರಿಂದ ನೀನೇ ಭಂಡಾರಿ ಆಗಿಬಿಡು ಅಂತ ಹೇಳಿ ತನ್ನ ರಾಜ್ಯಕ್ಕೆ ಕೋಶಾಧಿಕಾರಿಯನ್ನಾಗಿ ಭಂಡಾರಿಯನ್ನಾಗಿ ಮಾಡಿಕೊಂಡ.

0: Radio Sarang 107.8 FM.
1: ಎಷ್ಟು ಮರ್ಯಾದೆ ಮಾಡ್ತಾನೆ ಬಿಜ್ಜಲ ಆವಾಗ ಅಂತಂದ್ರೆ, ಅವರ ಕಟಕ ಮುಕುಟಗಳಿಂದ ಸಿಂಗರಿಸಿ ಪಟ್ಟದ ಆನೆಯ ಮೇಲೆ ಕುಳ್ಳಿರಿಸಿ ಶ್ವೇತ ಛತ್ರವನ್ನು ಹಿಡಿಸಿ ಪುರದ ಕೇರಿಯೊಳಗೆ ಮೆರೆಸಿದನು. ಮೆರವಣಿಗೆ ಮಾಡಿಸ್ಬಿಟ್ಟ ಬಸವಣ್ಣನ ಮಾಡಿಸಿ ಬಸವ ದಂಡಾಧಿಪ ಅಂತ ಹೆಸರು ಕೊಟ್ಟರು. ಬಸವ ದಂಡನಾಥ ಅಂತ, ಭಂಡಾರಿ ಬಸವ ಅಂತ ಹೆಸರು ಕೊಟ್ಟರು. ಒಂದು ಅಧಿಕಾರ ಬಂತು. ಎಷ್ಟು ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು. ಇಲ್ಲಿ ಪೂಜೆ ಮಾಡ್ಕೊಂಡಿದ್ದಂಥವ್ರು ಬಸವಣ್ಣವರಲ್ಲಿ ಹೋಗಿ ಒಂದು 2 ವರ್ಷದೊಳಗೆ ಇಡೀ ಸಾಮ್ರಾಜ್ಯದ ಪೂರ್ತಿ ಅಧಿಕಾರ ಅವ್ರ ಕೈಯಲ್ಲಿ ಬಂದ್ಬಿಡ್ತು. ಅದು ಹೇಳ್ತಾರೆ ಯಾವಾಗಿತ್ತು ಅಂತಂದರೆ, ಸೈನ್ಯ, ವಿದೇಶ ನೀತಿ, ಹಣಕಾಸಿನ ಆಡಳಿತ ಎಲ್ಲವೂ ಇವ್ರ ಕೈಯಲ್ಲಿತ್ತು, ಬಸವಣ್ಣವ್ರ ಕೈಯಲ್ಲಿತ್ತು. ಆಗ 2 ಮದುವೆ ಆಯಿತು. ಅದ್ರ ಬಗ್ಗೆ, ಹೆಸರ ಬಗ್ಗೆ ಸಾಕಷ್ಟು ಚೌಕಾಸಿ ಇದೆ. ಅದನ್ನು ಗಂಗಾಂಬಿಕೆ, ನೀಲಾಂಗಾಂಬಿಕೆ ಅಂತ ಹೇಳೋದು ಉಂಟು. ಕೆಲವರು ಅದನ್ನು ಗಂಗಾಂಬಿಕೆ ಮಾಯಾದೇವಿ ಅಂತ, ಹರಿಹರ ಬರೆಯೋದು ಮಾಯಾದೇವಿ ಅಂತ ಬರೀತಾನೆ, ಗಂಗಾಂಬಿಕೆ ಮಾಯಾದೇವಿ ಅಂತ. ಇನ್ನು ಕೆಲವರು ಗಂಗಾಂಬಿಕೆ ನೀಲಲೋಚನೆ ಅಂತ ಬರೀತಾರೆ, ಬೇರೆ ಬೇರೆ. ಅದು ಸಾಮಾನ್ಯ ಒಪ್ಪಿಗೆ ಆಗಿರುವಂಥದ್ದು ಗಂಗಾಂಬಿಕೆ ನೀಲಾಂಬಿಕೆ ಅನ್ನುವಂಥ ಮಾತು ಹೆಚ್ಚು ಒಪ್ಪಿಗೆ ಆಗಿದೆ. ಅವರಿಬ್ಬರನ್ನ ಮದುವೆ ಆದರು. ಈಗ ನೋಡಿ, ಅವರ ಭೋಗಕ್ಕೆ ಯಾವುದೂ ಕಮ್ಮಿ ಇರಲಿಲ್ಲ, ಬೇಕಾದಷ್ಟು ಆಸ್ತಿ ಅಧಿಕಾರ ಎಲ್ಲವೂ ಇತ್ತು. ಇಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಾದ, ಸಾಮಾನ್ಯವಾಗಿ ದುಡ್ಡು ಜಾಸ್ತಿ ಬಂದಾಗ ಮನಸ್ಸು ಆಧ್ಯಾತ್ಮಿಕ ಕಡೆ ಹೋಗೋದು ಭಾಳ ಆಗ ಹೋಗಿಸ್ಕೊಳ್ಳೋದು ಇದೆಯಲ್ಲ, ಅದು ಖರೆ ನಿಜವಾಗ್ಲೂ ಗಟ್ಟಿತನ. ಅದು ಏನೂ ಇಲ್ಲದೆ ಇದ್ದಾಗ ಮುಂಗಿಡ್ಕೊಂಡು ಕೂತ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ, ಅದಕ್ಕೆ ಅಭಾವ ವೈರಾಗ್ಯ ಅಂತ. ಏನೂ ಇಲ್ಲ, ಇದೇನೇನು ಮಾಡೋಕ್ಕಾಗ್ತದೆ, ಗ್ರೇಪ್ಸ್ ಆರ್ ಸಾರ್, ನನಗೆ ಗ್ರೇಪ್ಸೇ ಬೇಡ ಅಂತ. ದ್ರಾಕ್ಷಿ ಸಿಗಲ್ಲ ಕೈಗೆ, ಇನ್ನೇನು ಮಾಡೋದು, ಹುಳಿ ಇದಾವೆ ಬೇಡ ಅಂತ, ಸಿಗಲಾರ್ದಕ್ಕೆ ಬೇಡ ಅನ್ನೋದು. ಇದು ಹಾಗಲ್ಲ, ಎಲ್ಲವೂ ಇದ್ದಾಗ, ಸಮೃದ್ಧಿಯಲ್ಲಿ ಇದ್ದಾಗಿರುವಂಥದ್ದು.

0: Radio Sarang 107.8 FM.
1: ಒಬ್ಬ ದೊಡ್ಡ ಸೂಫೀಸ್ ಅಂತ, ಭಾರಿ ಶ್ರೀಮಂತ. ಶ್ರೀಮಂತ ಅಂದ್ರೆ ಅದ್ಭುತ ಶ್ರೀಮಂತ. ಅವನು ಎಷ್ಟರ ಮಟ್ಟಿಗೆ ಶ್ರೀಮಂತ ಅಂದ್ರೆ, ಪ್ರವಾಸಕ್ಕೆ ಹೋದ್ರೆ ಅವನು ಡೇರೆ ಕಟ್ತಾರಲ್ಲ, ಟೆಂಟ್ ಕಟ್ತಾರಲ್ಲ, ಅದು ಟೆಂಟಿಗೆ ಗೂಟ ಹೊಡಿಬೇಕಲ್ಲ ನೆಲದಲ್ಲಿ, ಬಂಗಾರದ ಗೂಟ ಹೊಡಿತಿದ್ರು. ಅಷ್ಟು ಅದ್ಭುತ. ಅವನು ಹೋದ್ರೆ ಒಂಟೆ ಹೋಗ್ಬೇಕು, ಆನೆ ಹೋಗ್ಬೇಕು, ಪ್ರವಾಸಕ್ಕೆ ಹೋಗ್ಬೇಕು. ಯಾವನೋ ಭಿಕ್ಷುಕ ಬಂದಂತೆ, ಯಾರಿದ್ದಾರೆ ಇಲ್ಲಿ, ದೊಡ್ಡ ಮಹಾರಾಜರಿದ್ದಾರ, ದಾನ ಕೇಳಿದ್ರೆ ಸಿಗ್ತದ ಅಂತ. ಅವು ದಾಸ್, ಅವರು ದೊಡ್ಡವರಲ್ಲ, ಸೂಫಿ ಸಂತರು ಅಂದಂತ. ಅವನು ಸಂತರು ಹಿಂಗಿರ್ತಾರ, ಇಷ್ಟರ ಭೋಗದಲ್ಲಿ ಇರ್ತಾರ, ಇದಂತ ಸಂತ. ಒಳಗೆ ಹೋದ, ನೋಡ್ತಾನೆ ಅದು ಏನು ದೊಡ್ಡ ಟೆಂಟ್ ಹಾಕಿದ್ದಾರೆ, ಒಳಗಡೆ ಭೋಗ ಸಾಮ್ರಾಜ್ಯ. ನೀವು ಇಂಥದ್ದು ಇಲ್ಲ ಅಂತಲ್ಲಿ ಎಲ್ಲನೂ ಇದೆ. ಅಲ್ಲಿ ಕೂತಿದ್ದಾನು, ಒಳ್ಳೆ ಮರ್ಮಲ್ ಡ್ರೆಸ್ ಹಾಕೊಂಡು ಕೂತಿದ್ದಾನೆ. ಓಕೆ, ನೀವು ಸಂತರ ಅಂತ? ಹೌದು, ನಾ ಸಂತ ಅಂದ ಅವನು. ಇದೆಂತ ಸಂತ್ರಿ ಅಂದ ಅವನು. ಸಂತ್ರ ಅಂದ್ರೆ ಎಲ್ಲ ಬಿಟ್ಟಿರ್ಬೇಕು, ಎಲ್ಲದರಲ್ಲೇ ಕೂತಿದ್ದೀರಿ, ಸಂತ್ರ ಹೆಂಗೆ ಅಂತ. ಹೌದಪ್ಪ, ನನಗೇನು ತೊಂದರೆ ಇಲ್ಲ, ಇರ್ತಾವೆ ಒಂದಂತೆ. ಹಾಗಾದ್ರೆ ನಾನು ತೀರ್ಥಯಾತ್ರೆ ಹೋಗ್ತೀನಿ, ಬರ್ತೀರಾ ನನ್ನ ಜೊತೆಗೆ ಅಂತ ಭಿಕ್ಷುಕ ಕೇಳಿದಂತೆ. ನಡಿ ಅಂದ, ಹೋಗಿ ನಡಿ ಅಂದ. ಇವ್ರು ಟಕ್ಕನ ಹೊಂಟೆ ಬಿಟ್ಟ ಅವನು, ಇವನು ಹೊಂಟೆ ಭಿಕ್ಷುಕ. ಸ್ವಲ್ಪ ದೂರ ಹೋದ ಭಿಕ್ಷುಕ ನೆನಪಾಯಿತು, ಅವನ ಕಡೆ ಇರೋದೇ ಒಂದು ಭಿಕ್ಷಾ ಪಾತ್ರೆ, ಅದನ್ನು ಮರೆತು ಬಂದಿದ್ದಾನೆ. ಒಂದು ನಿಮಿಷ ಇರಿ ಸರ್, ತೊಂಬರ್ತೀನಿ ಪಾತ್ರೆ ಅಂದಂತೆ. ಅವನು ಹೇಳ್ದಂತೆ, ಅಲ್ಲಯ್ಯ, ಒಂದು ಬಿಟ್ಟು ಪಾತ್ರೆನೇ ಬೆನ್ನತ್ತಿ ಹೋಗ್ತಾ ಇದೆಯಾ ನೀನು? ನಾನು ಎಲ್ಲನೂ ಬಿಟ್ಟು ಬಂದಿದ್ದೀನಿ. ನಿನಗೆ ಅಂಟ್ಕೊಂಡಿದ್ದಿ ಪಾತ್ರೆಗೆ, ಇರೋದೇ ಒಂದು ಪಾತ್ರೆ ನಿನಗೆ, ಅದಕ್ಕೆ ಅಂಟ್ಕೊಂಡು ಕೂತಿದ್ಯಾ? ನನ್ನ ಕಡೆ ಎಲ್ಲ ಇತ್ತು, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅವನು ಹೇಳ್ತಾನೆ, ನಾನು ವಸ್ತುಗಳ ಸುತ್ತಮುತ್ತಲ ನನ್ನ ಜೊತೆ ಇದೆ ಹೊರತಾಗಿ ನಾನು ವಸ್ತುಗಳೊಳಗೆ ಇಲ್ಲ. ಹಾಗೆ ಶ್ರೀಮಂತಿಕೆ ನಡುವೆ ಪಾರಾಗಿ ಹೋಗೋದಿದೆಯಲ್ಲ, ಅದನ್ನು ಹೇಗೆ ಸಾಧಿಸಿದ್ರು ಅವರು ಅಂತ. ಭಾಳ ಗಟ್ಟಿಯಾಗಿ ಸಾಧಿಸಿದರು. ಒಳಗಡೆ ಹೊರಗಡೆ ಎಲ್ಲ ಇದ್ದರೂ ಕೂಡ ಅಂತರ್ಮುಖಿಯಾಗಿ ಅಂತರಂಗ ಜೀವನವನ್ನು ಮೃದುವಾಗಿಟ್ಕೊಳ್ಳೋಕ್ಕೆ ಎಷ್ಟು ಪರಿಶ್ರಮ ಆಯಿತು ಬಸವಣ್ಣವರಿಗೆ ಅಂತ ಹರಿಹರ ಬರೀತಾನೆ. ತುಂಬ ಕಷ್ಟ ಸ್ವಾಮಿ ಅದು. ತುಂಬ ದೊಡ್ಡ ಅಧಿಕಾರದಲ್ಲಿದ್ದಾಗ ವಿನಯವಾಗಿರೋದು ಭಾಳ ಕಷ್ಟ. ಕೆಲವರು ಅದನ್ನು ವೀಕ್ನೆಸ್ ಅಂತ ತಿಳ್ಕೊತಾರೆ. ಅವರೇನು ಬಿಡ್ರಿ, ಬೇಕಾದ ಸಿಗ್ತಾರೆ ಹೋದಾಗ ಅಂತ. ಹಾಗಲ್ಲ ಅದು, ಅಷ್ಟಿದ್ರೂ ವಿನಯವಾಗಿರುವಂಥದ್ದು, ಬಂದವರಿಗೆಲ್ಲ ಗೌರವ ಕೊಡುವಂಥದ್ದು, ಒಳಗಡೆ ಕವಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು, ವಚನ ಬರೆಯುವಂಥದ್ದು, ದಾಸೋಹ ಮಾಡುವಂಥದ್ದು. ಅವ್ರು ಹೇಳ್ತಾರೆ, ನನಗೆ ದುಡ್ಡು ಬಂದದ ಸಂತೋಷ ಯಾಕಾಯಿತು ಅಂದರೆ, ಇನ್ನು ಸಾಕಷ್ಟು ಜನಕ್ಕೆ ಹಂಚಬಹುದು ನಾನು, ಮಹೇಶ್ವರರಿಗೆ ಬೇಕಾದಷ್ಟು ಕೊಟ್ಟೇನು ಅಂತ ಹುಚ್ಚರಿಂದ ಹೋದದ್ದು.

0: Radio Sarang 107.8 FM.
1: ಈ ಬಿಜ್ಜಳನ ರಾಜಧಾನಿಯೊಳಗಿದ್ದ ಮಂಗಳವೇಡೆಯಲ್ಲಿ ಮುಂದೆ ಕಲ್ಯಾಣದಲ್ಲಿ ಇರುವಷ್ಟು ಕಾಲ ಬಸವಣ್ಣನ ಜೀವನದ ಅಧ್ಯಾಯವೇ ಬೇರೆ. ಅದನ್ನು ಸಾಕಷ್ಟು ಜನ ಬರೆದಿದ್ದಾರೆ. ಅವ್ರ ಜೀವನದ ಬಗ್ಗೆ ನಾಲ್ಕಾರು ಜನ ಬರೆದಿದ್ದಾರೆ. ಪಾಲ್ಕುರಿಕೆ ಸೋಮನಾಥ ಅಂತ ಬರೆದಿದ್ದಾರೆ, ಭೀಮಕವಿ ಪುರಾಣ ಬಸವ ಪುರಾಣ ಬರೆದಿದ್ದಾರೆ, ಸಿಂಗಿರಾಜ ಅನ್ನೋ ಬರೆದಿದ್ದಾನೆ, ಷಡಕ್ಷರಿ ಅನ್ನೋರು ಬರೆದಿದ್ದಾರೆ. ಆದರೆ ಅವರೆಲ್ಲ ಏನು ಮಾಡಿದ್ದಾರೆ ಗೊತ್ತಾ? ಹಾದಿ ತಪ್ಪಿಸ್ಬಿಟ್ಟಿದ್ದಾರೆ. ಬಸವಣ್ಣವ್ರ ಜೀವನ ಚರಿತ್ರೆನಾಗ ಬರೀ ಪವಾಡಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಒಬ್ಬೊಬ್ಬರಂತೂ 66 ಪವಾಡ, 70 ಪವಾಡ, 84 ಪವಾಡಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಏನೇನೋ ಪವಾಡಗಳು, ಸಾಧ್ಯ ಪವಾಡಗಳು, ರಾಶಿ ರಾಶಿ ಪವಾಡಗಳು. ಇದು ಯಾಕಾಗತ್ತೆ ಅಂದರೆ, ನಮ್ಮ ದೊಡ್ಡವರು ನಮ್ಮವರು ಅಂತ ತೋರಿಸೋದಕ್ಕೆ ಸಣ್ಣ ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಮಾಡಿಬಿಡ್ತೀವಿ ನಾವು, ಭಾರಿ ದೊಡ್ಡದಾಗಿ ಮಾಡ್ತೀವಿ. ಇವತ್ತಿಗೆ ಸಣ್ಣ ಸಾಧನೆ ಇದ್ದದ್ದು ನಾಳೆ ಮರು ದಿವಸ ದೊಡ್ಡ ಕಥೆ ಆಗಿಬಿಡುತ್ತದೆ. ಹಾಗೆ ಮಾಡಿ ಮಾಡಿ ಇಟ್ಟಿದ್ದಾರೆ. ಆದರೆ ಹರಿಹರ ಮಾತ್ರ ಇದ್ದರಲ್ಲಿ ತುಂಬ ರೆಸ್ಟ್ರೆಂಟ್ ಇಟ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿ ಬರೆದು. ಅವನು ಹೇಳ್ತಾನೆ, ಕೆಲವೊಂದು ಪವಾಡಗಳನ್ನು ಮಾಡಿದರು. ಅದಕ್ಕೆ ವಿಮರ್ಶಕರು ಬರೀತಾರೆ, ಹಲವಾರು ಚರಣರ ಅಪ್ರಸ್ತುತದ ವೃತ್ತಾಂತಗಳಿಂದ ಸಿಕ್ಕೆದ್ದು ಗಂಟು ಗೋಜಲಾಗಿ ಹೋಗಿದೆ ಅಂತ. ಹುಡುಕೋಕೆ ಆಗಲ್ಲ, ಯಾವುದು ಎಲ್ಲಾಯಿತು, ಏನು ಘಟನೆ ಆಯಿತು ಅಂತ ಗೊತ್ತಾಗಲ್ಲ. ಆದರೆ ಸರಿಯಾಗಿ ಎಲ್ಲ ಗಂಟು ಬಿಡಿಸಿ ನೋಡಿದಾಗ ಕೆಲವೊಂದು ಅಸಂಗತ ಅಸಂಭವ ಅನ್ನುವಂಥ ಪವಾಡಗಳನ್ನು ಬಸವಣ್ಣ ಮಾಡಿದರು ಅಂತ ಒಂದು ಬರ್ತದೆ. ಆದರೆ ಕೆಲವೊಂದು ನೋಡಬೇಕು. ಬಸವರಾಜವ್ರು ಭಾಳ ಚೆಂದ ಬರೀತಾರೆ, ಭಾಳ ಅನಾಲಿಟಿಕಲ್ ಆಗಿ ಬರೀತಾರೆ. ಎಲ್ಲ ಪವಾಡಗಳನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಪವಾಡಗಳನ್ನು ನಂಬೋದಿಲ್ಲ ಕೆಲವರು, ಆಧುನಿಕರಲ್ಲಿ ಪವಾಡ ನಂಬೋಕ್ಕಾಗಲ್ಲ ಅಂತ. ಪವಾಡ ಅಂದರೆ ಏನು? ಕಣ್ಣಿಗೆ ನಮ್ಮ ಬುದ್ಧಿಗೆ ತಿಳಿದ ಹಾಗೆ ಸಾಧ್ಯ ಇಲ್ಲ ಅಲ್ಲ ಅನ್ನುವಂಥದ್ದು ಸಾಧ್ಯ ಆದರೆ ಅದು ಪವಾಡ ಅಂತ ಅನಿಸುತ್ತೆ ಅಲ್ವಾ? ಅವಾಗ ಅನಿಸೋದು ನನಗೆ ಅಸಾಧ್ಯ ಆಗಿರ್ಬೋದು, ಇನ್ನೊಬ್ಬರಿಗೆ ಅಸಾಧ್ಯ ಆಗಲಿಕ್ಕಿಲ್ಲ ಅಲ್ವಾ? ನನಗೆ ಅಸಾಧ್ಯ ಅನಿಸಿದರೆ ಇನ್ನೊಬ್ರು ಯಾರಾದರೂ ಮಾಡಿದಾಗ ಅದು ಪವಾಡ ಅನಿಸುತ್ತೆ.

0: Radio Sarang 107.8 FM.
1: ಪವಾಡವೆಂಬುದು ಸತ್ಯದ ಶ್ರೀಮುಖಕ್ಕೆ ಹಚ್ಚಿದ ಸುವರ್ಣ ಪಾತ್ರೆ ಅಂತ. ಸತ್ಯಕ್ಕೆ ಮೇಲ ಅದು ಈಶಾವಾಸ್ಯವಾಗಿ ಬರುವಂಥ ಮಾತು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ. ಸತ್ಯ ಒಳಗಡೆ ಇದೆ, ಮೇಲೊಂದು ಬಂಗಾರದ ಮುಚ್ಚಳ ಇದೆ, ಆ ಮುಚ್ಚಳ ತೆಗೆದ್ರೆ ಮಾತ್ರ ಸತ್ಯ ಕಾಣಿಸುವ ಹಾಗೆ ಹಾಗೆ ಪವಾಡಗಳನ್ನು ಬೇಕಾದಷ್ಟು ಹೇಳ್ಕೊಂಡು ಹೋಗ್ತಾರೆ. ಕೆಲವು ಪವಾಡ ಹೇಳ್ತಾರೆ, ಜೋಳ ತಂದು ಮುತ್ತು ಮಾಡಿಬಿಟ್ರು, ಜೋಳ ತಂದು ಕೊಟ್ರು ಯಾರೋ, ಅದನ್ನು ಮುಟ್ಟಿದ್ರು ಆ ಜೋಳ ಎಲ್ಲ ಮುತ್ತಾಗಿ ಹೋಗ್ಬಿಡ್ತು, ತೊಗೊಂಡು ಹೋಗ್ಬಿಡು ಅಂತ ಹೇಳಿದ್ರು. ಇನ್ನು ಕೆಲವನ್ನ ತೊಗರಿ ತಂದರು, ಅದನ್ನು ರಕ್ತ ಮಾಡಿದ್ರು ಅಂತ. ಆ ಭಾಗಕ್ಕೆ ಬೆಳೆಯುವಂಥ ಪ್ರದೇಶದ ಭೂಮಿ ಅದು, ತೊಗರಿ ತುಂಬ ಬೆಳೀತಾರೆ. ತೊಗರಿ ತಂದು ಕೊಟ್ಟರೆ ಅದನ್ನು ರತ್ನ ಮಾಡಿಬಿಟ್ರು, ಜೋಳವನ್ನು ಮುತ್ತು ಮಾಡಿದ್ರು ನಂಬೋದು ಬೇಡ. ಆದರೆ ಕೆಲವು ಪವಾಡಗಳನ್ನು ಹೇಗೆ ಹೇಳ್ತಾರೆ ಅಂತ. ಒಂದು ಸಲ ಯಾರೋ ಭಕ್ತರು ಬಂದು ಕೇದಿಗೆ ಕೊಟ್ರಂತೆ, ಕೇದಿಗೆ ಎಸಳು ಕೊಟ್ಟಾಗ ಆ ಕೇದಿಗೆಯನ್ನು ಇಷ್ಟಲಿಂಗದ ಮೇಲೆ ಹಾಕಿದ್ರು ಬಸವಣ್ಣ. ಅವ್ರು ಚಂದ ಅನ್ನಿಸ್ತು ಹಾಕಿದರು. ಯಾರು ಹೇಳಿದ್ರಂತೆ, ಛೇ ಛೇ ಛೇ, ಇದು ಹಾಕಬಾರ್ದು, ಈಶ್ವರ ಲಿಂಗಕ್ಕೆ ಕೇದಿಗೆ ಏರಿಸಬಾರ್ದು, ಕೇದಿಗೆ ಏರಿಸಬಾರ್ದು, ಸರಿಯಲ್ಲ ಅಂತ ಹೇಳಿದ್ರಂತೆ. ಅದು ಬಸವಣ್ಣ ಹೇಳಿದ್ರಂತೆ, ನಾನು ತೋರಿಸ್ತೀನಿ ಬನ್ನಿ ನಿಮಗೆ, ಅಲ್ಲಿ ಬಸ್ ಸಂಗಮನಾಥನ ಹತ್ರ ಹೋಗಿ ಅಲ್ಲಿ ಕೇಳಿ ಯಾರಾದ್ರಿದ್ರೆ, ಸಂಗಮನಾಥನ ತಲೆ ಮೇಲೆ ಕೇದಿ ಇದಿದೆ.

ಇದೆ ಅಂತ. ಇಲ್ಲಿ ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಸಂಗಮನಾಥನ ಲಿಂಗದ ಮೇಲೆ ಇತ್ತು ಅಂತ ಪವಾಡ ಅಂತ ತೋರಿಸ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅದು ನಂಬಲಿಕ್ಕಿಲ್ಲ ನೀವು. ಇಲ್ಲಿ ಹಾಕಿದ ಕದ್ರಿ, ಇದು ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಆಗೋಯ್ತು, ನಂಬಕ್ಕಾಗ್ದಿದ್ರೆ. ಆದರೆ ಮುಖ್ಯವಾಗಿ ತತ್ವ ಏನಪ್ಪಾ ಅಂದರೆ, ನಂಬಿಕೆಯಿಂದ ಏನು ಕೊಟ್ಟರು ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಸತ್ಯ.

0: Radio Sarang 107.8 FM.
1: ಕೆಲವೊಂದು ಸಲ ನಾನು ಹೇಳಬೇಕು, ನಾನು ವಿಜ್ಞಾನದ ವಿದ್ಯಾರ್ಥಿ, ಬಹಳ ಪರೀಕ್ಷೆ ಮಾಡ್ತೇನೆ ನಾನು ಅಂತವೆಲ್ಲ. ನಾನು ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಏನು ಪವಾಡ ಹೇಗಿರ್ತವೆ ನನಗೆ ಗೊತ್ತಾಗಲ್ಲ, ಇದುವರೆಗೂ ನನಗೆ ಅರ್ಥ ಆಗಲಿಲ್ಲ. ನಾನು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ಗೆ ಒಂದು ಮೆಂಬರ್ ಆಗಿದ್ದೆ. ರಾಂಚಿಯಲ್ಲಿ ಹೋಗಿದ್ದೆ ಒಂದು ಸಲ ಬಿಹಾರಕ್ಕೆ, ಯಾವುದೋ ಒಂದು ಯೂನಿವರ್ಸಿಟಿ ಇನ್ಸ್ಪೆಕ್ಷನ್ಗೆ ಹೋದದ್ದು. ಹೋದಾಗ ನನ್ನ ಜೊತೆಗೆ ಬಂದಂಥವರೊಬ್ಬರು ಭಾನುವಾರ ಬೆಳಗ್ಗೆ, ಅದು ಬೇಗ ಹೋಗೋಣ ಬನ್ನಿರಿ, ಇಲ್ಲೊಂದು ವಿಚಿತ್ರ ಇದೆ ನೋಡ್ಕೊಂಬರೋಣ ಅಂದರು. ಏನು ಅಂತ ಕೇಳಿದಾಗ, ಬೆಳಗ್ಗೆ 8:30 ಹೋದರೆ ರಾಂಚಿಯಿಂದ ಒಂದು 100 ಕಿಲೋಮೀಟರ್ 120 ಕಿಲೋಮೀಟರ್ ಒಂದು ಸಣ್ಣ ಹಳ್ಳಿ, ಅಲ್ಲಿ ಈ ಕಲ್ಲಿದ್ದಲು ಅಗೀತಾರೆ, ಕಲ್ಲಿದ್ದಲು ಗಣಿ ಇದ್ದಾರೆ. ಅಲ್ಲಿ ಒಬ್ಬ ಕೆಲಸಗಾರಿದ್ದಾನೆ, ಗಲಿಯನ್ನು ಕೆಲಸ ಮಾಡೋನು. ಅವನಿಗೇನು ಜ್ಞಾನ ಇಲ್ಲ, ಓದಿಲ್ಲ, ಇದೆ ದಿನ ಬೆಳಗ್ಗೆ ಗಣಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಕಲ್ಲಿದ್ದಲು ತಗೊಂಬರ್ತಾನೆ. ಅವನಿಗಿಂಥ ದಿವಸ ಭಾನುವಾರ ದಿವಸ ಬೆಳಗ್ಗೆ 10-12 ಎಷ್ಟೋ ಟೈಮು ಅವನು ಆವೇಶ ಬಂದ್ಬಿಡುತ್ತೆ. ಆತನ ಗುಡಿಸಲು ಕೂತ್ಕೊಂಡಿರ್ತಾನೆ, ಅವನು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾನೆ ಅಂತ. ಹೋಗಿ ಕೇಳ್ಕೊಂಬೋಣ ಬನ್ನಿ ಅಂದರು. ನನಗೆ ಪ್ರಶ್ನೆ ಏನಿಲ್ಲಪ್ಪ ಕೇಳೋದಕ್ಕೆ, ಬನ್ನಿ ಜೊತೆಗೆ ಬನ್ನಿ ನೋಡ್ಕೊಳ್ಳೋಣ ಅಂತ. ನಾನು ಅಲ್ಲಿ ಓದಿದ್ದು ಪರೀಕ್ಷಾ ಮಾಡಬೇಕಂತೆ ಹೋದದ್ದು, ಭಕ್ತಿಯಿಂದ ಹೋದವನಲ್ಲ. ಅಲ್ಲಿ ಹೋದ ಅಷ್ಟುದ್ದ ಕ್ಯೂ, ದೊಡ್ಡ ದೊಡ್ಡ ಬಂದುಬಿಟ್ಟಿದ್ದಾರೆ ಎಲ್ಲ, ಮರ್ಸಿಡೀಸ್ ಕಾರ್ ಅಲ್ಲಿ ಇಟ್ಟಿಟ್ಟು ಬಂದು ನಿಂತ್ಕೊಂಡಿದ್ದಾರೆ ಕ್ಯೂದಲ್ಲಿ. ಏನು ತಮಾಷೆ ಇದು ಅಂದೆ, ಇಂಥವ್ರು ಇರ್ತಾರೆ ಬೇಕಾದಷ್ಟು ಜನ ಅಂತ ಅಂದ್ಕೊಂಡು ಹೋದದ್ದು. ತಮಾಷೆ ಅಂದರೆ ಒಳಗಡೆ ಕೂತಿದ್ದಾನು, ಬರೀ ಒಂದು ದುಂಗಿ ಸುತ್ತಕೊಂಡು ಕೂತಿದ್ದಾರೆ, ಬರಿ ಮೇಲೆ ಕೂತಿದ್ದಾನೆ, ಮುಂದೆ ಒಂದು ಟೇಬಲ್ ಥರ ಇದೆ ಹಲಿಗೆ ಥರ, ಅದ್ರ ಮೇಲೆ ದಪ್ಪ ಪೇಪರ್ಸ್ ಇದೆ. ಈ ನಮ್ಮ ಸಾದಾ ಪೇಪರ್ ಇತ್ತಲ್ಲ ಬಿಳಿ ಪೇ ಕಾಗದ, ಬಿಳಿ ಕಾಗದ ಒಂದು ದೊಡ್ಡ ಕಟ್ಟಿಟ್ಟಿದ್ದಾರೆ. ಅವನು ಕಣ್ಣು ಮುಚ್ಚೋಂಗೆ ಕೂತಿದ್ದಾರೆ, ಓ ಅಂತ ಇದ್ದಾನೆ. ಅವನು ಶಿಷ್ಯ ಒಬ್ಬಿದ್ದಾನೆ, ಅಲ್ಲಿ ಜಲ್ದಿ ಪೂಚೋ ಪೂಚೋ ಅಂತ. ಅವನು ಹೋಗಿ ಕೂಡಂಗಿಲ್ಲ. ತಮಾಷೆ ಅಂದರೆ ಪ್ರಶ್ನೆ ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಯಾಕಂದ್ರೆ ಅವನು ಯಾವ ಭಾಷೆ ಬರುತ್ತೋ ಗೊತ್ತಿಲ್ಲ, ಭೋಜ್ಪುರಿ ಬರ್ತಿರ್ಬೇಕು ಯಾವುದೋ ಒಂದು, ಅವನು ನಮಗೆ ಅವನ ಭಾಷೆ ಅರ್ಥ ಆಗಲ್ಲ. ಮತ್ತು ನಮ್ಮ ಭಾಷೆ ಅವನಿಗೆ ಅರ್ಥ ಆಗತ್ತಾ, ಯಾವ ಭಾಷೆಯಲ್ಲಿ ಕೇಳಬೇಕು ಅಂತ ಯಾರೋ ಕೇಳಿ ಬಯಸ್ಕೊಂಬಿಟ್ರೆ ಶಿಷ್ಯನ ಕಡಿದ. ಕೌನ್ ಸಿ ಬಿ ಭಾಷೆ ಮೇಲೆ ಪೂಚೋ ಅಂದ, ಯಾವ ಭಾಷೆ ಬೇಕಾದರೂ ಕೇಳು ಅಂದ. ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಅದು ತಮಾಷೆ ನೋಡಿ ಹೇಗಿದೆ. ನೀವು ಮನಸ್ಸಲ್ಲಿ ಪ್ರಶ್ನೆನ ಮನಸ್ಸಿಗೆ ತಂದ್ಕೋಬೇಕು, ತಂದ್ಕೊಂಡ್ರೆ ಏನು ಮಾಡ್ತಾನೆ ಅವನು, ಒಂದು ಕ್ಷಣದಲ್ಲಿ ಹಾ ಅಂತಾನೆ, ಕೈ ಹಿಂಗೆ ನಡುಗುತ್ತೆ, ಗಡಗಡಗಡ ನಡುಗುತ್ತೆ, ನಡಿ ಎಡಗಡೆಯಿಂದ ಪೇಪರ್ ಕಿತ್ತಿ ಮುಖದ ಮೇಲೆ ಎಸಿತಾನೆ, ತೊಗೊಂಡು ಹೋಗುವಂತಾನೆ. ಆ ಪೇಪರಲ್ಲಿ ಮುದ್ರ ಇದೆ ಪ್ರಶ್ನೆಗೆ. ನಾನು ಇದೇನು ವಿಚಿತ್ರಪ್ಪ ಇದು, ಅವಾಗ ಕಂಪ್ಯೂಟರ್ ಇಲ್ಲ, ಏನೂ ಇಲ್ಲ, ಅವಾಗ ಪ್ರಿಂಟರ್ಸ್ ಇಲ್ಲ. ನನ್ನ ಪಾಳಿ ಬಂತು, ನನಗೇನು ಕೇಳಬೇಕು.

ಅಂತ ತಲೆಗಿಲ್ಲ, ಪ್ರಶ್ನೆನೇ ಇಲ್ಲ. ಕೇಳಬೇಕು ಅಂತ ಹೋದವನಲ್ಲ, ಅವನು ಏನು ಮಾಡ್ತಾನೆ ನೋಡಬೇಕು ಅಂತ ಹೋದಿದ್ರು. ಈ ಸ್ವಲ್ಪ ವಿಜ್ಞಾನದ ಬುದ್ಧಿ ಇದ್ದವ್ರು ಇಂಥ ಮಾಡೋದು ಕೆಲಸ ಇದ್ರು. ನಾನು ಹೋಗಿ ಅವ್ನಿಗೆ ಏನು ಕೇಳಬೇಕು ಹೇಳಿ, ಮುಂದೆ ಕೂತ್ಕೊಂಡೆ ಪುಚ್ಚೋ ಅಂದ ಅವನು ಜೋರಾಗಿ. ನಾನು ಹೇಳಿದೆ, ನನಗೆ ಇಂಗ್ಲೀಷ್ನಲ್ಲೇ ಕೇಳಿದ್ದು ನಾನು, ಐ ವಾಂಟ್ ಟು ಸಿ ಹೌ ಜೀಸಸ್ ಕ್ರೈಸ್ಟ್ ಲುಕ್ಡ್ ಆಟ್ ದಿ ಟೈಮ್ ಆಫ್ ಕ್ರೂಸಿಫಿಕ್ಷನ್ ಆ್ಯಂಡ್ ಕ್ಯಾನ್ ಐ ಹ್ಯಾವ್ ದಿ ಫೋಟೋಗ್ರಾಫ್ ಆಫ್ ಅವರ್ ಪಟೇಲ್, ವಲ್ಲಭಭಾಯ್ ಪಟೇಲ್ ವೆನ್ ಹಿ ವಾಸ್ ಯಂಗ್, ಆ್ಯಂಡ್ ಅನದರ್ ಪೋಸ್ ಆಫ್ ಅಬ್ರಹಾಮ್ ಲಿಂಕನ್. ನೋಡಿ, ನಾನು ಕೇಳಿ ಚಿತ್ರ ಬೇಕು ಅಂತ ಕೇಳಿದ್ದು. ಶಿಲುಬೆಗೆ ಏರಿಸೋ ಮೊದಲು ಯೇಸು ಕ್ರಿಸ್ತ ಹೇಗೆ ಕಾಣಿಸ್ತಾ ಇದ್ದ, ಸರ್ದಾರ್ ಪಟೇಲ್ರು ಸಣ್ಣವರಿದ್ದ ಹೇಗಿದ್ದರು, ಮತ್ತು ಲಿಂಕನ್ ಸಾಮಾನ್ಯ ಒಂದೇ ಪೋಸ್ ಅಂದರೆ ಕೂತ್ಕೊಂಡಿದ್ದೆ ಕೈ ಇಟ್ಕೊಂಡು, ಅದು ಬಿಟ್ಟು ಬೇರೆ ಯಾವ್ದಾದ್ರು ಪೋಸ್ ಇದೆಯಾ, ಆ ಫೋಟೋ ಬೇಕು ನನಗೆ ಅಂತ ಕೇಳಿದೆ. ನಾನು ಕೇಳಿದ್ದು ಉತ್ತರ ಬರವಣಿಗೆ ಅಲ್ಲ, ಫೋಟೋನೇ ಕೇಳಿದ್ದು. ಅಂಕ ಹಿಂಗೆ ಮಾಡ್ದ, ಲೇಜಾ ಒಂದು ಹೋಗ್ದ, ಅದು ಹೊರಗೆ ಬಂದು ನೋಡ್ಕೊಳ್ತೀನಿ, ನೀವು ನಂಬಲಿಕ್ಕಿಲ್ಲ ಸ್ವಾಮಿ. ಹೀಗೊಂದು ಪೇಪರ್ ಇರುತ್ತಲ್ಲ, ಪೇಪರ್ದಲ್ಲಿ ಅರ್ಧ ಭಾಗ ಹಿಂಗೆ ಗೆರೆ ಇದೆ, ಇಲ್ಲಿ ಯೇಸು ಕ್ರಿಸ್ತನ ಫೋಟೋ ಇದೆ ಫುಲ್, ಇಲ್ಲಿಂದ ಮೇಲಿಂದ ಕೆಳ ತನಕನು, ಮೇಲೆ ಅರ್ಧ ವಲ್ಲಭಭಾಯ್ ಪಟೇಲು ತಲೆ ತುಂಬ ಕೂದಲ ಇದ್ದದ್ದು ಸೂಟ್ ಹಾಕ್ಕೊಂಡದ್ದು ವಕೀಲರಿದ್ದಾಗಿಂದ ಆ ಫೋಟೋ, ಕೆಳಗಡೆ ಅಬ್ರಹಾಮ್ ಲಿಂಕನ್ ಹಿಂಗೆ ಕೈ ಮಾಡ್ಕೊಂಡು ನಿಂತದ್ದು ಫೋಟೋ ಇದೆ. ಅದು ಎಲ್ಲೂ ನೋಡಿಲ್ಲ ಅಬ್ರಹಾಮ್ ಲಿಂಕನ್ ಫೋಟೋ ಅಂತ ನಾನು ಎಲ್ಲೂ. ಆ ಮೂರು ಫೋಟೋ ಒಂದೇ ಚಿತ್ರದಲ್ಲಿದೆ. ಇವತ್ತಿಗೆ ನನಗೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಕೊಟ್ಟರೆ ಆ ಫೋಟೋ ಡೌನ್ಲೋಡ್ ಮಾಡಿ ಜೋಡಿಸಿ ಪ್ರಿಂಟ್ ಮಾಡಿ ಅರೇಂಜ್ ಮಾಡಿ ಅರ್ಧ ಗಂಟೆ ಆದರೂ ಬೇಕು ನನಗೆ. ಅವನಿಗೆ ಎಲ್ಲಿ ಪ್ರಿಂಟರ್ ಇಲ್ಲ ಏನಿಲ್ಲ, ತಮಾಷೆ ಹೇಳ್ತೀನಿ ತೊಗೊಂಡು ನನಗೆ ಆಶ್ಚರ್ಯ, ಹೆಂಗೆ ಪ್ರಿಂಟಾಗಿ ಬಂದು ಚಿತ್ರ ಇದು, ನಾನು ಕೇಳಿದ್ದು ಇದೇ ಮೂರು ಅಂತ ಅವನಿಗಂತೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ವಾ, ಗೊತ್ತಾದರೂ ತರ್ತಾನೆ ಇಲ್ಲಿನ ಚಿತ್ರ ಅವನು. ಅದನ್ನು ತೊಗೊಂಡು ಬಂದೆ, ತೊಗೊಂಡು ಬಂದು ನಾನು ಅಮೇರಿಕಾಗೆ ಹೋದಾಗ ಅಲ್ಲೊಬ್ಬರು ರಾಮಕೃಷ್ಣ ಆಶ್ರಮದ ಶಿಷ್ಯರಿದ್ದಾರೆ, ಅವ್ರು ಹೇಳಿದ್ರು ಸ್ವಾಮಿ ಅಘೇದಾನಂದ ಅನ್ನೋರು ಪುಸ್ತಕ ಬರೆದಿದ್ದಾರೆ, ತಾವು ಓದಿರಬೇಕು, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ ಬರೆದಿದ್ದಾರೆ, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ, ಅದ್ಭುತ ಪುಸ್ತಕ ಅದು. ನಾನು ಈ ಚಿತ್ರ ತೋರಿಸಿದೆ ಅವ್ರಿಗೆ, ಹಿಂಗಿದೆ ನೋಡ್ರಿ ಇದು ಚಿತ್ರ ಅನಿಸುತ್ತೆ ನನಗೆ ಅಂತ. ಅವ್ರಾದ್ರೆ ವೇಟ್ ಎ ಮಿನಿಟ್ ಅಂದರು, ಒಳಗಡೆ ಪುಸ್ತಕ ತೊಗೊಂಬಂದರು ಲೈಫ್ ಆಫ್ಟರ್ ಡೆತ್ ಅಂತ, ಅದರೊಳಗೆ ಸ್ವಾಮಿ ಅಘೇದಾನಂದರಿಗೆ ವಿವೇಕಾನಂದರು ಸಮಕಾಲೀನರು 100 ವರ್ಷದ ಹಿಂದೆ ಅವರು ಅಮೆರಿಕಾದಲ್ಲಿದ್ದಾಗ ಯಾರೋ ಕೊಟ್ಟರಂತೆ, ದಿಸ್ ಈಸ್ ದ ಫೋಟೋಗ್ರಾಫ್ ಆಫ್ ಜೀಸಸ್ ಕ್ರೈಸ್ಟ್ ಅಟ್ ದ ಟೈಮ್ ಆಫ್ ಕ್ರೂಸಿಫಿಕ್ಷನ್ ಅಂತ ಕೊಟ್ಟಿದ್ದಾರೆ, ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅದು. ಆ ಚಿತ್ರ ತಂದು ನೋಡಿದೆ, ಇದು ಅದು ಒಂದೇ ಚಿತ್ರ, ನನಗೆ ಇದುವರೆಗೂ ಅರ್ಥ ಆಗಿಲ್ಲ ಅದು ಹೇಗಾಯಿತು ಅಂತ. ಆದ್ದರಿಂದ ಕೆಲವೊಂದು ಸಲ ನಾನು ಪವಾಡಗಳನ್ನು ಹೇಳಬೇಕು, ಅದು ಹೆಂಗೆ ಅನಿಸುತ್ತೆ ಏನೂ ಗೊತ್ತಾಗಲ್ಲ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನನಗಿನ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆಯೇ ಬಂದಿದ್ದೇನೆ. ಸೊ ಆಗ್ತಾನೆ ಮಾತಾಡ್ತಿರುವಾಗ ಯಾರೋ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೆ. ಆಗ ಯಾವಾಗ ಸ್ಕೂಲ್ ಸ್ಟಾರ್ಟ್ ಅಂತ ಹೇಳುವಾಗ June 1st ಅಂತ ಹೇಳ್ತಾ ಇದ್ರು. ಜೂನ್ ಫಸ್ಟ್ ಅನ್ನೋದು ಒಂದು ಶಾಲೆ ಆರಂಭವಾಗುವಂಥ ಹೆಚ್ಚಿನ ಮಕ್ಕಳಿಗೆ ಸ್ಟಾರ್ಟ್ ಎಲ್ಲ ಆಗುವಂಥ ಟೈಮ್. ಈಗ ಅಂತೂ ಬೇರೆ ಬೇರೆ ಏನು CBSE ಅದು ಇದೆಲ್ಲ ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆ ಟೈಮಲ್ಲೆಲ್ಲ ಆರಂಭ ಆಗೋದೆಲ್ಲ ಇದೆ. ಬಟ್ ಜೂನ್ ಫಸ್ಟ್ ಅಂತ ಹೇಳಿದರೆ ಅದೊಂದು ಎಲ್ಲ ರಜೆಯನ್ನು ಮುಗಿಸಿ ಶಾಲೆಗೆ ಹೋಗುವಂಥ ಟೈಮ್ ಅದು ಅಲ್ವಾ. ಹೀಗಿರುವಾಗ ನನಗೆ ಅನ್ನಿಸ್ತು ಏನು ಅಂತ ಹೇಳಿದರೆ, ನೋಡಿ, ನಾವೆಲ್ಲರೂ ಕೂಡ ಒಂದೊಂದು ಶಾಲೆಯಲ್ಲಿ ಕಲ್ತಿದ್ದೇವೆ ಅಲ್ವಾ. ನಿಮ್ಮೂರಿನಲ್ಲಿ, ನಿಮ್ಮೂರಿನ ಹಳ್ಳಿಯಲ್ಲಿ ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಮು, ಕೆಲವು ಶಾಲೆಗಳು ಈಗ ಇರ್ಬೋದು, ನೀವು ಕಲ್ತಂಥ ಶಾಲೆಗಳು ಇಲ್ಲದೇ ಇರ್ಬೋದು. ಸೊ ಇಂಥ ಒಟ್ಟಿನಲ್ಲಿ ಶಾಲೆಯ ನೆನಪುಗಳು ಅಂತ ಹೇಳಿದರೆ ಅದು ಯಾರಿಗೂ ಕೂಡ ಮನಸ್ಸಿಂದ ಹೋಗೋದಿಲ್ಲ ಅಂತ ನೆನಪುಗಳು ನಮ್ಮ ಶಾಲಾ ದಿನಗಳಲ್ಲಿ ಇರ್ತದೆ. ನೀವಿವತ್ತು ಹೇಳಬೇಕಾಗಿರೋದು ಜಸ್ಟ್ ಇಷ್ಟೇ, ನಿಮ್ಮ ಶಾಲೆಯ ಹೆಸರೇನು ಅಂತ. ಓಕೆ, ನಿಮ್ಮ ಶಾಲೆ ಯಾವ ಊರು, ಆ ಶಾಲೆಯ ಹೆಸರೇನು, ಇಷ್ಟು ಹೇಳಿ ಕಾಲನ್ನು ಮಾಡಿ. ತುಂಬ ಜನ ನಿಮ್ಮ ನಿಮ್ಮ ಶಾಲೆಗಳು ಎಲ್ಲಿ ಕಲ್ತಿದ್ದೀರಿ, ಆ ಊರಲ್ಲೊಂದು ಶಾಲೆ ಇತ್ತು, ಅದು ಹೆಚ್ಚಿನವ್ರಿಗೆ ಗೊತ್ತಾಗಲೂಬಹುದು ನಿಮ್ಮ ಮಾತಿಂದ. ಅಥವಾ ನಿಮ್ಮ ಶಾಲೆಯ ಹೆಸರನ್ನು ನೀವು ಹೇಳಿದಾಗ ಎಲ್ಲೋ ಅದೇ ಶಾಲೆಯಲ್ಲಿ ಕಲಿತ ಮತ್ತೊಬ್ಬರಿಗೆ ಕನೆಕ್ಟ್ ಆಗ್ಬೋದು, ನಾನು ಕೂಡ ಇಲ್ಲೇ ಕಲ್ತಿದ್ದು ಅನ್ನೋದಾಗ್ಬೋದು. ಸೊ ಒಟ್ಟಿನಲ್ಲಿ ಇಷ್ಟೇ ಮಾಡಿ, ನೀವು ಹೆಚ್ಚಿನ ಹೇಳೋಕೆ ಹೋಗಬೇಡಿ. ನೀವು ಕಲ್ತಂಥ ಶಾಲೆ, ಅದರ ಊರು ಯಾವುದು, ಹಾಗೇ ಶಾಲೆಯ ಹೆಸರೇನು ಅನ್ನೋದನ್ನು ಕಾಲ್ ಮಾಡಿ ಹೇಳಿ. ಸೊ ಆ ಮೂಲಕವಾಗಿ ಮತ್ತೊಮ್ಮೆ ಆ ಶಾಲೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಕಾಲ್ ಮಾಡಬೇಕು. ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಬೇಕು. ನಿಮ್ಮ ಶಾಲೆಯ ಹೆಸರನ್ನು ನೀವು ನನಗೆ ಹೇಳಬೇಕು. ನಾನು ಕಾಯ್ತಾ ಇರ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.
1: ಮದಿಗೋದಣ್ಣ ಬರ್ಲಿಲ್ಲ, ಮದಿಗೋದಣ್ಣ

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್. ನಿಮ್ಮ ಜೊತೆಗಿದ್ದೀನಿ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರಗಳು. ಎಸ್ ಮೇಡಮ್, ದೈತ ಪನ್ಪರ್ ದಾದಾ ಪನ್ಪರ್. ಓಕೆ,
1: ಗೋರಿಗುಡ್ಡೆ.
0: ವೆರಿ ಗುಡ್. ಸಿಮ್ನೇರಿ. ಓಕೆ ಓಕೆ, ವೆರಿ ನೈಸ್. ಥ್ಯಾಂಕ್ ಯು. ರತ್ನ ಶೆಟ್ಟಿ ಕಾಲ್ ಮಾಡ್ತಿರ್ತಲ್ಲ. ಸೊ ಅವ್ರ ಗೋರಿಗುಡ್ಡೆ ಬೊಕ್ಕ ಸರಸದ ಪುದರ್ನ ಪಂಡಿತ್ ಅವ್ರು ಹೇಳಿದ್ರು. ಸೊ ನೀವು ಕೂಡ ಹೇಳಿ, ನೀವು ಕಲ್ತಂಥ ಶಾಲೆ ಯಾವುದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಸೊ ನಮಗೆ ನಮ್ಮ ನಮ್ಮ ಶಾಲೆಗಳ ಹೆಸರನ್ನು ಹೇಳೋದು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಸಂತೋಷ ಅಲ್ವಾ? ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ನೋಡಿ, ನಿಮ್ ವಾಯ್ಸ್ ಕೇಳಿದಾಗ್ಲೇ ನನಗೆ ಗೊತ್ತಾಯ್ತು ನೀವು. ಚಂಗಮ್ಮಯ್ಯ, ನೋಡಿ ಹೇಗಿದ್ದೀರಿ? ಆರಾಮ್ ಅಲ್ವಾ?
2: ಚೆನ್ನಾಗಿದ್ದೀನಿ.
0: ಹೇಗಿದೆ ಕೊಡಗು? ಹೇಗಿದೆ
2: ಕೊಡಗು? ತಂಪಾಗಿ ಮೋಡ ಕವಿದ ವಾತಾವರಣ ಇದೆ, ಆದ್ರೆ ಮಳೆ ಇಲ್ಲ.
0: ಓಕೆ,
2: ಈಗ ನಾಲ್ಕು ಗಂಟೆಗೆ ಗುಡುಗುಸಿಲು ಬಾನ ಭೂಮಿ ಒಂದಾಗಿ ಬಂತ, ಆದ್ರೆ ಮಳೆ ಬಂದಿಲ್ಲ.
0: ಮಳೆ ಬಂದಿಲ್ಲ ಅಲ್ಲ,
2: ನಮ್ಮನ್ನ ಮಳೆ ಬರತ್ತೆ,
0: ನಮ್ಮನ್ನ ಹೆದರಿಸಿ ಹೋಗೋದು ಅದಷ್ಟೇ.
2: ಗುಡುಗು, ಭಾರಿ ಗುಡುಗು
0: ಅಲ್ವಾ? ಏನ್ ಹೇಳ್ತೀರಿ ವಾಣಿ ಮೇಡಮ್, ಯಾವ ಶಾಲೆ ನೀವು ಕಲ್ತಿದ್ದು? ನಾನು ಶಾಲೆ ಬಗ್ಗೆ ಮಾತಾಡ್ತಿದ್ದೆ, ಏನಾದ್ರು ಹೇಳಲಿಕ್ಕಿದ್ಯಾ?
2: ನಾನು 100% ಹ್ಯಾಂಡಿಕ್ಯಾಪ್ಡ್ ಸರ್, ನಾನು ಕಾಲೇಜಿಗೆ
0: ಹೋಗಿಲ್ಲ ಅಲ್ವಾ.
2: ನಾನು ಅಕ್ಷರತೆ ಆಗಿದ್ದೀನಿ. ನಾನು ಮನೆಯಲ್ಲಿ ನನ್ನ ಸಾಹಿತ್ಯದಿಂದ ಓದು ಬರ ಕಲಿತು, ನಾನು ಪುಟ್ಟ ಸಾಹಿತಿ ಕೂಡ ಆಗಿದ್ದೀನಿ.
0: ಎಸ್ ಎಸ್, ಗೊತ್ತಿದೆ ಗೊತ್ತಿದೆ, ನನ್ಗೆಲ್ಲವೂ ಗೊತ್ತಿದೆ. ಅದಕ್ಕೆ ನಾನು ಕೇಳಲಿಕ್ಕೆ ಹೋಗಿದ್ದೀನಿ. ನಿಮ್ ಕಲ್ತಂತ ನಿಮ್ಮ ಮನೆಯೇ ಪಾಠ ಶಾಲೆ ಅಲ್ವಾ ನಿಮ್ಗೆ? ಬಟ್ ಏನ್ ಗೊತ್ತಾ ವಾಣಿ ಅವರೇ, ನಾನು
2: ನೋಡಿ ನೋಡಿ ನಾ ಕಲಿತು.
0: ನಾನು
2: ನನಗೆ ಈಗ ನಿಜವಾಗಿ ಅಮ್ಮ ಬರೆಯಕ್ಕೆ ಬರಲ್ಲ, ಆದ್ರೆ ನಾನು ಎಲ್ಲ ಓದ್ತೀನಿ ಬರೀತೀನಿ ಎಲ್ಲ ಮಾಡ್ತೀನಿ.
0: ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ, ಕೆಲವೊಮ್ಮೆ ನಾವು ನಮ್ಮ ಜೀವನಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀವಲ್ಲ, ನಮ್ಮ ಜೀವನಕ್ಕೆ ಸ್ಫೂರ್ತಿ ಕೊಡುವಂತ ವ್ಯಕ್ತಿತ್ವಗಳು ಅಂತ. ನಾವು ತುಂಬಾ ದೂರ ದೂರ ಹುಡುಕೊಂಡು ಹೋಗ್ಬೇಕು ಅಂತ ಇಲ್ಲ, ನಮ್ಮ ಸುತ್ತಮುತ್ತ ಇರ್ತಾರೆ, ಅದರಲ್ಲಿ ನೀವು ಕೂಡ.

0: ಭ್ರೂಂತ.
1: ನಾನು ಮೂರು ಪುಸ್ತಕ ಬಿಡುಗಡೆ ಮಾಡಿದ್ದೀನಿ.
0: ವೆರಿ ನೈಸ್. ಎಸ್ ಎಸ್, ಹೌದು ಹೌದು, ಗೊತ್ತಿದೆ. ನಿಮ್ಮ ನಿಮ್ಮ ಈ ಕೆಲಸ ಇದೆಯಲ್ಲ, ನಿಮ್ಮ ಸಾಧನೆ ಬಹಳ ದೊಡ್ಡದು ವಾಣಿ ಅವರೇ.
1: ಹೌದು,
0: ಹೀಗೆ
1: ನಾವು ಸಾಧನೆ ಮಾಡಬೇಕು ಸರ್. ನಮ್ಮ ನಮ್ಮ ಜೀವನ, ನಾನು ಹೀಗೆ ನಾಲ್ಕು ಗೋಡೆ ಮೇಲೆ ಕೂತಿದ್ರೆ ನನಗೆ ಏನು ಪ್ರಪಂಚ ಗೊತ್ತಿಲ್ಲ.
0: ಎಸ್, ಹೌದು ಹೌದು ಹೌದು ಹೌದು.
1: ಅದಕ್ಕೆ ನಾನು
0: ಒಂದು
1: ತಿಳ್ಕೊಂಡಿದ್ದೀನಿ
0: ವಾಣಿಯವರೇ, ಒಂದು ಕುತೂಹಲಕ್ಕಾಗಿ ನಾನು ನಿಮ್ಮ ಹತ್ರ ಕೇಳೋದು, ನೀವು ಹೊರಗಡೆ ಎಲ್ಲ ಹೋಗ್ತೀರಾ, ಎಲ್ಲಿಗಾದ್ರೂ ಹೋಗಿದ್ದೀರಾ ಇಷ್ಟವರೆಗೆ?
1: ಹೋಗ್ತೀನಿ ಸರ್, ಹೋಗ್ತೀನಿ. ನಾನು 3 ವರ್ಷ ಕರ್ನಾಟಕ ಕೊಡವ ಸಾಹಿತ್ಯ, ನಮ್ಮ ಭಾಷೆ ಕೊಡವ ಭಾಷೆ, ಕೊಡವ ಸಾಹಿತ್ಯ ಅಕಾಡೆಮಿಯಲ್ಲಿ ಸದಸ್ಯ ಕೂಡ ಆಗಿದ್ದೆ. ಆಗ ತಮ್ಮ ನನ್ನನ್ನು ಭುಜದಲ್ಲಿ ಎತ್ತಿಕೊಂಡು ಹೋಗಿ ಗಾಡಿಯಲ್ಲಿ ಕೂರಿಸಿ ಬೆಳಿಗ್ಗೆ 7 ಗಂಟೆ 8-9 ಗಂಟೆಗೆ ಆಫೀಸ್ ತಲುಪಿದ್ರು, ರಾತ್ರಿ 8-9 ಗಂಟೆಗೆ ಬರ್ತಿದ್ರು. ಅದು ನನ್ನ ತಮ್ಮ ಮಾತ್ರ ನನ್ನ ಎತ್ತಲಿಕ್ಕೆ ಆಗದು, ಇನ್ಯಾರಿಗೆ ಎತ್ತಲಿಕ್ಕೆ ಆಗಲ್ಲ. ಭುಜದಲ್ಲಿ ಎತ್ತಿಕೊಳ್ಬೇಕು, ಅವನಿಗೆ ಮಾತ್ರ ಅಭ್ಯಾಸ ಇರೋದು ಅದು.
0: ನೋಡುವ ವಾಣಿಯವರೇ,
1: ಆಟೋದಲ್ಲೆಲ್ಲ ಹೋಗ್ತೀನಿ, ಬೇರೆ ಅತ್ತ ಕೇಳಿಯಕ್ಕೆ ಆಗಲ್ಲ. ಗಾಲಿ ಕುರ್ಚಿ ಇದೆ ಸರ್, ಆ ಗಾಲಿ ಕುರ್ಚಿ ನಂಗೆ ಅತ್ತಕ್ಕಾಗಲ್ಲ, ಇಳಿಯಕ್ಕಾಗಲ್ಲ. ಅಮ್ಮನಿಗೆ ವಯಸ್ಸಾಗಿದೆ, ಅಮ್ಮನ ಅತ್ತ ಕೇಳಿ ಇರ್ಲಿಕ್ಕೆ ಆಗೋದಿಲ್ಲ. ಎದಕ್ಕಾದ್ರೂ ಹೋಗೋದಾದ್ರೆ ಆಟೋದಲ್ಲೆಲ್ಲ ಹೋಗ್ತೀನಿ.
0: ನೋಡುವ ವಾಣಿಯವರೇ,
1: ಸಾಹಿತ್ಯ ಪರಿಷತ್ತು ಕವನ ವಾಚನ ನಮ್ಮ ಕವಿಗೋಷ್ಠಿಗೆಲ್ಲ ಭಾಗವಹಿಸ್ತೇನೆ, ಅಲ್ಲಿಗೆಲ್ಲ ಹೋಗ್ತೀನಿ.
0: ನೋಡುವ, ಆದ್ರೆ ಯಾವತ್ತಾದ್ರೂ ಸಾಧ್ಯ ಆದ್ರೆ ನಿಮ್ಮನ್ನೊಮ್ಮೆ ಬಂದು ಭೇಟಿ ಮಾಡ್ಬೇಕು. ಥ್ಯಾಂಕ್ ಯು. ಎಸ್, ನೋಡಿ, ವಾಣಿಯವರು ಕಾಲನ್ನು ಮಾಡಿದರು, ಅವರು ಮಾತಾಡಿದರು, ಅವರ ಜೀವನದ ಕಥೆಯನ್ನು ಕೂಡ ಅವರು ಹೇಳಿದರು. ವಾಣಿಯವರು ಪೂರ್ತಿ ವೈಕಲ್ಯತೆಯನ್ನು ಹೊಂದಿರುವವರು, ಆದರೆ ಅವರ ಸಾಧನೆಗೆ ಅದು ಯಾವುದು ಕೂಡ ಅದ್ಯ ಆಗಲಿಲ್ಲ ಅಂತ. ಮನೆಯೇ ಮೊದಲ ಪಾಠಶಾಲೆ ಅವರಿಗೆ. ಮುಂದಿನ ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
2: ನಿಮಗೆ ಗುರುತನೇ ಸಿಗುವುದಿಲ್ಲ, ಪರಿಚಯ
0: ನಿಮ್ಮದೊಂದು ಪರಿಚಯ ಆಗದಿದ್ರೆ ಹೇಗೆ ಹೇಳಿ ಸರ್.
2: ಇಸ್ಮಾಯಿಲ್ ಕಲ್ಲಾಡಿ
0: ಹೇಳಿ. ಇಸ್ಮಾಯಿಲ್ ಕಲ್ಲಾಡಿ ಅವರೇ,
2: ನಾವು ಪೆರಿಂಜ ಸ್ಕೂಲ್ ಅಲ್ಲಿ ಕಲಿತದ್ದು.
0: ಪೆರಿಂಜ ಸ್ಕೂಲ್ ಅಲ್ವಾ?
2: ಹೌದು.
0: ಈಗ ಉಂಟು ಶಾಲೆ,
2: ಅದೊಂದು ಇದುಂತಲ್ಲ ಎಂತದು ದೇವ್ ಪೂಂಜಾ ಒಂದು ಕಥೆ
0: ಬರ್ತದೆ. ಹೌದೌದು,
2: ಅದು ಅದರ ಪಕ್ಕನೆ ಇರುವುದು ಆ ಸ್ಕೂಲಿನ ಎದುರುಗಡೆ.
0: ಎಲ್ಲಿ, ನಿಮ್ಮ ಕಲ್ಲಾಡಿಯಲ್ಲೇನಾ?
2: ಅಲ್ಲ ಅಲ್ಲ, ಅದು ನಾವು ನಮ್ಮ ಆಮೇಲೆ ಇದು ತಂದೆ ಊರಿಗೆ ಬಂದು ಇಲ್ಲಿ ಸೆಟ್ಲ್ ಆದದ್ದು. ಕಲ್ತದ್ದು ಅದೇ ಊರಲ್ಲಿ.
0: ಓಕೆ ಓಕೆ. ಈಗಲೂ ಇದೆ ಶಾಲೆ ಅಲ್ವಾ?
2: ಮತ್ತೆ ಒಂದು ವಿಷಯ ಹೇಳಿಕ್ಕೆ ಅಂತಂದ್ರೆ, ನಮ್ಮ ಕಾಲದಲ್ಲಿ ಮೊಬೈಲ್ ಫೋನ್ ಯಾವ್ದು ಇರ್ಲಿಲ್ಲ. ನಾವು 3 ದಾರಿಗಳಲ್ಲಿ ಎಲ್ಲ ಗೆಳೆಯರು ಒಟ್ಟಾಗಿ ಅವರ ಸ್ಕೂಲಿಗೆ ಮೊದಲು ಹೋಗುದಾದ್ರೆ ದಾರಿಗೆ ಒಂದು ಮರದ ಕೊಂಬೆಯನ್ನು ಮುರಿದು ಹಾಕಿ ಹೋಗಬೇಕು. ನಾವು ಅಂತ ಗೊತ್ತಾಗ್ಲಿಕ್ಕೆ ನಾವೊಂದು ಮುಂಚೆ ಹೋದ್ರೆ ನಾವೊಂದು ಮರದ ಗೆಲ್ಲನ್ನು ಕಡಿದಿದೆ ಅಂತ ಕೈಯಲ್ಲಿ ತುಂಡು ಮಾಡಿ ಹಾಕಿ ಹೋಗಬೇಕು ಆ ದಾರಿಗೆ. ಆಗ ನಾವು ಹೋಗಿದ್ದೆ ಅಂತ ಗೊತ್ತಾಗುತ್ತೆ. ಇಲ್ಲದ ನಾವು ಒಟ್ಟಿಗೆ ಎಲ್ಲ 3 ದಾರಿಗಳಲ್ಲಿ ಗೆಳೆಯರು ಒಟ್ಟಾಗಿ ಹೋಗುದು ಸ್ಕೂಲಿಗೆ. ಅದೊಂದು ನೆನಪಾಯ್ತು ನನಗೆ.
0: ವಾಹ್ ವಾಹ್ ವಾಹ್, ವೆರಿ ನೈಸ್. ಥ್ಯಾಂಕ್ ಯು ಇಸ್ಮಾಯಿಲ್ ಕಲ್ಲಾಡಿ. ಇಸ್ಮಾಯಿಲ್ ಕಲ್ಲಾಡಿ ಅವರು ನೋಡಿ, ಜೊತೆಗೆ ದಾರಿಯನ್ನು ಹೇಗೆ ಹುಡುಕೊಂಡು ಹೋಗ್ತಾ ಇದ್ರು ಅನ್ನೋದನ್ನು ಕೂಡ ಅವರು ಹೇಳಿದರು. ನೋಡಿ, ನನಗೆ ಅದನ್ನು ಹೇಳುವಾಗ ಅನ್ನಿಸ್ತು, ಈ ಹೂ ಹಾಕುವ ಕಲ್ಲು ಅಂತ ಇದೆಯಲ್ಲ, ಈಗ ಹೆಚ್ ಕಲ್ಲು ಅಂತೆಲ್ಲ ಆಗಿದೆ ನೋಡಿ, ಹೂ ಹಾಕುವ ಕಲ್ಲು ಅಂತ ನಮ್ಮ ಕಡೆ ಕೂಡ ಇದೆ, ಕೊಣಜೆ ಕಡೆ ಕೂಡ. ಸೊ ಅದು ಕೂಡ ಅದೇ ರೀಸನ್ಗೆ ಅಂತ, ಅಲ್ಲಿ ಒಂದು ಹೂವನ್ನು ಇಟ್ಟು ಹೋಗೋದು. ಈಗ 3 ಜನ ಯಾರಿಗಾದ್ರೂ ಹೋಗ್ತಾ ಇದ್ರೆ ಮೊದಲು ಹೋದವ ಈ ಹೂವನ್ನು ನಾನು ಇಟ್ಟು ಹೋಗ್ತೇನೆ ಅಂತ ಅದೊಂದು ಸೂಚನೆ ಆ ಹೂ ಹಾಕುವ ಕಲ್ಲಿನಲ್ಲಿ. ಅಂತ ಆ ಕಾರಣಕ್ಕೋಸ್ಕರ ಅದಕ್ಕೆ ಹೆಸರು ಬಂತು ಅನ್ನೋದನ್ನು ನಾನು ಯಾರು ಹೇಳೋದನ್ನು ಕೇಳಿದ್ದೇನೆ. ಎನಿವೇಸ್, ನೀವು ಕೂಡ ಕಾಲನ್ನು ಮಾಡ್ಬೋದು. ನಿಮ್ಮ ಶಾಲೆ ಯಾವುದು ಅನ್ನೋದು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಓದಿದಂಥ ಶಾಲೆ ಯಾವುದು, ಆ ಶಾಲೆಯ ಹೆಸರೇನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಮ ಶಾಲೆಯ ಹೆಸರನ್ನು ನನಗೆ ನೀವು ಹೇಳಿ. ಮುಂದಿನ ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ತೆ. ಬಂಟ್ವಾಳದಿಂದ ಲತಾ ಅವರು, ಏನ್ ಹೇಳ್ತಿದ್ದೀರಿ? ಲತಾ ಅವರು,
3: ನಾನು 4ನೇ ಕ್ಲಾಸ್ ಓದಿದ್ದೇನೆ ಅಲ್ಲಿಪಾದೆ ಸಂತ ಜಾನ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ.
0: ಅಲ್ಲಿಪಾದೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಲ್ವಾ?
3: ನಮ್ ಮನೆ ಇಲ್ಲಿ ಹತ್ತಿರ ಅಳ್ಳಿಪಾದಿಗೆ, 1.5 ಕಿಲೋಮೀಟರ್ ನಡೆದುಕೊಂಡು ಓದಲಿಕ್ಕೆ ಉಂಟು. ತಾಲೂಕು ಮಾತ್ರ ಬಂಟ್ವಾಳ.
0: ಥ್ಯಾಂಕ್ ಯು ಲತಾ ಅವರು. ಲತಾ ಅವರು ಬಂಟ್ವಾಳದಿಂದ ಕಾಲ್ ಮಾಡಿದ್ರು. ನೋಡಿ, ಅವರು ಹೋದಂಥ ಶಾಲೆ ಹೆಸರನ್ನು ಕೂಡ ಹೇಳಿದರು. ನಿಮಗೂ ಕೂಡ ನಿಮ್ಮ ಶಾಲೆ ಹೆಸರು ಹೇಳಬೇಕು ಅಂತ ಹೇಳಿದರೆ ಕಾಲ್ ಮಾಡಿ. ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ, ಪ್ರಶ್ನೆ ಅಲ್ಲ ಒಂದು ವಿಷಯ ನಿಮ್ಮ ಹತ್ರ ಕೇಳಿ ಹೋಗಿದ್ದೆ, ನೀವು ಕಲ್ತಂತ ಶಾಲೆ ಯಾವುದು ಅಂತ. ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ ಯಾರು?
1: ನಾನು ಪ್ರೀತಮ್, ಸಾಲೆತೂರ್.
0: ಪ್ರೀತಮ್ ಸಾಲೆತೂರ್, ಹೇಗಿದ್ದೀರಿ ಪ್ರೀತಮ್ ಅವ್ರೆ? ಆರಾಮ?
1: ನಾನು ಚೆನ್ನಾಗಿದ್ದೇನೆ, ನೀವು?
0: ಎಸ್, ನಾನು ಕೂಡ ಆರಾಮಿದ್ದೇನೆ. ಪ್ರೀತಮ್, ಏನ್ ಹೇಳ್ತೀರಿ, ನೀವು ಕಲ್ತ ಶಾಲೆ ಯಾವುದು?
1: ನಾನು ಪ್ರೈಮರಿ ಇಲ್ಲೇ ಸಾಲೆತೂರಲ್ಲಿ.
0: ಫುಲ್ ಹೇಳ್ಬೇಕು, ಹೆಸರು ಹೇಳ್ಬೇಕು. ಏನು ಶಾಲೆದ ಹೆಸರು?
1: ಶ್ರೀವಿದ್ಯಾಲಯ.
0: ಶ್ರೀವಿದ್ಯಾಲಯ, ಓಕೆ.
1: ಮತ್ತೆ ಹೈಸ್ಕೂಲ್ ಮತ್ತೆ ಪಿಯುಸಿ ಅಳಿಕೆ, ಶ್ರೀ ಸತ್ಯಸಾಯಿ ಲೋಕ ಸೇವಾ.
0: ಅಳಿಕೆಯಲ್ಲಿ ಸತ್ಯಸಾಯಿ ಲೋಕ ಸೇವಾ ಅಲ್ವಾ? ಏನ್ ಮಾಡ್ತಾ ಇದ್ದೀರಿ?
1: ನಾನು ಪಿಯುಸಿ ಮುಗಿತೀನಿ, ಡಿಗ್ರಿ.
0: ಡಿಗ್ರಿ, ವೆರಿ ಗುಡ್, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.
1: ಅದು ಗೊತ್ತಿಲ್ಲ, ಆಗಿಲ್ಲ.
0: ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ನಿಮಗೆ. ನೋಡಿ, ಸೊ ಎಲ್ಲರೂ ಕೂಡ ಅವರವರ ಶಾಲೆಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಆಗ ನಿಮ್ಗೆ ಕೂಡ ಅನ್ನಿಸ್ತಿರ್ಬೋದು ಎಂಕಲಪ್ಪ ನೋಡು ಅಂತ. ಹೇಳಲಿಕ್ಕಿದ್ರೆ ಕಾಲ್ ಮಾಡಿ, ಕಾಲ್ ಮಾಡಿ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಮ ಶಾಲೆ ಹೆಸರನ್ನು ಹೇಳಿ ಅಂತ ಹೇಳ್ತಾ ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಎಸ್ ಮೇಡಮ್, ಹೇಳಿ, ನೀವೆಲ್ಲಿ ಕಲ್ತಿದ್ದು?
2: ಮಾರ್ಗನ್ಸ್ ಗೇಟ್. ಮಾರ್ಗನ್ಸ್ ಗೇಟ್ 5 ನಂಬರ್ ಬಸ್, 15 ನಂಬರ್ ಬಸ್ ಮಂಗಳದೇವಿ ಎಲ್ಲ ಹೋಗ್ತದೆ. ನಮ್ಮ ಶಾಲೆ ಮಂಗಳದೇವಿ ಹತ್ರನೆ, ಸೈಂಟ್ ರೀಟಾಸ್ ಎಲಿಮೆಂಟರಿ ಶಾಲೆ 7ನೇ ತನಕ. ತದನಂತರ ಕಾಶ ಹೈಸ್ಕೂಲ್. ಕಾಶ ಹೈಸ್ಕೂಲ್ ನಲ್ಲಿ ಕಲ್ತದ್ದು.
0: ಈಗಲೂ ಇದೆ ಅಲ್ವಾ?
2: ತದನಂತರ 20 ವರ್ಷ ಆಗುವಾಗ 1966 ಮದುವೆ ಮಾಡಿ ಬೆಂಗಳೂರಿಗೆ ಬಂದೆ. ಹಾಗೆ ಬೆಂಗಳೂರಿನಲ್ಲಿ ಈಗ ಇದ್ದೇನೆ. 60 ವರ್ಷ ಮದುವೆಯ ದಿನ ಇದು ಆಗಿದೆ. ಗಂಡ ತೀರಿ ಹೋಗಿ ಈಗ 5 ವರ್ಷ ಆಯ್ತು. ಈಗ ಮನೆಯಲ್ಲಿ ಒಬ್ಬಳೇ ಒಬ್ಬಂಟಿ ಆಗಿದ್ದೇನೆ. 12 ವರ್ಷದ ಮಗ ಶಾಲೆಯಿಂದ ಬರುವಾಗ ಲಾರಿ ಅಡಿಗೆ ಬಿದ್ದು ತೀರಿ ಹೋದ. ಅದೊಂದು ಶಾಕ್ ಆಗಿತ್ತು. ಈಗ ನಾನು ನನ್ನ ದೇಹವನ್ನು ದಾನ ಮಾಡಿದ್ದೇನೆ ಕಂಕನಾಡಿ ಆಸ್ಪತ್ರೆಗೆ. ಮೊನ್ನೆ ಕಂಕನಾಡಿಯ ಚರ್ಮದ ಡಾಕ್ಟರ್ ಬಂದಿದ್ರಲ್ಲ, ನನ್ಗೆ ಅವರಿದು ಫೋನ್ ನಂಬರ್ ಬೇಕು ಮಗ. ಇನ್ನೊಂದು ನನಗೆ ಫರ್ನಾಂಡಿಸ್.
0: ಓಕೆ ಓಕೆ, ಆಯ್ತು ಆಯ್ತು ಆಯ್ತು. ಖಂಡಿತ ಖಂಡಿತ ಖಂಡಿತ ಖಂಡಿತ ಕೊಡುವ ಕೊಡುವ ಕೊಡುವ. ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಗ್ರೇಸ್ ಮಿರಾಂದ್ ಅವರು ಕಾಲನ್ನು ಮಾಡಿದರು, ಅವರ ಶಾಲೆ ಹೋದಂಥದ್ದು, ಶಾಲೆಗೆ ಹೋದಂಥ ಹೈಸ್ಕೂಲ್ ಪಿ ಯು ಸಿ ಎಲ್ಲವನ್ನು ಕೂಡ ಹೇಳಿದರು. ಮುಂದಿನ ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ಕಾರ.
3: ಜಯಪ್ರಕಾಶ್.
0: ನಮಸ್ಕಾರ ಜಯಪ್ರಕಾಶ್ ಶಕ್ಕೂರ್ ಅವರೇ, ಏನ್ ಹೇಳ್ತೀರಿ?
3: ಯುಬಿಎಂಸಿ ಶಾಲೆ, ಯುಬಿಎಂಸಿ ಪ್ರೈಮರಿ ಶಾಲೆ ಗೋರಿಗುಡ್ಡ ಮತ್ತು ಕ್ರಿಸ್ಟಲ್ ಮೆಮೋರಿಯಲ್ ಹೈಸ್ಕೂಲ್.
0: ಓಕೆ, ಯುಬಿಎಂಸಿ ಹೇಳಿದ್ರೆ ಏನ್ ಸರ್, ಫುಲ್ ಫಾರ್ಮ್ ಏನಾದ್ರು ಗೊತ್ತಿದ್ಯಾ?
3: ಯುನೈಟೆಡ್ ಬಾಕ್ಸೆಲ್
0: ಮಿಷನ್
3: ಮಿಷನ್
0: ಸ್ಕೂಲ್. ಹೌದೌದು, ಚರ್ಚ್. ಓಕೆ, ಚರ್ಚ್ ಸ್ಕೂಲ್
3: ಯುಬಿಎಂಸಿ ಅಂತ ಹೇಳಿದ್ರೆ.
0: ಓಕೆ ಓಕೆ,
3: ಮತ್ತೆ ಕ್ರಿಸ್ಟಲ್ ಮೆಮೋರಿಯಲ್ ಶಾಲೆ ಅಲ್ಲೇ ಗೋರಿಗುಡ್ಡನೆ.
0: ಓಕೆ ಓಕೆ, ಈಗ ಎರಡು ಕೂಡ ಶಾಲೆಗಳು ಇದೆ ಅಲ್ವಾ?
3: ಇದೆ. ಮತ್ತೆ ಒಂದು ವಿಷಯ ಏನಂತ ಹೇಳಿದ್ರೆ, ವಾಣಿ ಮೇಡಮ್ ಅನ್ನು ಭೇಟಿ ಆಗ್ಲಿಕ್ಕೆ ಹೋದ್ರೆ ಅವರು ಮಾತಾಡಿದ್ದನ್ನು ನಮ್ಗೆ ಕೇಳಿಸ್ಬೇಕು.
0: ಖಂಡಿತ ಖಂಡಿತ ಖಂಡಿತ.
3: ಸಾಧ್ಯವಾದ್ರೆ ಅವರನ್ನು ಕರ್ಕೊಂಡು ಬಂದ್ರೆ ಒಳ್ಳೇದು, ಇಲ್ಲದ್ರೆ ಅವರನ್ನು ಒಂದಷ್ಟು ಮಾತಾಡಿಸಿ ನಮ್ಗೆ ಕೇಳಿಸ್ಬೇಕು. ಅವರು ತುಂಬಾ ಸ್ಫೂರ್ತಿ.
0: ಎಸ್ ಎಸ್, ಹೌದು, ಖಂಡಿತ ಖಂಡಿತ ಖಂಡಿತ. ಒಳ್ಳೆ ಮಾತು ಹೇಳಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಜಯಪ್ರಕಾಶ್ ಶಕ್ಕೂರ್ ಅವರು ಕೂಡ ಹೇಳಿದ್ರು ಅವರು ಕಲಿತಂತ ಶಾಲೆಯ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರು. ನೀವು ಕೂಡ ಯಾರಿಗಾದ್ರೂ ಕಾಲ್ ಮಾಡ್ಲಿಕ್ಕಿದ್ರೆ, ನನ್ನ ಶಾಲೆಯ ಬಗ್ಗೆ ಹೇಳಬೇಕು ಅಂತ ಏನಾದಿದ್ರೆ ಕಾಲ್ ಮಾಡಿ. ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ ಬಹಳ ಸಿಂಪಲ್ ಆಗಿರುವಂಥ ಸಂಗತಿ ಏನು ಅಂತೇಳಿದರೆ, ನೀವು ಓದಿದ ಶಾಲೆ ಯಾವುದು ಅಂತ. ಅನೇಕ ಜನ ಕಾಲ್ ಮಾಡ್ತಾ ಇದ್ರಿ, ನೀವು ನಿಮ್ಮ ಶಾಲೆಗಳ ಹೆಸರುಗಳನ್ನು ಹೇಳ್ತಾ ಇದ್ರಿ. ಸೊ ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ, ನಿಮ್ಮ ಶಾಲೆಯನ್ನು ನೆನಪು ಮಾಡಿಕೊಳ್ಳಿಕ್ಕೆ ಯಾರಿಗೆಲ್ಲ ಮನಸ್ಸಾಗಿದೆ, ನನಗೊಂದು ಕಾಲ್ ಮಾಡಿ ನಿಮ್ಮ ಶಾಲೆ ಹೆಸರನ್ನು ಹೇಳಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ ಮೇಡಮ್, ಏನ್ ಹೇಳ್ತೀರಿ, ಯಾವ್ದು ನಿಮ್ಮ ಶಾಲೆ?
1: ನಂದು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಜಯನಗರ.
0: ಜಯನಗರ ಎಲ್ಲಿ ಆಗ್ತದೆ? ಜಯನಗರ,
1: ಜಯನಗರ ಸುಳ್ಯ.
0: ಸುಳ್ಯ, ಓಕೆ.
1: ಮತ್ತೆ
0: ಸುಳ್ಯದಿಂದ ಬಂದವರು ನೀವು?
1: ಹೌದು, ಹೈಸ್ಕೂಲ್ ಶಾರದಾ ಮಹಿಳಾ ಕಾಲೇಜ್ ಸುಳ್ಯ.
0: ಸುಳ್ಯ, ಹಾ, ಎಲ್ಲ ಸುಳ್ಯದಲ್ಲಿ ನಿಮ್ಮ ಶಿಕ್ಷಣ ಅಲ್ವಾ? ಅಲ್ಲಿಂದ ಸಾಲತ್ತೂರಿಗೆ ಶಿಫ್ಟ್ ಆದದ್ದು ನೀವು? ಓಕೆ ಓಕೆ.
1: ನಿಮ್ದು ಶಾಲೆ ಯಾವ್ದು ಸರ್?
0: ನಂದು ಶಾಲೆ ಅಲ್ಲ. ಎಸ್, ನಾನು ಕೇಳ್ತಾ ಇರಿ, ಕೊನೆಗೆ ಹೇಳ್ತೇನೆ. ಓಕೆ
1: ಓಕೆ
0: ಓಕೆ, ಥ್ಯಾಂಕ್ ಯು. ನಮ್ಮ ಪೂರ್ಣಿಮಾ ಸಾಲತ್ತು ಅವರವರ ಶಾಲೆಯನ್ನು ಕೂಡ, ಸುಳ್ಯದವರ ಶಾಲೆಯ ಬಗ್ಗೆ ಹೇಳಿದರು. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ, ನಿಮ್ಮ ಶಾಲೆಯ ನೆನಪು ಮಾಡಿಕೊಳ್ಳಲಿಕ್ಕಿದೆ, ಕಾಲ್ ಮಾಡ್ಬೋದು. ನಿಮ್ಮ ಶಾಲೆಯ ಹೆಸರನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಮ ಶಾಲೆಯ ಹೆಸರನ್ನು ನನಗೆ ಹೇಳ್ತಾ ಮುಂದಿನ ಕಾಲರ್. ನಮಸ್ಕಾರ. ಮೇಡಮ್ ವಾಣಿ ಮೇಡಮ್. ಹ್ಞೂ, ಏನು ವಿಷಯ? ಹಲೋ, ಇಲ್ಲ, ನಿಮ್ಮ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಎನಿವೇಸ್, ಇನ್ನು ಯಾರಿಗೆಲ್ಲ ಹೇಳಲಿಕ್ಕಿದೆ, ನಿಮ್ಮ ನಿಮ್ಮ ಶಾಲೆಯ ಹೆಸರನ್ನು ಹೇಳಬೇಕು ಅಂತ ಅನಿಸ್ತಾ ಇದೆ, ಕಾಲ್ ಮಾಡಿ ನಿಮ್ಮ ಶಾಲೆಯ ಹೆಸರನ್ನು ನೀವು ಹೇಳ್ಬೋದು. ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಕಾಲರ್ ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ,
0: ನಮಸ್ಕಾರ, ಹೇಳಿ ಮೇಡಮ್, ಏನು ವಿಷಯ? ಓಕೆ ಓಕೆ ಓಕೆ ಓಕೆ ಓಕೆ ಓಕೆ ಕಾಲ್ ಓಕೆ ಫೈನ್. ಸ್ವಲ್ಪ ಹೊತ್ತಲ್ಲಿ ಇವತ್ತಿನ ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳಬೇಕು. ಅದಕ್ಕಿಂತ ಮುಂಚೆ ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಇವತ್ತಿನ ಇದರಿಂದ ಸುದ್ದಿಗಳನ್ನು ಮೇರಪರಪ ನೋಡ್ತಾ ಬರೋಣ. ಸೊ ಪ್ರಮುಖವಾಗಿ ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಿಮ ಘಟ್ಟ IPL ತಲುಪಿದೆ. ಹಿಂದಿನಿಂದ May 26 ಅಂದರೆ ಇವತ್ತಿನಿಂದ ಪ್ಲೇ ಆಫ್ ಪಂದ್ಯಗಳು ಆರಂಭವಾಗಲಿದೆ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಟೂರ್ನಿಯ ಬಲಿಷ್ಠ ತಂಡಗಳಾದಂಥ RCB ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಹಾಗೂ ಶುಭ್ಮನ್ ಗಿಲ್ ಈ ಪಂದ್ಯದ ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಇನ್ನು ಗೋಹತ್ಯೆ ಸಂಪೂರ್ಣ ನಿಷೇಧ ಕಾನೂನಿನ ಪರಿಣಾಮಕಾರಿ ಜಾರಿಗೆ ನಿರ್ದೇಶನ ಕೋರಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಇದು ನಿಮಗೆ ನಿನ್ನೆಯಷ್ಟೇ ನೆನಪಾಗಿದೆ, ಇದರಲ್ಲಿ ಯಾವುದೇ ತುರ್ತು ಇಲ್ಲ, ಧನ್ಯವಾದಗಳು ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಬಾಗ್ಚಿ ಅವರ ಪೀಠ ಹೇಳಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಇದನ್ನು ಬಿಟ್ಟರೆ ಪಶ್ಚಿಮ ಬಂಗಾಳ ಸುದ್ದಿ ಇದೆ. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಹಮ್ಮಿಕೊಂಡಿರುವಂಥ ಅನ್ನಪೂರ್ಣ ಯೋಜನೆಯ ಅರ್ಜಿ ವಿತರಣೆ ನಾಳೆಯಿಂದ ಆರಂಭವಾಗಲಿದೆ ಅಂತೆ. ಸೊ 3,000 ತಿಂಗಳಿಗೆ ಜಮೆ ಆಗ್ತಿದೆ ನೋಡಿ, ಗಮ್ಮತ್ತೋ ಗಮ್ಮತ್ತು. ಇನ್ನು ಮೇಕೆದಾಟು ಯೋಜನೆಗಾಗಿ ಕರ್ನಾಟಕ ರಾಜ್ಯಕ್ಕೆ ಶುಭ ಸುದ್ದಿ ಅಂತ DKC ಅವರು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದ್ದ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ 3-ಸದಸ್ಯ ಪೀಠ ವಜಾಗೊಳಿಸಿದೆ. ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿ. ಕರ್ನಾಟಕ ರಾಜ್ಯ ಜನರಿಗೆ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಅರ್ಪಿಸ್ತೇನೆ ಅಂತ ಹೇಳಿ DK ಶಿವಕುರ್ಮಾರ್ ಅವರು ಹೇಳಿರುವಂಥ ಒಂದು ಹೇಳಿಕೆ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಅಮೆರಿಕ ಡಾಲರ್ ಇದು ಭಾರತದ ರೂಪಾಯಿ ಮೌಲ್ಯ ಮತ್ತೆ 47 ಪೈಸೆ ಕುಸಿದು

0: 95 ಪಾಯಿಂಟ್ 700ಕ್ಕೆ ತಲುಪಿದೆ ಅನ್ನುವಂಥದ್ದು ಕೂಡ ಇರುವಂಥ ಸುದ್ದಿ. ಇನ್ನು ರಾಜ್ಯದಲ್ಲಿ ಜಾರಿಗೊಳಿಸಿರುವಂಥ ಮತಾಂತರ ನಿಷೇಧ ಕಾಯ್ದೆ ಹಿಂಪಡಿಬೇಕು ಅಂಥೇಳಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಆಗ್ರಹವನ್ನು ಮಾಡಿದೆ. ಇವರು ಸೋಮವಾರ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದರು. ಇದರಿಂದ ಸುವ್ಯವಸ್ಥೆ ಶಾಂತಿಗೆ ಎಲ್ಲ ಧಕ್ಕೆ ಆಗ್ತಾ ಇದೆ, ಈ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಂಡು ಕ್ರೈಸ್ತರ ಪ್ರಾರ್ಥನಾ ಸಭೆಗಳ ಮೇಲೆ ದಾಳಿಯೆಲ್ಲ ಆಗ್ತಾ ಇದೆ, ಕಿರುಕುಳ ಆಗ್ತಾ ಇದೆ, ಇದರಿಂದಾಗಿ ಇದನ್ನು ಹಿಂಪಡಿಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
1: ರಪರಪ.

0: Yes, welcome back to Radio Sarang 107.8 FM. Radio Sanjigalli Nanidini RJ Abhishek. Nimmalli ಮಾತಾಡಿ ಹೋಗಿದ್ದೆ ನಿಮ್ಮ ಶಾಲೆಯ ಹೆಸರೇನು ಅಂತ. ಅನೇಕ ಜನ ಕಾಲನ್ನು ಮಾಡಿದ್ರಿ, ನೀವು ನಿಮ್ಮ ಶಾಲೆಯ ಹೆಸರುಗಳನ್ನೆಲ್ಲ ಹೇಳಿದ್ರಿ. ಇನ್ನೂ ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ, ಎಂಕಲನ್ನ ಶಾಲೆದ ಪುದರ್ ಪಂಡ್ರ ಇತ್ತನ ಅಂತ ಹೇಳಿದರೆ ಕಾಲನ್ನು ಮಾಡ್ಬೋದು. ನಿಮ್ಮ ಶಾಲೆಯ ಹೆಸರನ್ನು ನೀವು ಹೇಳ್ಬೋದು. ಶಾಲೆಗಳ ಹೆಸರನ್ನು ಹೇಳೋದು ಅಂತ ಹೇಳಿದ್ರೇ ಒಮ್ಮೆ ನಾವು ಶಾಲೆಗೆ ಹೋಗಿ ಬರ್ತೀವಲ್ವ ನೆನಪಲ್ಲಿ. ಸೊ ಒಟ್ಟಿನಲ್ಲಿ ಕಾಲ್ ಮಾಡಿ ನಿಮ್ಮ ಶಾಲೆಯ ಹೆಸರನ್ನು ಹೇಳಲಿಕ್ಕಿದ್ರೆ ನೀವು ಹೇಳ್ಬೋದು, ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಆ ಕಾಲಘಟ್ಟದಲ್ಲಿದ್ದಂಥ ಶಾಲೆಗಳು, ಆಗಿನ ದಿನಗಳು, ಈಗಿನ ಮಕ್ಕಳಿಗೆ ಅದು ಸಾಧ್ಯವೇ ಇಲ್ಲ. ಅಂದರೆ ಅಂಥ ಅನುಭವಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗಿನ ಅನುಭವಗಳೇ ಬೇರೆ, ಕಾಲ ಬದಲಾಗಿದೆ ಅಲ್ವಾ. ಹಾಗೆಯೇ ಶಾಲೆಗಳು ಕೂಡ ಬದಲಾಗಿದೆ, ಅಲ್ಲಿನ ವ್ಯವಸ್ಥೆಯೂ ಬದಲಾಗಿದೆ. ಆಗ ಏನು ಇಲ್ಲದ ವ್ಯವಸ್ಥೆಗಳ ಜೊತೆಗೆ ಶಾಲೆಗಳಿಗೆ ಹೋಗುವಂಥದ್ದು, ಅದೆಷ್ಟೋ ಶಾಲೆಗಳು ಸರಿಯಾದಂಥ ರೀತಿಯ ವ್ಯವಸ್ಥೆಯಲ್ಲೇ ಇರಲಿಲ್ಲ. ಅದೆಷ್ಟೋ ಏಕೋಪಾಧ್ಯಾಯ ಶಾಲೆಗಳು ಅದೆಷ್ಟೋ ಇದ್ವು. ಕನ್ನಡ ಶಾಲೆಗಳೇ ಹೆಚ್ಚಾಗಿದ್ದಂಥ ಕಾಲ ಸಮಯ ಇದು. ಈಗಂತೂ ಗಲ್ಲಿಗೊಂದು ಶಾಲೆಯಂತೆ ಹುಟ್ಟಿಕೊಂಡಿದೆ. ಬೇರೆ ಬೇರೆ ರೀತಿಯಲ್ಲಿ ಕಲಿಸುವಂಥ ಶಿಕ್ಷಣ ಪದ್ಧತಿಗಳು ಬಂದಿದೆ. ಒಟ್ಟಿನಲ್ಲಿ ಕಾಲ ಬದಲಾಗಿ ಮುಂದೆ ಹೋಗ್ತಾ ಇದೆ ಅಂತ. ಆದರೆ ಶಾಲೆ ಯಾವಾಗಲೂ ಕೂಡ ಯಾರಿಗೂ ಇರಲಿ, ಯಾವುದು ನೆನಪಿಲ್ಲದಿದ್ದು ಕೂಡ ಬಾಲ್ಯದ ನೆನಪುಗಳಲ್ಲಿ ಶಾಲೆ ಅನ್ನೋದು ಹೆಚ್ಚಾಗಿ ಕಾಡುವಂಥ ಒಂದು ನೆನಪು ಅಂತ ಹೇಳ್ಬೋದು. ಹೆಚ್ಚಿನವರು ಕಾಲನ್ನು ಮಾಡಿದರೆ ನಿಮ್ಮ ನಿಮ್ಮ ಶಾಲೆಗಳ ಹೆಸರನ್ನು ಹೇಳಿದರೆ. ನನಗೆ ಪೂರ್ಣಿಮಾ ಸಾಲಿತರವರು ಕೇಳಿದರು, ಈರ್ ಕಲ್ತಿನ ಶಾಲೆವು ಅಂತ. ನಾನು ಕಲ್ತಂಥ ಶಾಲೆಯ ಹೆಸರು ಆದರ್ಶ ವಿದ್ಯಾನಿಲಯ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ. ಅದು ಪಡೀಲಲ್ಲಿರುವಂಥದ್ದು, ಪಡೀಲ್ ಕರ್ಮಾರಲ್ಲಿರುವಂಥದ್ದು. ಆದರೆ ಬೇಸರ ಏನು ಅಂತ ಹೇಳಿದರೆ ಆ ಶಾಲೆ ಈಗ ಇಲ್ಲ ಅಂತ. ಒಂದೆರಡು ವರ್ಷಗಳ ಹಿಂದೆ ಶಾಲೆಯಲ್ಲಿ ಈಗ ಬಹಳ ದೊಡ್ಡ ದೊಡ್ಡ ಏನು ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ, ಬಹಳ ಬೇಸರ. ಆದರೆ ಶಾಲೆಯ ಎತ್ತರಕ್ಕೆ ಅದು ಯಾವುದೇ ಕಟ್ಟಡಗಳು ಹೋಗಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಕಾರಣಗಳು, ಕಥೆಗಳು ತುಂಬ ಇದೆ ಅದರ ಹಿಂದೆ. ಬಟ್ ಸ್ಟಿಲ್ ಒಂದು ಬೇಸರ ಏನು ಅಂತ ಹೇಳಿದರೆ, ಒಂದಿಷ್ಟು ಕಾಲ ಹೋದಾಗ ನಾವು ಯಾರಿಗಾದರೂ ತೋರಿಸೋದಿದ್ದರೆ, ಒಂದು ಯಾನು ಕಲ್ತಿನ ಶಾಲೆ, ಇದು ನಾನು ಕಲ್ತಂಥ ಶಾಲೆ ಅಂತೇಳಿ ತೋರಿಸಲಿಕ್ಕೆ ಏನು ಇಲ್ಲಲ್ಲ ಅನ್ನುವಂಥ ಬೇಸರ ಖಂಡಿತವಾಗಿಯೂ ಇದೆ. ಉಳಿಸಲಿಕ್ಕೆ ಆಗಲಿಲ್ಲಲ್ಲ ಅನ್ನುವಂಥ ಬೇಸರ ಕೂಡ ಇದೆ. ಬಟ್ ನೆನಪು ಯಾವಾಗಲೂ ಸದಾ ಹಸರಾಗಿರುತ್ತೆ ಅನ್ನೋದು ಮಾತ್ರ ಸತ್ಯ. ಎನಿವೇಸ್, ಇವಿಷ್ಟು ಸಂಗತಿ. ಇನ್ನು ಕೂಡ ಯಾರಿಗಾದರೂ ನಿಮ್ಮ ಶಾಲೆಗಳನ್ನು ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿದರೆ ನೀವು ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಕೇಳ್ತಿರೋದು ರೇಡಿಯೋ ಸಂಜೆ. ನಾನು ಮಾಡ್ಜಿ ಅಭಿಷೇಕ್.
1: ಚಂದ್ರನೇ ಜುಮ್ಕಿ ಮಾಡಿ ಇಟ್ಕೊಂಡಿದ್ದು ಹಾಗೆ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ.

Yes, Kale Through the Radio Sarang 107.8 FM Radio Sanjay Ali ನಾನು ಆರ್ಜಿ ಅಭಿಷೇಕ್ ನಿಮ್ ಜೊತೆ ಇದೀನಿ. ಶಾಲೆಯ ಬಗ್ಗೆ ಮಾತಾಡ್ತಾ ಇದ್ದೆ, ಅನೇಕರು ನಿಮ್ಮ ನಿಮ್ಮ ಶಾಲೆಗಳನ್ನ ನೆನಪು ಮಾಡಿಕೊಂಡ್ರಿ. ಸೊ ಎಲ್ಲರೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಾಗಿದೆ. ಕಾಲ್ ಮಾಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನಾಳೆ ಮತ್ತೆ ಒಂದಿಷ್ಟು ಬೇರೆ ಏನಾದರೂ ವಿಷಯಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಬಾಯ್.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ.

0: ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನದ ತುಳು ನಾಟಕ ಪಾರ್ವತಿ ನಡಪಾದ ಕೊರ್ಪಿನಕಲು ಚಾಪರ್ಕ ತಂಡದ ಕಲಾವಿದರು. ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ಇತ್ತೆ ಪಾರ್ವತಿ ತುಳು ನಾಟಕದ ನಾಲ್ಕನೇ ಏಕೆ
1: ಮರ್ದ ಮತ್ತೆ ನಮ್ಮ ಮಗನ ಪದರ್ ಬಂದ್ಬೋ
2: ಕಾಸು ಕೊರಿಯಕ್ಕೆ ಹೆಂಚೆ ಖರ್ಚು ಮಾಡ್ಬೋದು ನೈನ್
1: ಸಾವಿರ.
3: ನಾನು ರಾಮ ಮಾತ್ರ, ನಾನು ರಾಮ ಅಲ್ಲ.
4: ಮರ್ಯಾದಿ ಮನ್ಬಿನಿಯಾನಿರಿಗೆ 200 ರೂಪಾಯಿ.

0: മര്യാദയിൽ കൊള്ളോ. ആ ഇവിടെ വെച്ചിട്ട് ദേവിയുടെ ഉള്ളിലിരുന്നാണ് എനിക്കേണ്ട
1: അജി. അരെ മറപ്പുണ
0: നിറന്നുള്ളാരെ ಈರೆಂಗ್ ನೆರಂದಲ್ಲರೇ
1: ನಾನು ಇದೇ ನೆರಪೆ ನೀರೆಂಗ್ ಗೊತ್ತಾಯ್ನಿ
0: ಹೌದಾನೆ ಗೊತ್ತಂತೆ ನಾನು ಈ ನಮ್ದು ನೆರನಾಗ ನೆರಂದಗಳು
1: ಬರೀರಿ
0: ಬಾಸಿ ನೆರಮನೆ ಅಕಲ್ ಬೋಡಿಯೆ ಮರ್ಯಾದೆ ಕೊರಡು ಕಾಸೆ ಬರ್ತಾನೆ
1: ಅರೆ ಮರಪ್ಪ ಪಾಪ
0: ಪಾಪ ತನ್ನಾಶ್ರಮದ ಜೋಕು ಈ ಕಾಸ ನಿಗಲೇ ಕೊರಲಿ ಎಂದು ಪನ್ನಗ ಯಾನ್ ಕುಡೋರಿಯ ಕುರ್ಕಿಡ ಕಾಸಮ್ಮ ಬೇಜಾರ್ ಮಲ್ಕೊಚ್ಚು ಬಾಲೆ ಬೇಜಾರ್ ಮಲ್ಕೊ ಆಹಾ ಆಹಾ ಈ ಮನುಷ್ಯ ಜೀವಯ್ಯ ದೇವ ಇವನನ್ನು ಒಂದಾ ರಕ್ಷಿಸು ಇಲ್ಲವೇ ಪಾಪದ ಕೂಪಕ್ಕೆ ಕೊಂಡೋಗಿ ತಳ್ಳು ಇಲ್ಲದಿದ್ದರೆ ವಿಷಪೂರಿತ ಇಂಡಕ್ಷನ್ ಕೊಟ್ಟು ದೇವ ಈ ಪುಣ್ಯಾತ್ಮರಿಗೆ ಸದ್ಗತಿಯನ್ನು ಕರುಣಿಸು ಪ್ರಭುವೇ ಕರುಣಿಸು. ಗೊತ್ತಾಯ್ತು ಮಗ ಬೇಸರ ಮಾಡ್ಬೇಡ ಗೊತ್ತಾಯ್ತು ಗೊತ್ತಾಯ್ತು ನೀನು ಯಾರು ಗೊತ್ತಾಯ್ತು ಗೊತ್ತಿದ್ದ ಕರ್ನಲ್ ಗರ್ನ ಬನ್ನೆ ಕರ್ನಲ್ ಗರ್ನ ಬನ್ನ ಎಷ್ಟು ಸಮಯ ಅಲ್ಲಿ ಕರ್ನಲ್ ಗರ್ನ ಬನ್ನ ಇದೆಂತು ಬಂದೆ ಯಾರು ಇರ್ನ ಇಲ್ಲಡೆ ಬರಡು ಬರಡು ನಿನ್ನ ಹೆಂಗ್ ಬರೆಯರಾಯನೇಜಿ ಯಾರು ಸೋತು ಈ ಬೆದರಲ್ಲಿ ಯಾರು ಇರ್ಲಿ ಬರಡು ನಿನ್ನ ಬರೆಯರಾಯನೇಜಿ ನೇ ಬದಲ್ಲೇ ನನ ನಿನಗೆ 200 ರೂಪಾಯ
2: ಏತು ಕರ್ತ ನಾಳೆ ಮಲ್ಲಜಿ ಮಾಸ್ಟರ್ ಇವನ ಬ್ಯಾಂಗ್ಳೂರ್ ಇದ್ದ ಮುಂದೆ ಜಮಾ ಮಾಡ್ಬೇಕು ಜನಕ್ಕೆ
3: ബിസ്കറ്റ് മാത്രം ഉണ്ടോ പാടണ
4: ബിസ്കറ്റ് ഉണ്ടായിരുന്നു പാടില്ല ഔമത്തി ബേതരം
3: രാമ
4: രാമേ
3: ರಾಮ ಕನವೇ ನೀರ ಲಕ್ಷ್ಮಣ್ ಪ್ರಿಯರ ಬರ್ಬೇರು ಮಗೆ ವೈದ್ಯಗೆ
4: ಇತ್ತೆ ಕೊಂಚ ಬೇಕರಿಗೆ ಪಾಡು ಬೇಕರಿ ಪೋದು ಒಂತೆ ಕಡಿ ಒಕ್ಕೊಂತೆ ಕಾರದ ಬಿಸ್ಕಿಟ್ ಒಕ್ಕರ ತಮ್ಸಪ್ ತುಂಬಲ ಅವಕ್ಕ ಪುಂಜಿ ಕಟ್ಟ ಸೋಂಟೆ ಪಾಡು
3: ಸೋಂಟೆ ಗ್ಯಾಸ್ ಇದ್ದವಲ್ಲ
4: ಚಿಲ್ಲರಿನ ಪೂಜೆ ತುಂಬಿ ಹಾಕಿಡುವೇನಿ
3: ಮುಟ್ಟ ಒಂದು 5 ಪೈಸೆ ರಾಮೇನೆ
4: ಊತಿ ಬಂಡಿ
3: ಐನಾದಿ ಕೋಟ್ರ ಹೊರತುವಾಡ್ನಿ ಬಿನ್ನರ್ ಬತ್ತಿ ಮೆನಿಪು ರಪ್ಪ
4: ಬರ್ಬೇಕು ಕೊಂಚೂರು ಶೋ ಕೊಡು ಮೈ ಪಾಡ ಸೀತ ಗುಲೇ ಪೋಡು ನಿನ್ನ ಅನಿಷ್ಟ ಮೋನಿನ ಪತ್ತು ಮಗು ಬಿದೇ ಬರೋಚೆ ಅವ ಲಕ್ಷ್ಮಿ ತುಯರೇಶ ಅಮೇರಿಕದ ಮತ ಬರ್ಪೇರಿ ತಿಳಿಪು ಬೇಲೆ ಹೆಚ್ಚ ಮಲ್ ಬಾವಂದ ಹೋಲೈ ನದೇ ಹುಲೈ ಕಪ್ಸಸ್ತರ ಮತ ಉಂಡತ್ತ ಈ ಬತ್ತಿ ಮತ ಓ ದರಿ ಅಂದಿನಿ ಪೂರ ದರಿ ದಿನಿ ಹೋಲೈ ಅನಿಷ್ಟ ದಾರಿ ಮೇನು ಪಕ್ಕ ತೂರ ನಟ್ಟು ದೋಗ್ರೆ ಕಲೆಕ್ಷನ್ ಬಿತ್ತಾಡ್ನ ಆಮೇಲೆ ಬಲಪು
1: ಕಲೆಕ್ಷನ್ ಅತ್ತಮ್ಮ ಕೋಡಗಿರಿ ಕಜಿಪು ಕೊಡ್ತೀನ
4: ಓ ಕೋಡ ಕತ್ತಲಿ ಕರೆಂಟ್ ಕೂಯಿನ ಹೊರತು ಮತ್ತೆ ಕಜಿಪು ಕೊನೇನತ್ತ ಬೇಜಾರು ಮಲ್ಕೊಚ್ಚಾವಾ ಪುಚ್ಚೆಗೆ ನೊಪ್ಪು ದಿಟ್ಟ ಬಾಜನೆಯ
1: ಅವೇ ಬಾಲೆ ಕಣ್ಣು ಮುಚ್ಚಿದೀನ ಅಂತ
4: ಪುಚ್ಚೆದ ಅಂಚೆನೆ ಪುಚ್ಚೆ ದೃಷ್ಟಿ ಅವ್ರಿ ನೇನ್ ತೆಗೆದಲ್ಪ ಉಳೇದಿನ ನಾ ಇತ್ತ ಲಕ್ಷ್ಮಿ ತೀರ ಅಮೇರಿಕದ ಮತ್ತೆ ಬರ್ಬೇಕು ನಿಕ್ಲು ಉಂತದಂತ ಸುಧಾರ ಈ ನಿಕ್ಲಿಲ್ಲ ಟ್ರೇ ಉಂಡೆಯಾ
1: ಟ್ರೇ ಅಂಚ ಬಂಡೆ ಹೆಂಚಿನ
4: ಟ್ರೇ
1: ಅಂಚ ಬಂಡೆ ಹೆಂಚಿನ
4: ಟ್ರೇ ಬಂಡೆನೆ ಗೊತ್ತು ಮಗ ನಿಲ್ಲ ಇಲ್ಲ ಲುಕ್ಕ ಭಯ
1: ಅಮ್ಮ ಚಾತ ಕಪ್ಪು ದಿಗೊಂದು ಬಾರ್ನ
4: ಅಂದ್ಯ ನಾಲ್ನಾಲ್ ಆಚಾ ಜನ್ಮ ದೀಪರಿಂಚ
1: ಎಲ್ಲ ತಡಪಂಡಾವೆ
4: ತಡಪಂಡಿ ನಮ್ಮೆರೆಗೆ ನುಪ್ಪಲ ಮಾರ್ಲಿ ಮಾರಿದೆ ಎಂಚಿನ ಬಾತಿರಿ ಮಾಸ್ಟೇ ಮಾಸ್ಟೇ
0: ಬೇಡಮ್ಮ ಬೇಡ ಇಲ್ಲಿ ಬೇಕಾದಷ್ಟು ಮನೆಯಲ್ಲಿ ಉಂಟು ಬೇಡ ಬೇಡ ಬೇಡ
4: ಎಂತದ್ದು ಮಾಸ್ಟರ್ ಬೇಡ
0: ಊದುಬತ್ತಿ
4: ಮಾರುವಳಲ್ಲ ಊದುಬತ್ತಿ ಮಾರುವವಳಲ್ಲ ಮಾಸ್ ನಾನು ಜಾನಕಿ ಟೀಚರ್ ಅಲ್ಲ
0: ಅಲ್ಲ
4: ಮಾಸ್ ನಾವಿವತ್ತು ತುಂಬಾ ಖುಷಿಯಲ್ಲಿದ್ದೇವೆ
0: ಏನಮ್ಮ ಖುಷಿ
4: ಲಕ್ಷ್ಮಿಯನ್ನು ನೋಡ್ಲಿಕ್ಕೆ ಅಮೆರಿಕದವರು ಬರ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಕಪ್ಸಸ್ರು ಉಂಟ ಕಪ್ಪು ಕಪ್ಪು ಉಂಟ
0: ಕಪ್ಪು ಕೇಳ್ತೀರಾಗಿ ಕೇಳ್ತೀರಾಗೆ
4: ಬೇಡ ತೊಂದ್ರೆ ಇಲ್ಲ ನಾನು ಕ್ಷಮಿಸಿ
0: ಬಾ

0: ಪ್ರೇತಗಳು ಕೇಳದಲ್ಲಮ್ಮ, ಕಪ್ಪು ಬೇಕು ಅಂತಾದ್ರೆ ಸೀದಾ ಮನೆ ಒಳಗೆ ಹೋಗುದು, ಕಪ್ಪು ತೆಕೊಂಡು ಬರುವುದೇ.
1: ನನಗೆ ಒಮ್ಮೆ ಒಳಗೆ ಬಂದ್ರೆ ಸಾಕಾಗಿದೆ ಮಾಷ, ಹೋಗಿ ತೊಂದ್ರೆ ಇಲ್ಲ. ಕೊಡ್ತೀರಾ ಫುಲ್ಲು ತಟ್ಟೆ ತೆಕೊಂಡು ಬಂದೆ ಆಯ್ತಾ? ಮೂಲ ಅನಿಷ್ಟದಲ್ಲಿ ಬತ್ತಿ ಬಕ್ಕ ಏನೇ ನಟ್ಟುಲೆ ಕಾಯಿ ಯಾನು ಹೇಳಿದ್ರೆ ಅದಕ್ಕೆ ಹಿಂದೆಯಪ್ಪ.

0: ಗಂಗಾಧರ ಮಾಸ್ತೇನು.
1: ಓ ಗಂಗಾಧರ ಮಾಸ್ತ್ರ ಬರ್ತಾರ ಅಯ್ಯ ಇರಬೇಕು ಪೊತಾತ ಕೇಸು
0: ದಾದ ಮಲ್ಪುನಿ ಅಜ್ಜಿನ ಅತ್ತೆ ನೀನ್ ದಾದ ಮಲ್ಪುನಿ ಏರ್ ನಡಿ ಕರೆಕಿದ್ದೀನಿ
2: ಅವ್ ಒಯ್ತಿಗಿನಪ್ಪ
0: ಒಂದ ಅವು ಕಪ್ಪೆ ಜಿಗಿತೋಡು

0: ಇದಾವಲ್ಲ
1: ಈಚಾ, ಒಂದಕ್ಕೆ ಹೋಗಿ ಬರ್ಬೇಕಾ?
0: ಯಾರದು?
1: ನಾನು.
0: ಭಾಷೆಯಲ್ಲಿ ಪ್ರಾಣಿಗಳು ನಿಮಗೆ ಯಾವಾಗ್ಲೂ ಪಾಠ ಮಾಡುವ ಹುಚ್ಚು ಬರೋದಲ್ಲ. ಬಿಜಿ ಮೇಲೆ ನಿಂತೋಳ, ಎರಡು ಕಾಲು ಮೇಲೆ ಮಾಡು.
2: ಕಾಲು ಒಂದೇ ಮಾಡು.
0: ಒಂದ್ ಎರಡು ಕೈ ಮೇಲೆ ಮಾಡು. ಸಾಕು. ಸಾಮ್ರಾಜ್ಯವನ್ನು
1: ಗಬ್ಬರ್ ಸಿಂಗ್ ಮೈ ತುಜೆ ಜಿಂದಾ ನಹೀ ಛೋಡೇಗಾ.
0: ಅಬೆ ಮೈ ಗಬ್ಬರ್ ಸಿಂಗ್ ಅಭಿ ಬುಲಾವು.
1: ಗಬ್ಬರ್ ಕೋ ನಹೀ ಇನ್ನ ಅಮ್ಮೆ
0: ಈ ರೇ ಯಾ ತು ಇಲ್ಲಿ
1: ಗಬ್ಬರ್ ಕೆ ಸಿಂಗ್ ನಹೀ ಬುಲಾವು. ಇನ್ನ ಅಮ್ಮೆ ಕೃಷ್ಣಪ್ಪ ಬೋಳಾರ್ ಕೋ ಬುಲಾವು.
0: ಶ್ರೀ ಬರ್ಚಿ ಯಾರ್ ಬೋತಿರಿ
3: ಮಾಜಿ ಅಂಕಲ್? ವೈ ಯು ಆರ್ ಫೈಟಿಂಗ್? ವೈ ವೈ ವೈ ಲೈಕ್ ದಟ್?
1: ಇನ್ನ ದಿಂದು ಜಾಲಿ ಅಮ್ಮ.
0: ಇಂಕ್ಲೇ ಆಪ ಇಂಕ್ಲೇ
1: ಆಪ ಮಲಕತ್ತಿ ಅನ್
3: ಜೋಲಿ ಜೋಲಿ.
0: ಇಂಕ್ಲೇ ಆಪಲ ಮಗ ತೆಲಿಪುನಿ ಹೆಚ್ಚೆ ತಿನ್ಪುನಿ ಕಮ್ಮಿ ಬ್ಯಾಂಕ್ ಪಂಡೆ ಹೆಚ್ಚೆ ತಿನ್ನುಡು ನಾಡ ಕಾಸ್ ಖರ್ಚ ಆಪ ಮತ್ತ ಮಗ.
3: It's good for health also, uncle.
1: Yeah, yeah, yeah,
3: yeah. Uncle, enna daddy bhai chena eat?
1: Oh, Rama.
0: Ali, amme le na ayam bhai anpuni.
1: Oh, America odu bushu lanji na anpuni.
3: Bhai chena?
1: Ay, bhai chena. Ay, nina le tondu varpa enda pote maga.
3: Ay, ite varpe bhaje, uncle, itche.
1: Marle ye.
3: Ode pote.
1: Dogra.
0: Dogra.
1: Vinner punaka nina dabbin darpa ette.
4: Oane vaijige.
1: Nikanta? Amen.
3: Hey. Sorry, excuse me.
1: Yes, carry on, my sir.
0: Bhai, bhai, bhai.
1: Hello? Carry on, carry on.
3: Yes? Oh, Dad!
1: Now, we'll let you come in.
3: Where are you?
1: Well, I'm not coming like
3: you. You won't lie, ya.
1: Huh?
3: I'm already here. ಯಾರು ಹೀಗೆ ಬೈದೆಯ?
0: ಅಯ್ಯೋಲು ಸೈದೆಯ ಶ್ರೀ ರಾಧೆ ಅಪಶಕ್ತ
1: ಮಗೆ ಒಂದು ಬಂದು ಹೇಳೋಣ. ಓಡೆ ಮಾರಿ ಹೋತೀನಿ.
0: ಉಪ್ಪು ಏರ್ನ ತರೇನು
3: ಬೋಲು. ಸ್ಟೇಟ್ ಬ್ಯಾಂಕ್ ಇಂದ ಮುಟ್ಟೋಡು.
1: ಚಿತ್ತುಬುಲಿ ಮಾರ ಗುಲ್ದಿನ.
3: ಕಮಾನ್ ಡ್ಯಾಡ್, ಐ ಆಮ್ ವೇಟಿಂಗ್ ಹಿಯರ್. ಓ ಯು ಸೀ ಅಂಕಲ್, ಸ್ಟೇಟ್ ಬ್ಯಾಂಕ್ ಇಂದ ಮುಟ್ಟುಡು ಪುಲುದೆ ಎನ್ನ ಅಮ್ಮೆ ಮರ್ಲೇಯೇ
1: ಅಪ್ಪಾಗ ಸ್ವಯಂ ಡ್ಯಾಗ್ ನಿಮ್ಮ ಆ ಮಗೆ ಬಂದು ಏರವಣ್ಣಗ ಓಡಿ ಬರ್ತೀನಿ.
3: ಯು ಸಿ
1: ಕೂಡ
0: ಬರ್ತೀನಿ.
1: ನಿನ್ನತ್ತಮೆ ಮೂಲಿ ನಿನ್ನ ಕೂಡ ನಮ್ಮ ಮೆನಸಲ ಆಯಾಗ
0: ಕನೆಕ್ಷನ್
1: ಡೌಟ್ ಆಗಿದೆ ಮೇನ್ ಅಮ್ಮೆ ತಾರೆ ರಾಗ ಮಾಡ್ರೆ
0: ಆ ಬತ್ತಿಗೊಂದು ತೂಕರು ಮಿತ್
1: ದರಿಯಾಡು ಕಲರ್ ಕಲರ್ ದ ಮೂರು ದರಿಯಾಡು ಮಂದಿರ
3: ಮೊಬೈಲ್
1: ಇಂಕ್ಲ ಅಮೆರಿಕ ಒಂದು ಓವರ್ಟೇಕ್ ಮಲ್ತದ ಸಮಯ
0: ಬಂಗಾರ
1: ಮಂಜೂರ್ ಎಕ್ಸ್ಪ್ರೆಸ್ ಶೇ ಬಾ ಜನ ಬೆಂದು ಪುನಿ ನಟ್ನಾಗ್ಲಿ ಇವಾಡ
5: ನೆನಪುಂಟಲ್ಲ
1: ಉಂಟು
5: ಶಾಲೆಯಲ್ಲಿ ನೋಟ್ಸ್ ಸರಿ ಬರಬೇಕು.
1: ಆಯ್ತು.
5: ನೆನಪುಂಟಲ್ಲ ಶಾಲೆಯಲ್ಲಿ ನೋಟ್ಸ್ ಸರಿ ಬರಬೇಕು. ನೆನಪುಂಟಲ್ಲ
1: ರಾಮ ದೇವ ಅಣ್ಣ ಬಾಬಾ ಅಂಜೆ ಮಣಿಪೋಯ್ ಕುಲ್ಲು ಮಣಿಪೋಚಮ್ಮ ಈಜಿನ ಪರಂ ಕುವಾಯಿ
0: ಅವನ ಮಗ ಮಸಾಜ್ ಮಾಡ್ಕೊಂಡು ಕಾಸು ಖರ್ಚಾಕ್ಬಿಡು. ನೆಟ್ಟಿ ಪಡಿ
5: ಟೇಬಲ್ ಯಾರು ಇಟ್ಟಿಲ್ಲ?
1: ಟೇಬಲ್ ಗೆ ಮಾರ್ರೆ ಊರ
5: ಟೇಬಲ್ ಯಾರು ಇಟ್ಟಿಲ್ಲ?
1: ಓ ರಾಮ
5: ಟೇಬಲ್ ಅಲ್ಲಿ ಉಳ್ಳಿ ಯಾರು ಇಟ್ಟದ್ದು? ಟೇಬಲ್ ಅಲ್ಲಿ ಉಳ್ಳಿ ಯಾರು ಇಟ್ಟದ್ದು? ನೀನ್ ಮಾಡ್ಬೇಕಲ್ಲ ನೆನೆ ಪಲ್ಲಿ. ಟೇಬಲ್ ಅಲ್ಲಿ ಚಾಕ್ ಯಾರು ಇಟ್ಟದ್ದು? ಚಾಕ್ ಯಾರು ಇಟ್ಟದ್ದು? ದೊಡ್ಡ ಚಾಕ್ ಸರಿ ಮಾಡ್ಬೇಕಲ್ಲ.
3: ಪಾರ್ವತಿನ ನಿಕ್ಕೆ
1: ಅಂಕಲ್.

0: ಈಲ್ಲಾಡೆ ಬಂದಾಗ ಸುರುಟು ತುಯಿನಿ ಪಾರ್ವತಿ
1: ಸುರುಟೆ ಪಾರ್ವತಿ ನೆನಪಿನ ಗಂಡ ಅಂತ ಇದೀಗೆ
0: If you don't mind, when you choose Parvati in the lip,
2: Parvati!
0: Please.
2: Hey, Parvati! Buddy!
0: America, there's a lip. Hello, hello, Parvati. Hello, nice to meet you. Come on, please. Glad to meet you. Come on, please. Shake hands, come on. Come on, nice to meet you, Parvati. Nice to meet you.
3: No.
4: ದಾದಿ
2: ಪಾರ್ವತಿನ ಕೈ ಹೆಂಗ್ ಕೊಡ್ತಾ ಅಂತೀರ ತಾಯಿ? ಇವರು
4: ಫುಲ್ಲೇ ಪೊಲೀಸ್ ಅಂತೆ.
0: ಓಕೆ,
2: ಅಣ್ಣ ಯಾನ್ ಪಾರ್ವತಿನ ಪಲಯನ್ನ.
0: ಓಕೆ ಓಕೆ,
2: ಯಾನ್ ಪಾರ್ವತಿನ ಪಲಯನ್ನ. ನಂಗೆ ಅಮೆರಿಕಾಗ ಪೋಯ್ ರೆತ್ತು ಒಂದು ಅಮೆರಿಕದ ಕಾರ್ ಬತ್ತಲೆ
5: ಇನ್ನ ಅಮ್ಮಡ ಬಣ್ಣ ಅಣ್ಣ ಬೆಟ್ಟಿಗೆ ನಾನು ಎಲ್ಲಿ ಆಗ್ತೀನಿ?
0: ಓಕೆ ಓಕೆ ಅಂಕಲ್, ಅಂಚನ ಅಂಕಲ್ ಬರ್ಪ.
3: ಓಕೆ
0: ಅಂತೆ ಅಂತೆ ಸೀವ್ ಅಂತೆ. ಓಕೆ ಸೀವ್ ಅಂತೆ, ಬಾಯ್, ಲೆಟ್ಸ್ ಗೋ ಪುನಾ. ಓ ಐ ಫಾರ್ಗಾಟ್
1: ದಾದು ಮಿತ್ತನ,
0: ಐ ಫಾರ್ಗಾಟ್ ಲಕ್ಷ್ಮಿ. ಓಕೆ ಸೀ ಯು ಲಕ್ಷ್ಮಿ, ಬಾಯ್.
1: ಮಾರಿ ನೀನ್ ಬೆರಿ ಬರ್ತಾರೆ.

0: ಕಾರಕ ತಂಡ ನನ್ನ ದುಂಬುದಯಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.
1: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೆದ BEd ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರ ಮೇಧ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೊಫೆಸರ್ ರಘೋತ್ತಮ್ ರಾವ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ರಿಮೆಂಬರ್ ಒನ್ ಥಿಂಗ್ ಇನ್ ಲೈಫ್, ವೆನ್ ಯು ವಾಂಟ್ ಟು ಬಿಕಮ್ ಎ ಟೀಚರ್, ನೀವು ಶಿಕ್ಷಕರಾಗಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ದಯಮಾಡಿ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ವಿದ್ಯಾರ್ಥಿನಿಯರು ನಾವು ಏನು ಹೇಳ್ತೀವಿ ಅದನ್ನು ಕೇಳೋದಿಲ್ಲ, ನಾವು ಏನು ಮಾಡ್ತೀವಿ ಅದನ್ನು ಫಾಲೋ ಮಾಡ್ತಾರೆ. ಅದರಿಂದ ಶಿಸ್ತು ಮೊದಲು ನಮಗೆ ಬರಬೇಕು, ನಂತರ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳಬೇಕು. ಆ ನಿಟ್ಟಿನಲ್ಲಿ ನಿಮಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ಸ್ವಿಚ್ ಆಫ್ ಮಾಡಿಬಿಡಿ. ಇಫ್ ಯು ಹ್ಯಾವ್ ಸ್ವಿಚ್ ಇಟ್ ಆಫ್, ಇಟ್ಸ್ ಎ ಪರ್ಮಿಷನ್ ದಟ್ ಯು ಗಿವ್ ಮೀ ಟು ಸ್ಟಾರ್ಟ್ ಮೈ ಸೆಷನ್ ಪರ್ ಸೆ. ಇಸ್ ಇಟ್ ಓಕೆ? ನಾನು ಇಂಗ್ಲೀಷ್ ಮತ್ತು ಕನ್ನಡವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ, ಬಿಕಾಸ್ ನನಗೆ ಆಯೋಜಕರು ಹೇಳಿದ್ದಾರೆ ಭಾಳಷ್ಟು ಜನಕ್ಕೆ ಸ್ವಚ್ಛ ಕನ್ನಡ ಬರೋದಿಲ್ಲ ಅಂತ. ನಮ್ಮಲ್ಲಿ ಬಹಳ ಜನಕ್ಕೆ ಸ್ವಚ್ಛ ಕನ್ನಡ ಬರೋದೇ ಇಲ್ಲ. ನಾವಿವತ್ತು ಏನು ಕನ್ನಡ ಅಂತ ಮಾತಾಡ್ತೀವಿ, ಅದನ್ನು ದಿವಂಗತ ಕೈಲಾಸ ಅಮ್ಮವರು ಭಾಳ ಹಿಂದೆ ಆಂಗ್ಲೋ ಕನ್ನಡ ಅಂತ ಕರೆದಿದ್ದರು, ಇಂಗ್ಲೀಷ್ ಪದಗಳನ್ನು ಮಿಕ್ಸ್ ಮಾಡಿ. ಇತ್ತೀಚೆಗೆ ಒಂದು ಮದುವೆ ಮನೆಗೆ ಊಟಕ್ಕೆ ಹೋಗಿದ್ದೆ, ಊಟ ಬಡಿಸ್ತಾ ಇದ್ದರು, ಒಬ್ಬರು ವಯಸ್ಸಾದ ಹೆಂಗಸರು ನನ್ನ ಪಕ್ಕ ಕೂತಿದ್ದವರು, ಅನ್ನ ಬಡಿಸ್ಕೊಂಡು ಹೋದ್ಮೇಲೆ ಅನ್ನ ಅಂದರು. ಆ ಅನ್ನ ಬಡಿಸ್ತಾ ಇದ್ದವ್ರು ಬಂದು ಏನು ತಂಗಿ ಅಂತ ಕೇಳಿದ್ರು. ಇವ್ರು ಹೇಳಿದ್ರು ನಾನು ಅಣ್ಣ ಅನ್ನಲಿಲ್ಲ, ಅನ್ನ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಏನಮ್ಮ ಸ್ವಚ್ಛವಾಗಿ ಕನ್ನಡದಲ್ಲಿ ರೈಸ್ ಅನ್ನಬಾರ್ದಾಗಿತ್ತ? ಇದು ನಮ್ಮ ಕನ್ನಡ. ಸ್ನೇಹಿತರೆ, ಲ್ಯಾಂಗ್ವೇಜ್ ಈಸ್ ಓನ್ಲಿ ಎ ವೆಹಿಕಲ್ ಫಾರ್ ಅಸ್, ಸೊ ಡೋಂಟ್ ವರಿ ಅಬೌಟ್ ಇಟ್. ಆ್ಯಸ್ ಲಾಂಗ್ ಆ್ಯಸ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೇ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ, ದಟ್ ಈಸ್ ಫೈನ್. ತುಂಬ ಮಡಿವಂತಿಕೆ ಬೇಡ, ತುಂಬ ಗ್ರಾಮ್ಯಾಟಿಕಲ್ ಆಗಿ ಇದು ಇಲ್ಲಿ ಇದೇ ಇದೇ ಇರಬೇಕಿತ್ತು ಅದೇ ಇರಬೇಕಿತ್ತು, ಭಾಳ ಕಷ್ಟ. ಅದರಲ್ಲೂ ಇಂಗ್ಲೀಷ್ ಇದೆ ನೋಡಿ, ಭಾಳ ಕಠಿಣವಾದ ಲ್ಯಾಂಗ್ವೇಜ್. ಅವ್ರು ಯಾವ್ಯಾವುದೋ ಆ ಲೆಟ್ರ್ಗಳನ್ನು ಸೈಲೆಂಟ್ ಅಂದ್ಬಿಡ್ತಾರೆ. ಇಷ್ಟು ವರ್ಷ ನಾನು ನಿಮಗೆ ಹೇಳಬೇಕು ಸ್ನೇಹಿತರೆ, ಪ್ಲಂಬರ್ ಅಂತ ಹೇಳ್ತಾ ಇದ್ದೆ ನಾನು, ಮೊನ್ನೆ ಗೊತ್ತಾಯಿತು ಅದರಲ್ಲಿ ಬಿ ಸೈಲೆಂಟ್ ಅಂತ, ಪ್ಲಂಬರ್ ಅನ್ಬೇಕಂತ. ನನಗೆ ಗೊತ್ತಿರಲಿಲ್ಲ ಪ್ಲಂಬರು ಪ್ಲಂಬರು, ಎಲ್ಲರೂ ಪ್ಲಂಬರ್ ಅಂದದ್ದೆ. ಅಕಸ್ಮಾತ್ ಪ್ಲಂಬರ್ ಅಂದರೆ ಪಕ್ಕದಲ್ಲಿದ್ದವ್ರು ಈ ಬಡ್ಡಿ ಮಗನಿಗೆ ಇಂಗ್ಲೀಷೇ ಬರೋದಿಲ್ಲ ಅಂತಾರೆ. ಸೊ ಡೋಂಟ್ ವರಿ ಅಬೌಟ್ ದ ಲ್ಯಾಂಗ್ವೇಜ್. ಐ ವಾಂಟ್ ಟು ಮಿಕ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಬಟ್ ಫ್ರೆಂಡ್ಸ್, ಆ್ಯಸ್ ಐ ಟೋಲ್ಡ್ ಯು, ಫಾರ್ ವಾಂಟ್ ಆಫ್ ಟೈಮ್ ಐ ವಿಲ್ ಹ್ಯಾವ್ ಟು ಕನ್ಸೈಸ್ ಎವ್ರಿಥಿಂಗ್ ಆ್ಯಂಡ್ ಐ ನೀಡ್ ಯುವರ್ ಕೋಆಪರೇಷನ್. ಪ್ಲೀಸ್ ಲುಕ್ ಎಟ್ ಮೀ. ನಿಮ್ಮ ಸ್ಟೂಡೆಂಟ್ಸ್ಗೆ ನೀವು ಇದನ್ನು ಹೇಳಬೇಕು, ಎಲ್ಲಿವರೆಗೆ ನೀವು ಐ ಟು ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತೀರೋ ಅಲ್ಲಿವರೆಗೆ ನಿಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಚೆನ್ನಾಗಿರುತ್ತೆ. ಇದು ಬಹಳ ಮುಖ್ಯ, ಸೈಕಲಾಜಿಕಲಿ ತುಂಬ ಮುಖ್ಯ ಇದು. ಅದರಿಂದ ನಿಮ್ಮ ಮಕ್ಕಳಿಗೆ ನೀವು ಹೇಳಲೇಬೇಕು, ಹೀಗಾಗಿ ನೀವು ನನ್ನ ವಿದ್ಯಾರ್ಥಿಗಳಾಗಿ ಕೂತಿದ್ದೀರಾ, ಆದ್ದರಿಂದ ನೀವು ನನ್ನ ನೋಡಲೇಬೇಕು, ಬೇರೆ ವಿಧಿ ಇಲ್ಲ. ಐ ಆಮ್ ನಾಟ್ ಹ್ಯಾಂಡ್ಸಮ್, ಐ ನೋ ಪ್ರೆಟಿ ವೆಲ್, ಬಟ್ ಯು ಹ್ಯಾವ್ ಟು ಲುಕ್ ಎಟ್ ಮೀ. ಸ್ವಾಮೀಜಿ ಕರೆದುಬಿಟ್ಟಿದ್ದಾರೆ, ದರ್ ಇಸ್ ನೋ ಎಸ್ಕೇಪ್ ರೂಟ್ ಫಾರ್ ಯು, ಯು ಹ್ಯಾವ್ ಟು ಲುಕ್ ಎಟ್ ಮೀ. ಪ್ಲೀಸ್ ಮೈಂಟೈನ್ ಐ ಟು ಐ ಕಾಂಟ್ಯಾಕ್ಟ್. ನಾಟ್ ಓನ್ಲಿ ದಟ್ ಫ್ರೆಂಡ್ಸ್, ವೆನ್ ಯು ಕೀಪ್ ಯುವರ್ ಐಸ್ ಓಪನ್, ದರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಯು ಲರ್ನ್ ಬೈ ಆಬ್ಸರ್ವೇಷನ್. ನಾವು ಆಬ್ಸರ್ವೇಷನಿಂದ ಬಹಳ ಕಲಿಯೋದಿದೆ. ಈಗ ಒಬ್ಬರದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವರ ಮೂಡ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಟೀಚರ್ಸ್ಗೆ ಇದು ಭಾಳ ಮುಖ್ಯ ಆಗುತ್ತೆ, ಬಾಡಿ ಲ್ಯಾಂಗ್ವೇಜು. ನೀವು ಕೇಳಿದಾಗ ಅವ್ರು ಹೇಳ್ಬೋದು ಐ ಆಮ್ ವಿತ್ ಯು, ಐ ಆಮ್ ಲಿಸ್ನಿಂಗ್ ಅಂತ. ಬಟ್ ಇಫ್ ಯು ಅಬ್ಸರ್ವ್ ದರ್ ಬಾಡಿ ಲ್ಯಾಂಗ್ವೇಜ್, ಯು ವಿಲ್ ಗೆಟ್ ವಾಟ್ ಈಸ್ ಕಾಲ್ಡ್ ನಾನ್ ವರ್ಬಲ್ ಫೀಡ್ಬ್ಯಾಕ್. ಈ ಸಾಲಿಸಿಟೆಡ್ ಫೀಡ್ಬ್ಯಾಕ್ ಇದೆಯಲ್ಲ, ನೀವು ಒಬ್ಬ ಹುಡುಗನ ಹುಡುಗಿನ ನಿಲ್ಲಿಸ್ಬಿಟ್ಟು ಕೇಳಿದ್ರೆ ಹೌ ವಾಸ್ ಇಟ್ ಅಂದರೆ ಎಕ್ಸಲೆಂಟ್ ಅಂತಾರೆ, ವಿತ್ ಇನ್ ಬ್ರ್ಯಾಕೆಟ್ಸ್, ನ ಭೂತೋ ನ ಭವಿಷ್ಯತಿ. ಇಂಥ ಕ್ಲಾಸ್ ನಾನು ನೋಡೇಯಿಲ್ಲ ಸರ್ ಅಂದರೆ ಅರ್ಥ ಏನು ಬೇಕಾದ್ರೆ ಆಗ್ಬೋದಲ್ವಾ. ಬಾಡಿ ಲ್ಯಾಂಗ್ವೇಜ್ ನೋಡಬೇಕು. ನೋಡಿ ನಮ್ಮ ಮಕ್ಕಳು ಎಷ್ಟು ಬುದ್ಧಿವಂತರಿರ್ತಾರೆ ಅಂತಂದರೆ, ನೀವು ಒಂದು ಸ್ವಲ್ಪ 5 ನಿಮಿಷ ಜಾಸ್ತಿ ಮಾತಾಡಿದ ತಕ್ಷಣ ದೇ ವಿಲ್ ಡ್ರಾ ಯುವರ್ ಅಟೆನ್ಷನ್ ಆ್ಯಂಡ್ ಲುಕ್ ಎಟ್ ದಿ ರಿಸ್ಟ್ ವಾಚ್. ದಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಫೀಡ್ಬ್ಯಾಕ್ ಫಾರ್ ಯು. ಸೊ ಹಾಗಾಗಿ ಪ್ಲೀಸ್ ಕೀಪ್ ಯುವರ್ ಐಸ್ ಓಪನ್. ದಿಸ್ ಯು ಮಸ್ಟ್ ಪ್ರಾಕ್ಟೀಸ್. ಯು ಮಸ್ಟ್ ಮೇಕ್ ಶ್ಯೂರ್ ದಟ್ ಯುವರ್ ಸ್ಟೂಡೆಂಟ್ಸ್ ಆಲ್ಸೋ ಕೀಪ್ ದರ್ ಐಸ್ ಓಪನ್ ಆ್ಯಂಡ್ ಲುಕ್ ಎಟ್ ಯು. ಮೈಂಟೈನ್ ಐ ಟು ಐ ಕಾಂಟ್ಯಾಕ್ಟ್. ಇನ್ನೊಂದು ನೋಡಿ ಅಡ್ವಾಂಟೇಜು ಟೀಚರ್ಸ್ಗೆ, ಐ ಟು ಐ ಕಾಂಟ್ಯಾಕ್ಟ್ನ ಎಲ್ಲಿವರೆಗೆ ಮೇಂಟೈನ್ ಮಾಡ್ತೀನಿ ಅಲ್ಲಿವರೆಗೆ ಯಾರು ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಸೊ ಇವನ್ ಆಸ್ಕ್ ಎ ಸ್ಟೂಡೆಂಟ್ ಸಮಥಿಂಗ್ ಆ್ಯಂಡ್ ಇಫ್ ಹಿ ಕ್ಯಾನ್ ಮೈಂಟೈನ್ ಐ ಟು ಐ ಕಾಂಟ್ಯಾಕ್ಟ್ ಹಿ ಕೆನಾಟ್ ಲೈ. ಮೊಮೆಂಟ್ ಹಿ ಆರ್ ಶಿ ವಾಂಟ್ಸ್ ಟು ಲೈ, ಇನ್ವೇರಿಯಬಲಿ ದೆ ಪುಟ್ ದಿ ಹೆಡ್ ಡೌನ್ ಆರ್ ಲುಕ್ ಸಮ್ವೇರ್ ಎಲ್ಸ್ ಆ್ಯಂಡ್ ಟಾಕ್ ವಿತ್ ಯು. ದಟ್ಸ್ ಅನ್ ಇಂಡಿಕೇಷನ್ ದಟ್ ದೇ ಆರ್ ನಾಟ್ ಆನೆಸ್ಟ್. ಇದು ನಮಗೆ ಒಂದು ಟೂಲು, ನಮ್ಮ ಟೀಚರ್ಸ್ ಕೈಯಲ್ಲಿರುವಂಥದ್ದು, ಇದನ್ನು ಬಳಸಬೇಕು. ಎರಡನೇದು, ಯು ಮಸ್ಟ್ ಕೀಪ್ ಯುವರ್ ಇಯರ್ಸ್ ಓಪನ್ ಬಿಕಾಸ್ ಐ ಮಸ್ಟ್ ಲಿಸನ್ ಫಾರ್ ಎವ್ರಿ ವರ್ಡ್ ದಟ್ ಇಸ್ ಸ್ಪೋಕನ್ ಹಿಯರ್.

ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಿದ್ದು ಸೆಷನ್ನಲ್ಲಿ ನಂದು 1 ಅವರ್ ಸೆಷನ್ನು, ಸ್ವಾಮೀಜಿದು 1 ಅವರ್ ಸೆಷನ್ನು, ಯಾವ ಒಬ್ಬ ವಿದ್ಯಾರ್ಥಿನಿ ಕೂಡ ಒಂದೇ ಒಂದು ಪಾಯಿಂಟನ್ನು ನೋಟ್ ಮಾಡಿಕೊಳ್ಳಿಲ್ಲ. ಎ ನೋಟ್ಬುಕ್ ಆ್ಯಂಡ್ ಎ ಪೆನ್ ಹ್ಯಾಸ್ ಬಿನ್ ಪ್ರೊವೈಡೆಡ್. ವೈ? ಇಟ್ ಈಸ್ ನಾಟ್ ಎ ಸೊವಿನಿಯರ್, ಯು ನೋ, ವಿಚ್ ಯು ಟೇಕ್ ಆ್ಯಂಡ್ ಕೀಪ್ ಇಟ್ ಇನ್ ದಿ ಶೋ ಕೇಸ್. Something to be used. So you must make note of it. Listen to every word. I always tell my participants, friends, ನೀವು ಮೊದಲು ಎಲ್ಲ ಕೇಳಿಸ್ಕೊಳ್ಳಿ, ಸರಿ ಇದೆ ಅನಿಸಿದ್ರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ, ಕೇಳೋಕ್ಕೆ ಮುಂಚೆ ಬಿಡಬೇಡಿ. ದಟ್ ಈಸ್ ಮೈ ರಿಕ್ವೆಸ್ಟ್ ವಿತ್ ಆಲ್ ಆಫ್ ಯು. ಸೊ ಎಸೆನ್ಷಿಯಲಿ ಯು ಮಸ್ಟ್ ಬಿ ಗುಡ್ ಲಿಸನರ್ಸ್. ಲಿಸನ್ ಟು ದಿ ಪರ್ಸನ್ ಹೂ ಈಸ್ ಟಾಕಿಂಗ್ ವಿತ್ ಯು. ಯು ವಿಲ್ ಹ್ಯಾವ್ ವಂಡರ್ಫುಲ್ ಇನ್ಫಾರ್ಮೇಷನ್. ದಟ್ ಈಸ್ ವೈ ಇಟ್ ಈಸ್ ಸೆಡ್, ಯು ನೋ, ಇನ್ ಮ್ಯಾನೇಜ್ಮೆಂಟ್ ವಿ ಸೇ a good listener will have lot of data to make very sound decision. ನೀವು ಒಳ್ಳೆ ಇತ್ಯರ್ಥ ಮಾಡಬೇಕಂದ್ರೆ, ಜೀವನದಲ್ಲಿ ಒಳ್ಳೆ ಡಿಸಿಷನ್ ತಗೊಳ್ಬೇಕಂತಂದರೆ, ಯು ಮಸ್ಟ್ ಕಲೆಕ್ಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ಆ್ಯಂಡ್ ವೆನ್ ಟೀಚರ್ಸ್ ಗಿವ್ ಇನ್ಫಾರ್ಮೇಷನ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಕಲೆಕ್ಟ್ ಕಲೆಕ್ಟ್ ಕಲೆಕ್ಟ್ ಆ್ಯಂಡ್ ದೆನ್ ಪ್ರೋಸೆಸ್ ಇಟ್. ಇಫ್ ಯು ಫೀಲ್ ಇಟ್ ಈಸ್ ವೆರಿ ಗುಡ್, ರಿಟೈನ್ ಇಟ್. ಇಫ್ ಯು ಫೀಲ್ ಓಕೆ ಇಟ್ಸ್ ನಾಟ್ ನೆಸರಿ, ಪುಟ್ ಇಟ್ ಇನ್ ಟು ದಿ ಥ್ರ್ಯಾಶ್ ಬಾಕ್ಸ್. ಸೊ ಎಸೆನ್ಷಿಯಲಿ ಯು ಮಸ್ಟ್ ಬಿ ಗುಡ್ ಲಿಸ್ನರ್ಸ್. ಆ್ಯಂಡ್ ನಂಬರ್ ಥರ್ಡ್ ಪಾಯಿಂಟ್ ಇಸ್ ಯು ಮಸ್ಟ್ ಕೀಪ್ ಯುವರ್ ಮೈಂಡ್ಸ್ ಓಪನ್. As would-be teachers or as teachers, I must always keep my mind open because I do not know who will teach me a lesson of my lifetime. Yaru yavaga nanage olle paatha helikortare anta kandita gotilla. Naavu eshto sandarbhadalli ondu tappu maartivi, yarnadru parichaya maadkodavaga here is a learned man anta heltive. There is no one who can be called learned. We are all learners. ಒಂದು ಘಟನೆ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒನ್ ಆಫ್ ಮೈ ಕಲೀಗ್ಸ್ ಅವರನ್ನು ಯಾವುದೋ ಒಂದು ಯೂನಿವರ್ಸಿಟಿ ಅವ್ರು ಕರೆದ್ರು, ನಿಮ್ಮದು ಒಂದು ರೆಸ್ಯೂಮ್ ಕಳಿಸಿ ಅಂತ ಹೇಳಿದ್ರು. ಇವರು 2 ಪೇಜ್ ಕಳಿಸಿದ್ರು, ಅವರು ಮೇಲ್ ಬರೆದು ಹೇಳಿದ್ರು ದಯವಿಟ್ಟು 1 ಪೇಜ್ ಕಳಿಸಿ ಅಂತ. ಅದನ್ನು ಅಬ್ರೀಚ್ ಮಾಡಿ 1 ಪೇಜ್ ಕಳಿಸಿದ್ಮೇಲೆ ಮತ್ತಿನ್ಯಾರು ಹೇಳಿದ್ರು ಬೇಡ 1 ಪ್ಯಾರಾಗ್ರಾಫ್ ಕಳಿಸಿ ಅಂತ. ಇವ್ರಿಗೆ ಬೇಜಾರಾಯಿತು, 2-3 ಸರ್ತಿ ಕರೆಕ್ಟ್ ಮಾಡಿದ್ರಲ್ಲ, ಒಂದೇ ಒಂದು ಲೈನ್ ಕಳಿಸಿದ್ರು. ಆ ಲೈನ್ ಏನು ಕಳಿಸಿದ್ರು ಅಂದರೆ, ನನಗೆ ಬಹಳ ಇಷ್ಟ ಆಗಿರುವಂಥ ಲೈನು, ನಿಮ್ಮನ್ನು ಹಂಚ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಧ್ಯೇಯ ವಾಕ್ಯ ಆಗಬೇಕು, ನಿಮ್ಮ ಜೀವನದ ಧ್ಯೇಯ ವಾಕ್ಯ ಆಗಬೇಕು. ಅವ್ರು ಕಳಿಸಿದ್ದಿಷ್ಟೇ, ಐ ಆ್ಯಮ್ ಎ ಫುಲ್ ಟೈಮ್ ಸ್ಟೂಡೆಂಟ್ ಆ್ಯಂಡ್ ಎ ಪಾರ್ಟ್ ಟೈಮ್ ಟೀಚರ್. ಪ್ಲೀಸ್ ರಿಮೆಂಬರ್ ದಿಸ್. ವಿ ಆರ್ ಆಲ್ ಫುಲ್ ಟೈಮ್ ಸ್ಟೂಡೆಂಟ್ಸ್, ಪಾರ್ಟ್ ಟೈಮ್ ಟೀಚರ್ಸ್. ಅಂದರೆ ಯಾರು ಈಗ ಟೀಚರ್ಸಾಗಿ ಕೆಲಸ ಮಾಡ್ತಾ ಇದ್ದೀರಾ, ಭಯಪಡಬೇಡಿ. ನಿಮ್ಮ ಸ್ಯಾಲ್ರಿ ಪೂರ್ತಿ ಕೊಡ್ತಾರೆ. ಪಾರ್ಟ್ ಟೈಮ್ ಅಂದ ತಕ್ಷಣ ಭಯ ಆಗೋದು ಬೇಡ, ಸ್ಯಾಲ್ರಿ ನಮಗೆ ಬರುತ್ತೆ. ನೋಡಿ ಸ್ನೇಹಿತರೆ, ದಿಸ್ ಈಸ್ ದಿ ಓನ್ಲಿ ಪ್ರೊಫೆಷನ್ ವೇರ್ ವಿ ಆರ್ ಪೇಯ್ಡ್ ಟು ಲರ್ನ್. ದೆರ್ ಈಸ್ ನೋ ಅದರ್ ಪ್ರೊಫೆಷನ್ ವೇರ್ ಯು ಆರ್ ಪೇಯ್ಡ್ ಟು ಲರ್ನ್. ನಾವು ಕಲೀಲಿಕ್ಕೆ ನಮಗೆ ಸಂಬಳ ಕೊಡ್ತಾ ಇದ್ದಾರೆ, ಕಲ್ತಿದ್ದನ್ನು ಶೇರ್ ಮಾಡಲಿಕ್ಕೆ ಸಂಬಳ ಕೊಡ್ತಾ ಇದ್ದಾರೆ. ಆ್ಯಂಡ್ ಯು ನೋ ದಿ ಬೆಸ್ಟ್ ವೇ ಆಫ್ ಲರ್ನಿಂಗ್ ಇಸ್ ಬೈ ಟೀಚಿಂಗ್ ಅಂತ ಇನ್ನೊಂದು ಇಂಗ್ಲೀಷ್ ಉಕ್ತಿ. If you teach somebody, you will never forget. So the best way of learning is by teaching somebody, even students, you know, would be teachers. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ದು ಯಾವುದೋ ಒಂದು ಸಬ್ಜೆಕ್ಟ್ ನಿಮಗೆ ಭಾಳ ಚೆನ್ನಾಗಿ ಬರ್ತಾ ಇದೆ, ನಿಮ್ಮ ಸ್ನೇಹಿತರಿಗೆ ಹೇಳ್ಕೊಡಿ, ಯು ವಿಲ್ ಲರ್ನ್ ದಟ್ ಬೆಟರ್, ಯು ವಿಲ್ ನಾಟ್ ಫರ್ಗೆಟ್ ಇಟ್. ಸೊ ದಟ್ ಈಸ್ ವೈ ವಿ ಸೇ ಕೀಪ್ ಯುವರ್ ಮೈಂಡ್ ಓಪನ್. ವಿ ರಿಯಲಿ ಡೋಂಟ್ ನೋ. ನೋಡಿ, ಇತ್ತೀಚೆಗೆ ಐ ವಾಸ್ ಇನ್ ನಾರ್ತ್ ಕರ್ನಾಟಕ, ಐ ಮೆಟ್ ಅನ್ ಓಲ್ಡ್ ಮ್ಯಾನ್. ಅವರು ಎಜುಕೇಟೆಡ್ ಅಂದರೆ, ಇವತ್ತು ನಾವು ಏನು ಟರ್ಮ್ ಯೂಸ್ ಮಾಡ್ತೀವಿ ಎಜುಕೇಟೆಡ್ ಅಂತ, ಆ ಸೆನ್ಸಲ್ಲಿ ಎಜುಕೇಟೆಡ್ ಅಲ್ಲ. ಅಂದರೆ ಡಿಗ್ರೀಸ್ ಏನಿಲ್ಲ ಅವ್ರಿಗೆ, ಬಹುಶಃ ಅವರು ಸ್ಕೂಲ್ಗೂ ಹೋಗಿಲ್ಲ. ಆದರೆ ನಿಜವಾದ ಅರ್ಥದಲ್ಲಿ ಎಜುಕೇಟೆಡ್ ಮ್ಯಾನ್. ಅವರು ಒಂದು ಮಾತು ಹೇಳಿದ್ರು, ನೋಡಿಪ್ಪ ಎಲ್ಲರೂ ಮಾತು ಮಾತು ಮಾತು ಅಂತ ಮಾತಾಡ್ತಾರೆ, ಮಾತು ಹೇಗಿರಬೇಕು ಅಂತ ಅವ್ರು ಹೇಳಿದ್ದನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಐ ವಾಂಟ್ ಯು ಟು ರಿಮೆಂಬರ್ ದಿಸ್ ಬಿಕಾಸ್ ಇದು ನಿಮಗೆ ಟೀಚಿಂಗ್ಗೆ ಭಾಳ ಮುಖ್ಯ ಆಗುತ್ತೆ. ಅವ್ರು ಹೇಳಿದ್ರು, ನೋಡಪ್ಪ ಮಾತಿನ ಹಿಂದೆ ಒಂದು ಉದ್ದೇಶ ಇರಬೇಕು, ಒಂದು ಸಂದೇಶ ಇರಬೇಕು, ಇಲ್ಲ ಒಂದು ಆದೇಶ ಇರಬೇಕು. ಮಾತಿನಾಗ ಒಂದು ರೀತಿ ಇರಬೇಕು, ನೀತಿ ಇರಬೇಕು, ಪ್ರೀತಿ ಇರಬೇಕು, ಅದಕ್ಕೊಂದು ತೂಕ ಇರಬೇಕು. ಮಾತು ಮತಿಯಿಂದ ಬರಬೇಕು, ಮತೀಯ ಆಗಬಾರ್ದು. ಮಾತಿನಲ್ಲಿ ಆತ್ಮೀಯತೆಯ ಅಲೆ ಇರಬೇಕು, ಸ್ನೇಹದ ಸೆಲೆ ಇರಬೇಕು. ಮಾತಿನಲ್ಲಿ ನಾನಿರಬಾರ್ದು, ಮಾತಿನಲ್ಲಿ ನೀವಿರಬೇಕು. ಮಾತಾಡಲಿಕ್ಕೆ ಏನೂ ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ತಕ್ಕ ಕೂತಿರಬೇಕು. ಸ್ನೇಹಿತರೆ, ಇದು ನಾನು ಕೇಳಿದಾಗ ನನಗೆ ರೋಮಾಂಚನವಾಗಿಬಿಡ್ತು. ಯಾಕೆ ಗೊತ್ತಾ, ನಾನು ಆ್ಯಸ್ ಎ ಸ್ಟೂಡೆಂಟ್ ಆಫ್ ಮ್ಯಾನೇಜ್ಮೆಂಟ್

ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಒಂದು ದಿವಸ ಎರಡು ದಿವಸ ಕಾರ್ಯಕ್ರಮ ಮಾಡ್ತೀವಿ, ಕಾರ್ಯಾಗಾರ ಮಾಡ್ತೀವಿ. ಆದರೆ ಇವರು ಇಷ್ಟನ್ನು ಕೂಡ ಇನ್ನು ನಟ್ಶಲ್ ಇನ್ನೊಂದು ಹೇಳಿದರು, ಸಾರಿ ಮರ್ತುಬಿಟ್ಟಿದ್ದೆ, ಅದನ್ನು ಹೇಳ್ತೀನಿ. ಅವ್ರು ಹೇಳಿದ್ರು, ಮಾತು ಮಾತಾಡಿದ್ರೆ ಮುತ್ತಿನ ಹಾರದಂತಿರಬೇಕು, ಮಾತಾಡಿದ್ರೆ ಮುತ್ತು ಹಾರದಂತಿರಬೇಕು. ಎಂಜಲ್ ಹಾರಬಾರ್ದು, ಮುತ್ತು ಹಾರಬಾರ್ದು, ಮುತ್ತಿನ ಹಾರದ ಹಾಗಿರಬೇಕು. ಸ್ನೇಹಿತರೆ, ಕಮ್ಯುನಿಕೇಷನ್ ಅಂತ ನೀವೇನೇನು ಹೇಳ್ತೀರಾ ಅದೆಲ್ಲವೂ ಇದರಲ್ಲಿ ಅಡಕವಾಗ್ಬಿಟ್ಟಿದೆ. ನಾವು ಇಷ್ಟೇ ಮಾಡಬೇಕು, ಎಲ್ಲೆಲ್ಲಿ ಏನೇನು ನನಗೆ ಅವಕಾಶ ಸಿಗ್ತಾ ಇದೆ ಅದನ್ನು ತಗೊಂಡು ಇದನ್ನು ನನ್ನ ತರಗತಿಯಲ್ಲಿ ಹೇಗೆ ನಾನು ಯೂಸ್ ಮಾಡಬೇಕು ಅಂತ ಸ್ವಲ್ಪ ರಿಸರ್ಚ್ ಮಾಡಬೇಕಷ್ಟೆ. ಅದೊಂದು ಕಥೆ ಇರಬಹುದು, ಒಂದು ಕವನ ಇರಬಹುದು, ಒಂದು ಕಾರ್ಟೂನ್ ಇರಬಹುದು, ಒಂದು ಸೇಯಿಂಗ್ ಇರಬಹುದು, ಏನು ಬೇಕಾದರೆ ಇರಬಹುದು. ಇವತ್ತು ನಿಮಗೆ ಇಂಟರ್ನೆಟ್ ಇರೋದರಿಂದ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಯಾವುದನ್ನೋ ತೊಗೊಂಡು ಹೋಗಿ ಎಲ್ಲೋ ಹೇಳೋದು ಮಾಡಬಾರ್ದು. ಇದು ಬಹಳ ಮುಖ್ಯ. ಯಾಕೆಂತಂದರೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಬಿ ಎಡ್ನಲ್ಲಿ ಹೇಳ್ತಾರಂತಲ್ಲ, ಯು ಮಸ್ಟ್ ಲೀಡ್ ಯುವರ್ ಸ್ಟೂಡೆಂಟ್ಸ್ ಫ್ರಮ್ ನೋನ್ ಟು ಅನ್ನೋನ್. ನಾನು ಬಿ ಎಡ್ ಮಾಡಿಲ್ಲ, ಆದರೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಹೀಗೆ ಹೇಳ್ತೀವಿ ಅಂತ. ಅದಕ್ಕೆ ಒಬ್ಬರು ಟೀಚರು ಕ್ಲಾಸ್ಗೆ ಹೋದ್ರಂತೆ, ಒಬ್ಬ ಹುಡುಗನ ನಿಲ್ಲಿಸು, ನಿಂತ್ಕೊಳ್ಳಪ್ಪ ಅಂದರು. ನಿಂತ್ಕೊಂಡ. ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ? ಸರ್, ನಮ್ಮಪ್ಪ ರೈತ ಸರ್. ವೆರಿ ಗುಡ್. ನಿಮ್ಮದೇನು ಹೊಲ ಇದೆಯಾ, ಗದ್ದೆ ಇದೆಯಾ, ತೋಟನ? ಸರ್, ತೋಟ ಇದೆ ಸರ್. ನೀರಾವರಿಗೆ ಏನು ಮಾಡ್ತೀಯಪ್ಪ? ಬಾವಿ ಇದೆ ಸರ್. ಬಾವಿಯಿಂದ ನೀರು ಹೆಂಗೆ ತೆಗಿತೀರಾ? ಪಂಪ್ ಇದೆ ಸರ್. ವೆರಿ ಗುಡ್. ಇವತ್ತು ಪಂಪನ ಬಗ್ಗೆ ಚರ್ಚೆ ಮಾಡೋಣ. ಐ ಆಮ್ ಲೀಡಿಂಗ್ ಯು ಫ್ರಮ್ ನೋನ್ ಟು ಅನ್ನೋನ್, ರೈಟ್? ಬಟ್ ವೇರ್ ಈಸ್ ಪಂಪ್ ಆ್ಯಂಡ್ ವೇರ್ ಈಸ್ ಪಂಪ? ಐ ಕಾಂಟ್ ಕಾರ್ಲೇಟ್. ಸೊ ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು ನಾವು. ಯಾವುದೇನು ಉಪಯೋಗಿಸ್ಬೇಕು, ಏನು ಬಳಸಬೇಕು, ಎಲ್ಲಿ ಬಳಸಬೇಕು, ಅದಕ್ಕೆ ನಿಜವಾಗಲೂ ಕೂಡ ನೀವು ಅದರಲ್ಲಿ ಆಸಕ್ತಿ ಇಟ್ಕೊಂಡ್ರೆ ಸ್ನೇಹಿತರೆ, ಐ ಟೆಲ್ ಯು, ಯು ವಿಲ್ ಹ್ಯಾವ್ ವಂಡರ್ಫುಲ್ ಮೆಟೀರಿಯಲ್. ಒಂದು ಹಳ್ಳಿನಲ್ಲಿ ದರ್ ವಾಸ್ ಎ ಜೆಂಟಲ್ಮನ್, ಹಿ ವಾಸ್ ಪಾಪ್ಯುಲರ್ಲಿ ಕಾಲ್ಡ್ ರಾಮಾಯಣದ ರಂಗಣ್ಣ. ಅವರಿಗೆ ನೀವೇನೇ ಹೇಳಿ, ಹಿ ವಿಲ್ ಲಿಂಕ್ ಇಟ್ ಟು ರಾಮಾಯಣ. ಕಾಫಿ ಕುಡಿದ್ರ ಅಂತ ಕೇಳಿ, ನಾನೇನೋ ಕುಡಿದ್ನಪ್ಪ, ಆದರೆ ರಾಮ ಸೀತೆ ಪಾಪ ಕಾಡಲ್ಲಿದ್ದರು, ಅವ್ರಿಗೆ ಕಾಫಿ ಯಾರು ಕೊಡೋರು? ಹೀಗೆ ನೀವೇನಾದರೂ ಹೇಳಿದ್ರು ಹಿ ವುಡ್ ಅಸೋಸಿಯೇಟ್ ದಟ್ ವಿತ್ ರಾಮಾಯಣ. ಸೊ ಹಿ ವಾಸ್ ಕಾಲ್ಡ್ ರಾಮಾಯಣದ ರಂಗಣ್ಣ. ಆ ಊರಿಗೆ ಹಳೆಯ ಡಾಕ್ಟ್ರು ಟ್ರಾನ್ಸ್ಫರ್ ಆಗಿ ಹೊಸಬೂರು ಬರ್ತಾರೆ. ಆ ಊರಿನ ಹಿರಿಯರು ಹೇಳ್ತಾರೆ, ನೋಡಿ ಸ್ವಾಮಿ, ನಮ್ಮೂರಿನಲ್ಲಿ ಎಲ್ಲ ಚೆನ್ನಾಗಿದೆ ಎಕ್ಸೆಪ್ಟ್ ದಿಸ್ ಫೆಲೋ ರಾಮಾಯಣದ ರಂಗಣ್ಣ. ನೀವು ಏನೇ ಹೇಳಿದ್ರು ರಾಮಾಯಣ ಕ್ಲಿಕ್ ಮಾಡ್ತಾರೆ, ಸ್ವಲ್ಪ ಹುಷಾರಾಗಿರಬೇಕು ಅಂತ. ಇವ್ರು ಹೇಳ್ತಾರೆ, ರೀ ಅದೆಲ್ಲ ಯೋಚನೆ ಮಾಡಬೇಡಿ, ಈ ಭಾನುವಾರ ಅವ್ರನ್ನ ಕರೆಸ್ಬಿಡಿ ಅಶ್ವತ್ಥಕಟ್ಟೆಗೆ, ನಾನು ಬರ್ತೀನಿ, ಅವ್ರನ್ನ ಸೋಲಿಸ್ಬಿಡ್ತೀನಿ ನಾನು, ಯು ನೀಡ್ ನಾಟ್ ವರಿ. ಈ ಹಳ್ಳಿಯವ್ರು ಹೇಳ್ತಾರೆ, ಸ್ವಾಮಿ ನಮ್ಮ ರಂಗಣ್ಣ ಅಂತಿಂಥವನಲ್ಲ, ಅವನು ಮಹಾ ಘಟಾನುಘಟಿ, ಅವನು ಹಂಗೆ ಆಗೋದಿಲ್ಲ, ಯು ಕ್ಯಾಂಟ್ ಈಸಿಲಿ ಬೀಟ್ ಹಿಮ್ ಏನೋ. ಸರ್ ಡೋಂಟ್ ವರಿ. ಇವ್ರಿಗೆ ಓವರ್ ಕಾನ್ಫಿಡೆನ್ಸು ಡಾಕ್ಟರ್ಗೆ. ಸಂಡೇ ದೇ ಆರ್ಗನೈಸ್, ಸೊ ರಾಮಾಯಣದ ರಂಗಣ್ಣ ಈಸ್ ಆಲ್ಸೋ ದೇರ್, ದಿಸ್ ನ್ಯೂ ಡಾಕ್ಟರ್ ಆಲ್ಸೋ ಅರೈವ್ಸ್, ದೇ ಇಂಟ್ರೊಡ್ಯೂಸ್ ದಮ್ ಟು ಈಚ್ ಅದರ್. ಆ್ಯಂಡ್ ಸಡನ್ಲಿ ದಿ ಡಾಕ್ಟರ್ ಸೇಸ್, ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೇ ಬಿಟ್ಟೆ ಅಂತಂತಾರೆ. ಅದು ಒಂದು ಫೋಕ್ ಗೇಮು, ಕಣ್ಣ ಮುಚ್ಚೆ ಆಟ ಆಡ್ತಾರಲ್ಲ. ಒಂದು 10-15 ಸೆಕೆಂಡು ನಮ್ಮ ರಂಗಣ್ಣವ್ರು ಸುಮ್ಮನೆ ಇದ್ದರು, ಊರಿನವ್ರಿಗೆಲ್ಲ ಭಾಳ ಖುಷಿ ಆಗೋಯ್ತು, ಓ ರಂಗಣ್ಣ ಈಸ್ ಡಿಫೀಟೆಡ್. ಆ ರಂಗಣ್ಣವ್ರು ಏನೂ ಮಾತಾಡಲಿಲ್ಲ, ಬಂದರು, ಬಂದು ಸೀದಾ ಡಾಕ್ಟ್ರನ್ನ ತಬ್ಬಿಕೊಂಡು ಬಿಟ್ಟು, ಡಾಕ್ಟ್ರೇ ರಾಮಾಯಣವನ್ನು ಇಷ್ಟು ಸೊಗಸಾಗಿ ಸರಳವಾಗಿ ಯಾರೂ ಹೇಳಿರಲಿಲ್ಲ ಅಂತಂದರು. ಇವ್ರಿಗೆ ಆಶ್ಚರ್ಯ, ಈ ಆಟಕ್ಕೂ ರಾಮಾಯಣಕ್ಕೂ ಹೇಗೆ ಲಿಂಕ್ ತರ್ತಾರೆ? ಅವ್ರು ಹೇಳಿದ್ರಂತೆ, ನೋಡಿ ಕಣ್ಣ ಮುಚ್ಚೆ ಅಂದ್ರಿ ದಶರಥ ರಾಜ ಕಣ್ಣು ಮುಚ್ಚಿಬಿಟ್ಟ, ಕಾಡೇ ಗೂಡು ಯಾರಿಗೆ, ರಾಮಂಗೆ ಸೀತೆಗೆ ಲಕ್ಷ್ಮಣಂಗೆ ಕಾಡೇ ಗೂಡಾಯ್ತಾಯಿತು, ಉದ್ದಿನ ಮೂಟೆ ಥರ ಇದ್ದ ರಾವಣ ಉರುಳೇ ಹೋದ, ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆ ಅಂದರೆ ಅವನು ರಾವಣ ಯಾರ್ಯಾರನ್ನ ಜೈಲಲ್ಲಿ ಹಾಕಿದ್ದ ಅವ್ರಿಗೆಲ್ಲರಿಗೂ ಬಿಡುಗಡೆ ಸಿಕ್ಬಿಡ್ತು, ಎಲ್ಲರೂ ಫ್ರೀ ಬರ್ಡ್ಸ್ ಆಗಿಬಿಟ್ರು, ಇಷ್ಟು ಸೊಗಸಾಗಿ ರಾಮಾಯಣ ಯಾರೂ ಹೇಳಿರಲಿಲ್ಲ ಡಾಕ್ಟ್ರೆ. ಸ್ನೇಹಿತರು, ಯಾಕೆ ಹೇಳ್ತಿದ್ದೀನಿ ಈ ಮಾತಂತಂದರೆ, ನಾವು ಆ್ಯಸ್ ಟೀಚರ್ಸ್ ನಮಗಿದೊಂದು ಎಬಿಲಿಟಿ ಬೇಕು, ಎಲ್ಲಿ ಏನೋ ಒಂದು ಸಿಕ್ತು, ಲೆಟ್ ಮೀ ಯೂಸ್ ಇಟ್. ಅದಕ್ಕೆ ಒಂದು ವಿನಂತಿ ನಿಮ್ಮಲ್ಲಿ ಎಲ್ಲರಲ್ಲೂ ನಾನು ಮಾಡ್ಕೊಳ್ತೀನಿ. ಆಗಲೇ ಹೇಳ್ತಿದ್ದೆ, ಸ್ವಾಮೀಜಿಯವ್ರು ನನ್ನ ಹೇಳಿದ್ರು, ಇವತ್ತು ನಾನು ನಿಮ್ಗೆ ಹೇಳಿದೆ, ದಯಮಾಡಿ ಏನು ಬೇಕು ನೋಟ್ ಮಾಡ್ಕೊಳ್ಳಿ, ಇಲ್ಲರೆ ಮರ್ತು ಹೋಗ್ಬಿಡುತ್ತೆ. ಕೆಲವರು ನನಗೆ ಹೇಳ್ತಾರೆ, ಸಾರ್ ಪುಸ್ತಕದಲ್ಲಿ ಏನು ಸಾರ್ ಮಸ್ತಕದಲ್ಲಿದೆ ಅಂತ. ಅದು ಭಾಳ ಹೊತ್ತಿರೋದಿಲ್ಲ, ಭಾಳ ದಿವಸ ಇರೋದಿಲ್ಲ, ಪುಸ್ತಕದಲ್ಲಿ ಇದ್ದುಬಿಟ್ರೆ ಮಸ್ತಕಕ್ಕೆ ಏನಾದ್ರು ಕನ್ಫ್ಯೂಷನ್ ಬಂದರೆ ಪುಸ್ತಕ ನೋಡ್ಬೋದು, ಅದರಿಂದ ಬರಿಬೇಕು. ನನ್ನ

0: ವಿನಂತಿ ನಿಮ್ಮಲ್ಲಿ ಇಷ್ಟೇ, ಓದುವ ಅಭ್ಯಾಸವನ್ನು ದಯಮಾಡಿ ಬೆಳೆಸ್ಕೊಳ್ಳಿ. ಆಸ್ ಟೀಚರ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ರೀಡ್ ಲಿಟ್ರೇಚರ್ ಇನ್ ಪರ್ಟಿಕ್ಯುಲರ್. ನಿಮ್ಮ ಸಬ್ಜೆಕ್ಟ್ ನೀವು ಓದ್ತೀರಾ, ಸಬ್ಜೆಕ್ಟ್ ಬಗ್ಗೆ ನಾನು ಯಾರು ಏನು ಹೇಳೋದಿಲ್ಲ, ಬಟ್ ಯು ಮಸ್ಟ್ ರೀಡ್ ಲಿಟ್ರೇಚರ್ ಬಿಕಾಸ್ ಸಾಕಷ್ಟು ನಿಮಗೆ ಸಾಮಗ್ರಿ ಸಿಗುತ್ತೆ. ಆ ಸಾಮಗ್ರಿ ಹೇಗೆ ಸಿಗುತ್ತೆ ಅಂತಂದರೆ, ಯಾವುದೋ ಒಂದು ಎಲ್ಲೋ ಓದಿರ್ತೀರ. ಫಾರ್ ಎಕ್ಸಾಂಪಲ್, ನೀವು ಭಾಷೆಯನ್ನು ಪಾಠ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಷನ್, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು, ಪದ ಬಳಕೆ ಹೇಗಿರಬೇಕು, ನಾವು ಮಾತಿನ ಮೇಲೆ ಗಮನ ಹೇಗಿರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಹೇಳಿದ್ರು ಹೇಗೆ ಮಾತಾಡಬೇಕು ಅಂತ, ಅದನ್ನು ಅವಲೋಕನ ಮಾಡಿದಾಗ ನಮ್ಗೆ ಅನಿಸುತ್ತೆ. ನಾವೆಲ್ಲೋ ಅಲ್ಲಿ ಇಲ್ಲಿ ಓದಿದಾಗ, ನಮ್ಮ ಬೆಂಗಳೂರಿನ ವೈಸ್ ಚಾನ್ಸಲರ್, ಫಾರ್ಮರ್ ವೈಸ್ ಚಾನ್ಸಲರ್ ಎಚ್ ನರಸಿಂಹಯ್ಯ ಅಂತ ದಿವಂಗತರು, ಅವರು ಬಹಳ ಹೀಗೆ ಹಾಸ್ಯ, ಅವರು ಮಾತಾಡ್ತಾ ಇದ್ದರೆ ಸಾಕಷ್ಟು ಹಾಸ್ಯ ಸಿಗೋದು. ಅದು ಅವ್ರು ಹೇಳೋರು, ನೋಡಪ್ಪ ನಾನು ಬಳಸಿದ್ದನ್ನು ಟೀಚರ್ಸ್ ತೊಗೊಂಡು ಕ್ಲಾಸಲ್ಲಿ ಹೇಳ್ಬಿಡ್ತಾರೆ, ನಂಗೆ ರಾಯಲ್ಟಿನೇ ಕೊಡೋಲ್ಲ ಅಂತ. ದೇರ್ ಇಸ್ ನೋ ಕ್ವಶನ್ ಆಫ್ ರಾಯಲ್ಟಿ, ಯು ಮಸ್ಟ್ ಯೂಸ್ ದಟ್. ಅವರ ಸ್ನೇಹಿತರ ತಂದೆ ಒಬ್ಬರು ತೀರ್ಕೊಂಡ್ಬಿಟ್ರಂತೆ, ಸ್ನೇಹಿತರು ಒಬ್ಬರು ಅವ್ರ ತಂದೆ ತೀರ್ಕೊಂಡ್ರು. ಅವರು ನರಸಿಂಹಯ್ಯನವ್ರಿಗೆ ಫೋನ್ ಮಾಡಿದ್ರಂತೆ, ಸರ್ ಹೀಗೆ ನನ್ನ ಫಾದರ್ ಹೋಗ್ಬಿಟ್ಟಿದ್ದಾರೆ, ಕಾರ್ಪೊರೇಷನ್ಗೆ ನಾನು ವ್ಯಾನ್ಗೆ ಫೋನ್ ಮಾಡಿದೆ ಡೆಡ್ ಬಾಡಿ ತೊಗೊಂಡೋಗೋಕ್ಕೆ, ಅರ್ಧ ಗಂಟೆ ಆಯಿತು ಸರ್, ಈ ಹತ್ತು ನಿಮಿಷ ಅಂತ ಇದ್ದಾರೆ, ಕಳಿಸ್ಲಿಲ್ಲ, ದಯಮಾಡಿ ನೀವು ಒಂದು ಮಾತು ಹೇಳಿದ್ರೆ ಬೇಗ ಕಳಿಸ್ತಾರೆ ಸರ್. ಇವರು ಆಯ್ತಪ್ಪ ಅಂಥೇಳಿ ಕಾರ್ಪೊರೇಷನ್ಗೆ ಫೋನ್ ಮಾಡಿದ್ರಂತೆ. ಅವನು ಫೋನ್ ಯಾರೋ ರಿಸೀವ್ ಮಾಡಿದವರು, ನಾನು ಕಣಪ್ಪ ಎಚ್ ನರಸಿಂಹಯ್ಯ ಮಾತಾಡೋದು. ಅವನು, ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಪ್ಪ. ನೋಡಪ್ಪ ಈ ಥರ ನನಗೆ ಬೇಕಾದವರು ಒಬ್ಬರು ಫೋನ್ ಮಾಡಿದ್ರಂತೆ, ಅರ್ಧ ಗಂಟೆ ಆಯ್ತಂತೆ, ನೀವು ಇನ್ನೂ ಕಳಿಸಿಲ್ವಂತೆ. ಸರ್ ಭಾಳ ರಶ್ ಇದೆ ಸರ್, ಸಿಕ್ಕಾಬಟ್ಟೆ ರಶ್ ಇದೆ ಸರ್, ಸ್ವಲ್ಪ ಕಷ್ಟ ಆಗುತ್ತೆ, ನಿಮಗೆ ಬೇಕಾದರೆ ಹೇಳಿ ಸರ್, ಈಗಲೇ ಕಳಿಸ್ತೀನಿ. ಈ ಸರಕು ನಿಮಗೆ ಸಿಗಬೇಕಂದ್ರೆ ನೀವು ಓದಬೇಕು. ದರ್ ಆರ್ ಪ್ಲೆಂಟಿ ಆಫ್ ಸಚ್ ಎಕ್ಸಾಂಪಲ್ಸ್. ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಊಟಕ್ಕೆ ಕರ್ಕೊಂಡು ಹೋದರು, ಆ ಒಂದು ಹೋಟ್ಲು ಸಣ್ಣ ಸ್ಟೇರ್ ಕೇಸು, ಅದರ ಮೇಲೆ ಬರೆದಿದ್ದಾರೆ, ನಿಧಾನವಾಗಿ ಮೇಲೆ ಬನ್ನಿ. ಎಂಥ ಬ್ಯೂಟಿಫುಲ್ ಸೈಯಿಂಗ್ ಅದು. ಸೊ ಭಾಷೆ ನೀವು ಹೇಳ್ಕೊಡ್ತೀರಲ್ಲ ಈ ತರಹ, ದಟ್ಸ್ ವೈ ಐ ಸೆಡ್ ಕೀಪ್ ಯುವರ್ ಐಸ್ ಓಪನ್, ಇಯರ್ಸ್ ಓಪನ್, ಆ್ಯಂಡ್ ದ ಮೈಂಡ್ ಓಪನ್. ಸೊ ಲರ್ನಿಂಗ್ ಇದೆ ನೋಡಿ, ನಡೀತಾ ಇರಬೇಕು. ಯಾವತ್ತೋ ಏನೋ ಆಗಿದ್ದು ಇವತ್ತಿಗೂ ನಾಳೆಗೂ ನಡ್ಕೊಂಡು ಹೋಗುತ್ತೆ ಅನ್ನೋದೆಲ್ಲ. ಯು ಮಸ್ಟ್ ಬಿಕಮ್ ವೆರಿ ಕ್ರಿಯೇಟಿವ್. ಇಫ್ ಯು ಆರ್ ಕ್ರಿಯೇಟಿವ್, ಯು ನೋ ಹೌ ಟು ಪುಟ್ ಅಕ್ರಾಸ್ ದಿ ಮೆಸೇಜ್. ನೀವು ಇನ್ಸ್ಪೈರ್ ಮಾಡಬೇಕು. ಬರೀ ಪಾಠ ಮಾಡೋದು, ಭಾಳ ಜನ ಟೀಚರ್ಸ್ ಇದ್ದಾರೆ, ಪಾಠ ಭಾಳ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಬಟ್ ದಟ್ ಇನ್ಸ್ಪಿರೇಷನ್. ಐ ವಾಸ್ ಟೆಲ್ಲಿಂಗ್ ಯು ಅಬೌಟ್ ಮೈ ಟೀಚರ್ ಮಿಸ್ಟರ್ ಶಾಮಣ್ಣ, ಆ ಥರ ಇನ್ಸ್ಪೈರ್ ಮಾಡೋದನ್ನು ಕಲ್ತ್ಕೊಳ್ಳಿ. ಆದಷ್ಟು ಕ್ರಿಯೇಟಿವ್ ಆಗಿರಿ, ದಯಮಾಡಿ ಕೋಪ ಮಾಡ್ಕೊಳ್ಬೇಡಿ. ಕೋಪ ಮಾಡಿಕೊಂಡ್ರೆ ಒಂದು ಸೇಯಿಂಗ್ ಇದೆ, ಇಫ್ ಯು ಬಿಕಮ್ ಆ್ಯಂಗ್ರಿ ಫಾರ್ ಎ ಮಿನಿಟ್ ಯು ಲೂಸ್ ಯುವರ್ ಹ್ಯಾಪಿನೆಸ್ ಫಾರ್ 60 seconds ಅಂತ. ನಿಮಗೆ ತೊಂದರೆ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ಭಾಳಷ್ಟು ಚೇಂಜಸ್ ಆಗುತ್ತೆ, ಆ್ಯಂಡ್ ಅಕಾರ್ಡಿಂಗ್ ಟು ಎ ಡಾಕ್ಟರ್ ದೇರ್ ವಿಲ್ ಬಿ 46 ಕೆಮಿಕಲ್ ಚೇಂಜಸ್. ಸೊ ಆದ್ದರಿಂದ ಕೋಪ ಮಾಡ್ಕೊಳ್ಬೇಡಿ, ಬಟ್ ಯು ಮಸ್ಟ್ ನೋ ಹೌ ಟು ಹ್ಯಾಂಡಲ್ ಯುವರ್ ಸ್ಟೂಡೆಂಟ್ಸ್. ಸಾಮಾನ್ಯವಾಗಿ ಟೀಚರ್ಸ್ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ಹೌ ಟು ಡಿಸಿಪ್ಲಿನ್ ಅವರ್ ಸ್ಟೂಡೆಂಟ್ಸ್. ನನ್ನ ಉತ್ತರ ಇಷ್ಟೇ, ಗುಡ್ ಬಿಹೇವಿಯರ್ ಅಥವಾ ಡಿಸಿಪ್ಲಿನ್ ಈಸ್ ಬೈ ಪ್ರಾಡಕ್ಟ್ ಆಫ್ ಗುಡ್ ಟೀಚಿಂಗ್. ಇಫ್ ಯು ಆರ್ ಎ ಗುಡ್ ಟೀಚರ್, ದೇ ಫಾಲ್ ಇನ್ ಲೈನ್. ಸೊ ದಿ ರೆಸ್ಪಾನ್ಸಿಬಿಲಿಟಿ ಈಸ್ ಆನ್ ಯುವರ್ ಶೋಲ್ಡರ್ಸ್. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ವೆರಿ ಮಚ್.
1: ಇಷ್ಟರವರೆಗೆ ಪ್ರೊಫೆಸರ್ ರಘೋತ್ತಮ್ ರಾವಿಯವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇನ್ನಿತ ದಿನ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಾಮಂಜೂರು ಬೊಕ್ಕ ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಸಂಸದ ಕಲಾವಿದರನ್ನು ಕೂಡುಪಾಡೊಂದು ಶ್ರೀ ರಾಕೇಶ್ ರೈ ಅಡ್ಕಮೇರ್ನ ನಿರ್ದೇಶನಡು ಇಂದ್ರಜಿತು ಕಾಳಗ ಪನ್ಪಿನ ಪೊರ್ಲ ಪ್ರಸಂಗನು ಗೊಬ್ಬುದು ತೌಜಾವೆರೆ ಗುಲ್ಲರು ಹಿಮ್ಮೇಳಡು ಭಾಗವತರು ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಚೆಂಡೆ ಶ್ರೀ ಮುರಾರಿ ಕಡಂಬಳಿತಾಯ ಮದ್ದಳೆ ಮಾಸ್ಟರ್ ವರುಣ್ ಹೆಬ್ಬಾರ್ ಚಕ್ರತಾಳ ನಿರಂಜನ್ ಅಡ್ಡ ನಡ್ಕ ಮುಮ್ಮೇಳಡು ಶ್ರೀರಾಮ ದಿನೇಶ್ ಬಂಗೇರ ಲಕ್ಷ್ಮಣ ಮಿಲನ್ ಪಣಂಬೂರು ವಿಭೀಷಣ ಸಂತೋಷ್ ಕುಮಾರ್ ರಾವಣ ಶ್ರೀಜಿತ್ ಅರಿಗ ಹನುಮಂತ ಚರಣರಾಜ್ ಕುಕ್ಕಾಜೆ ಮಾಯಾ ಸೀತೆ ಜ್ಯೋತ್ಸ್ನಾ ನೀಲಾಧರ್ ಇಂದ್ರಜಿತು ರೋಹಿತ್ ಮಳಲಿ ಶುಕ್ರಾಚಾರ್ಯ ಸಂದೇಶ್ ಮಂದಾರ ಜಾಂಬವ ವಿಶ್ವನಾಥ ಶೆಟ್ಟಿ.
0: ಈಗ ಇಂದ್ರಜಿತು ಕಾಳಗ ಈ ಯಕ್ಷಗಾನದ ನಾಲ್ಕನೇ ಕಂತು.
2: ಅಂದವರು ಯಾರು ಎನ್ನುವುದಾಗಿ ನಿಮಗೂ ತಿಳಿದಿದೆ ಅಷ್ಟೇ. ರಾವಣನ ಮಗ, ಆತನ ಶ್ರೀಮಂತ ಪುತ್ರ ಇಂದ್ರಾರಿ ಯುದ್ಧ ಕಣಕ್ಕೆ ಬಂದಿದ್ದಾನೆ. ಬಂದು ಶ್ರೀರಾಮನ ಜೊತೆಯಲ್ಲಿ ಹೋರಾಟವನ್ನು ಮಾಡಿದ ಬಳಿಕ ಕೈ ಸೋತು ಓಡಿ ಹೋದ. ಕೆಲ ಕ್ಷಣಗಳಲ್ಲಿ ತನ್ನ ರಥದೊಂದಿಗೆ ನನ್ನ ಮುಂಭಾಗಕ್ಕೆ ಬಂದ. ಒಂದೆರಡು ಮಾತುಗಳು ನಡೆದು ಹೋಯಿತು. ಆ ಮಾತಿನ ಪರಿಣಾಮ ಯುದ್ಧವೇ ಸಂಭವಿಸಿತು. ಯುದ್ಧದಲ್ಲಿ ಸೋತೆ ಮತ್ತೆ ಓಡಿ ಹೋದ. ಹೋದವನು ಹೋಗಲಿ ಶನಿ ಎನ್ನುವ ಹಾಗೆ.
3: ಅವ ಓಡಿ ಹೋದದ್ದಕ್ಕೆ ನೀನು ಇಲ್ಲಿ ಮರುಗುತ್ತಾ ಇರುವುದಾ?
2: ಕತೆ ಇನ್ನೂ ಉಂಟು ಜಾಂಬವರೇ.
3: ಏನದು
2: ಹೇಳಿ? ಓಡಿ ಹೋದನೆ. ಹೋದವನು ಹೋಗುತ್ತಿದ್ರೆ ನಾವು ಜಯಘೋಷವನ್ನು ಸಾರುತ್ತಾ ಇದ್ವಿ ಏನು. ಆದ್ರೆ ಹಾಗೆ ಆಗ್ಲಿಲ್ಲ. ಹೊತ್ತಲ್ಲೇ ಒಂದು ರೀತಿಯ ವಿಕಟ ನಗೆಯನ್ನು ಬೀರುತ್ತಾ ಮತ್ತೆ ನನ್ನ ಮುಂದೆ ಬಂದ. ಆದರೆ ಈ ಸಲ ಬಂದವನೇ ಒಬ್ಬನಾಗಿರಲಿಲ್ಲ. ಒಂದು ಕೈಯಲ್ಲಿ ಜಡಪಿಸುವ ಖಡ್ಗವನ್ನು ಮತ್ತೊಂದು ಕೈಯಲ್ಲಿ ನಮ್ಮ ಸೀತಾಮಾತೆಯನ್ನು ದರದರನೆ ಎಳೆಕೊಂಡು ಬಂದ. ಸ್ವಾಮಿ, ದರದರನೆ ಎಳೆಕೊಂಡು ಬಂದ. ತಲೆಯನ್ನು ಕಡಿಯುತ್ತೇನೆ ಎನ್ನುವ ಹಾಗೆ ನನ್ನ ಮುಂದೆಯಲ್ಲಿ ನುಡಿದ. ಎಷ್ಟು ಬೇಡಿದೆ, ಎಷ್ಟು ಆತನಲ್ಲಿ ವಿನ್ನಯಿಸಿಕೊಂಡೆ. ದಮ್ಮಯ್ಯ ಹಾಕಿದೆ, ಬಿಡು ಅವ ನಿಜೆಯನ್ನು ಬಿಡು ಎನ್ನುವ ಹಾಗೆ ಗೋಗರೆದೆ. ಆದರೆ ನನ್ನ ಯಾವ ಮಾತಿಗೂ ಆತನಿಗೆ ಬಗ್ಗಲಿಲ್ಲ. ಅದರ ಪರಿಣಾಮವಾಗಿ ನಮ್ಮ ಅವನಿಜೆಯ ತುಂಡವನ್ನು ಕತ್ತರಿಸಿ ಬಿಟ್ಟ. ಏನೆಂದು ನುಡಿಯಲಿ, ಏನೆಂದು ನುಡಿಯಲಿ ಜಾಂಬವರೇ. ಎಲ್ಲ ಹೋಯಿತು.
3: ಏನಯ್ಯು? ಏನು ಇಂದ್ರಜಿತು ಸೀತಾಮಾತೆಯನ್ನು ಸ್ಪರ್ಶಿಸಿದರೆ?
2: ಹೌದು,
3: ಆಕೆಯ ಶಿರ ಛೇದಿಸಿದರೆ.
2: ನಾನೇ ಮಾತಾಡಿದನಲ್ಲ ಮಾತೆ.
3: ಸರಿ, ಆ ಶಿರ ಛೇದಿಸಲ್ಪಟ್ಟಂತ ಶರೀರವನ್ನು ನನಗೊಮ್ಮೆ ನೋಡಬೇಕಲ್ಲ ಹನುಮ. ನೋಡಿಸುವೆಯ?
2: ನಾನಂತೂ ನೋಡಲಾರೆ.
3: ನಾನು ನೋಡುತ್ತೇನೆ.
2: ಹಾ, ನಿಮಗೆ ತಿಳಿಸ್ತೇನೆ. ಇದು

0: ಸುಮ್ಮನೆ ಹಠ ಮಾಡಬೇಡ. ನೀನೇನು ಸಾಮಾನ್ಯದವನೇ? ಲೋಕದ ಸಕಲ ಜೀವರಾಶಿಗಳು
1: ಅಸಾಮಾನ್ಯ ಎಂದು ತಿಳಿದು ಈ ಗತಿಗೆ ಬಂದೊದಗಿತ್ತಲ್ಲ ಸ್ವಾಮಿ.
0: ಲೋಕದ ಸಕಲ

0: ಜೀವರಾಶಿಗಳಿಗಳಿವು. ವಾಯುದೇವ ಭಗವಂತ ನೀನು, ವಾಯುದೇವನ ಪುತ್ರ ನೀನು.
1: ಹೌದು,
0: ಈ ಕಾಲಕ್ಕೆ ನಿನಗೆ ಈ ರೀತಿಯ ಅಜ್ಞಾತ ಯಾಕೆ ಉಂಟಾಯಿತು ನನಗಂತೂ ಅರ್ಥವಾಗುತ್ತಾ ಇಲ್ಲ.
1: ಇದು ನನ್ನ ಅಜ್ಞಾನವೇ. ಯಾಕೆ
0: ನೀನು ಅವಳನ್ನು ಸೀತಾಮಾತೆ ಅಂತ ಹೇಳ್ತೀರಿ ಅಲ್ಲ?
1: ಹೌದು, ಸೀತಾಮಾತೆ
0: ಅಲ್ಲವಪ್ಪ ಅವಳು, ಸೀತಾಮಾತೆ ಅಲ್ಲ.
1: ಜಾಂಬವರೇ,
0: ಹಾ,
1: ನೀವು ಸೀತಾಮಾತೆಯನ್ನು ಕಂಡಿದ್ದೀರಿ?
0: ಇಲ್ಲವಪ್ಪ, ನಾನಂತೂ ಆಕೆಯನ್ನು ಇಷ್ಟರ ತನಕ ಕಂಡದ್ದಿಲ್ಲ.
1: ನೀವು ಕಂಡವರಲ್ಲ. ಆದ್ರೆ ನಾನು ಹಾಗಲ್ಲ. ಆ ಶ್ರೀರಾಮಚಂದ್ರನ ದಯೆಯಿಂದ ಆ ಕಾಲದಲ್ಲಿ ಸಮುದ್ರವನ್ನು ಉಲ್ಲಂಘಿಸಿ ಅಶೋಕವನದಲ್ಲಿದ್ದಂತಹ ಸೀತಾಮಾತೆಯನ್ನು ಕಂಡವನಿದ್ದೇನೆ. ಆಕೆಯ ಪಾದಾವೃಂದಕ್ಕೆ ನಮಸ್ಕರಿಸಿದವನಿದ್ದೇನೆ. ಆಕೆಯ ಹಸ್ತದಿಂದ ಚೂಡಾಮಣಿಯನ್ನು ಸ್ವೀಕರಿಸಿದವನಿದ್ದೇನೆ. ಇಷ್ಟಿದ್ದು ಈ ದಿನ ಅದೇ ಮಾತೆಯ ಹೃದಯ ವಿದ್ವಾದಾತಕವಾದ ನುಡಿಗಳನ್ನು ಕೇಳಿಸಿದವನಿದ್ದೇನೆ. ಇಷ್ಟು ಆದರೂ ನನ್ನ ಮುಂದೆ ಆಚೆ ಸೀತೆ ಅಲ್ಲ ಅಂತ ಹೇಳ್ತಾ ಇದ್ದೀರಾ
0: ಹನುಮಾ?
1: ಹೇಗೆ ಸಾಧ್ಯ
0: ಹನುಮಾ? ಸುಮ್ಮನೆ ನಾವಿರುವರು ಚರ್ಚೆ ಮಾಡಿ ಕಾಲಹರಣ ಮಾಡುವುದು ಸರಿಯಲ್ಲ. ನಮಗೆಲ್ಲರಿಗಿಂತಲೂ ಸೀತಾಮಾತೆಯ ಬಗ್ಗೆ ನಮ್ಮ ದೇವನಾದ ಶ್ರೀರಾಮ ಚೆನ್ನಾಗಿ ಬಲ್ಲವನಿದ್ದಾನೆ. ಈ ದೇಹವನ್ನು ಅವನಿದ್ದಲ್ಲಿಗೆ ಕೊಂಡು ಹೋಗಿ ಆತನಿಗೆ ತೋರಿಸೋಣ, ಸತ್ಯ ಅಸತ್ಯವೇನೆಂದು ದೇವನೇ ನಿರ್ಧರಿಸಲಿ. ಆಗದೆ
1: ಹಾಗಾದ್ರೆ ಶ್ರೀರಾಮನ ಕಡೆಗೆ ಸರಿ ಜಾಂಬವರೇ, ನಿಮ್ಮ ಮಾತು.
0: ಹನುಮಾ, ಏನಯ್ಯ ಇದು?
1: ಏನಾಯ್ತು?
0: ನನಗೆ ಪ್ರಾಯ ಎಷ್ಟು ಗೊತ್ತಾ?
1: ಎಷ್ಟಾಯ್ತು ನಿಮಗೆ ವಯಸ್ಸು?
0: ಶಿವ ಪಾರ್ವತಿಗೆ ಮದುವೆಯಾಗುವ ಸಂದರ್ಭದಲ್ಲಿ ನಾನು 19 ವಯಸ್ಸಿನ ಬಾಲಕನಂತೆ.
1: ಓಹೋ,
0: ಹಾಗಿರುವಾಗ ಈ ಕಾಲಕ್ಕಾಗುವ ನನ್ನ ವಯಸ್ಸು ಎಷ್ಟಾಗಿರಬಹುದೆಂದು ನೀನೇ ಆಲೋಚಿಸು.
1: ನಿಜ.
0: ಹಾಗಾಗಿ ಈ ಮುದುಕನಲ್ಲಿ ನನ್ನ ಈ ಬಾಲ ವರ್ಷೀಯ
1: ಹಾಗಾದ್ರೆ ಏನ್ ಮಾಡುವುದು?
0: ನೀನು ಈ

ಸದ್ಯ ತೊಡೆಯಲಾಗಿರಿಸಿ

மாட

ಸೇವೆಗಾದು ನಾನಲ್ಲ ಪತಿನುಡಿ

0: ಅತಿ ಆದವನಿಗೆ ಸತ್ಯ ಗುರು ಸಿಗದೇ ಇರಲು ಸಾಧ್ಯವಿಲ್ಲ. ಆದರೆ ಇಂದು ಸೀತೆಯನ್ನು ಬಿಡಿಸುವುದರಲ್ಲಿ ನೀವು ವಿಫಲರಾಗಿ. ಹೌದಯ್ಯ, ನಿಜವಾದ ಸೀತೆಯ ದೇಹ ಖಂಡಿತ ಅಲ್ಲ.
1: ನಿಜ ಸೀತೆ ಅಲ್ಲ.
0: ಹೌದು, ಇದೆಲ್ಲ ನಮ್ಮವರ ಕಪಟ. ಹೌದು, ಕಪಿಗಳ ಸಹಿತ ನಿಮ್ಮ ಮಾನಸಿಕ ಬಲವನ್ನು ಕುಗ್ಗಿಸುವುದಕ್ಕಾಗಿ ಈ ಕಲಹದ ಕೇಂದ್ರವಾದ ಸೀತೆಯನ್ನು ಸಂಹರಿಸಿದರೆ ಜಯ ಅವರದು ಎಂಬುದರೆ ಅಷ್ಟೇ. ಆದರೆ ಕಪಿಗಳ ಕಪಟದ ಅರಿವು ನಿಮಗಿದ್ದರೂ ಕೂಡ ಈ ಕಪಟದ ಸತಿಗೆ ನೀವು ಮರುಗುತ್ತಾ ಇದ್ದೀರೆಂದಾದರೆ ದೇವಾನು ದೇವನಾದ ನಿಮ್ಮ ನರನಾಟಕವು ನನಗರ್ಥವಾಗುತ್ತಾ ಇಲ್ಲ ಸ್ವಾಮಿ, ನನಗರ್ಥವಾಗುತ್ತಾ ಇಲ್ಲ.
1: ವಿಭೀಷಣ
0: ದೇವ
1: ಒಂದು ಬಗೆಯಿಂದ ನೀವು ಆಡಿದ್ದನ್ನು ಒಪ್ಪಿಕೊಳ್ಳೋಣ. ಆದರೆ ಪರಾಂಬರಿಸದೆ ನಿಜ ತಿಳಿಯುವುದಿಲ್ಲವಲ್ಲ
0: ದೇವ.
1: ಆಡಿದ್ದ ಸತ್ಯ ಎನ್ನುವುದನ್ನು ಹೇಗೆ ತಿಳಿಯಲಿ ಹೇಳು, ಹೇಗೆ ತಿಳಿಯಲಿ
0: ದೇವ? ಅದಕ್ಕೆ ಯೋಚಿಸುವುದೇಕೆ? ನಾನು ಕೂಡ ಆ ಮಾಯೆಯ ಬಲದಿಂದಲೇ ಈ ದೇಹನ್ನೊಮ್ಮೆ ಸ್ಪರ್ಶಿಸುತ್ತೇನಂತೆ ಏನಾಗುತ್ತದೆ?
1: ರಾಮಚಂದ್ರ
0: ಚಿಂತಿಸದಿರಯ್ಯ, ಪಾವನಾತ್ಮಕಿಯಾದ ಸೀತೆ ಅಶೋಕವನದಲ್ಲಿ ಕ್ಷೇಮದಿಂದ ಇದ್ದಾಳೆ. ಒಂದು ವೇಳೆ ನಾನು ಹೇಳಿದ್ದು ಸುಳ್ಳೆ ಎಂದಾದರೆ ಇದುವರೆಗೂ ನಿಮ್ಮ ಸೇವೆಯನ್ನು ಮಾಡಿದ ನಾನು ಒಂದು ವೇಳೆ ಸೀತೆ ಅಶೋಕವನದಲ್ಲಿ ಕ್ಷೇಮದಿಂದ ಇಲ್ಲದೆ ಹೋದರೆ ಅರೇ ಕ್ಷಣದಲ್ಲೇ ಕರೆದು ಎಲ್ಲಾದರೂ ಹೋಗುತ್ತೇನೆ.
1: ವಿಭೀಷಣ ನಂಬಿದೇ ಇಲ್ಲ ಮಾತುಗಳನ್ನು. ಹನುಮ
2: ರಾಮಚಂದ್ರಮ
1: ಹೇಳಿದ ಎಲ್ಲ ವಿಭೀಷಣ ಆಡಿದಂತಹ ಮಾತುಗಳನ್ನು
2: ಹೌದು
1: ಪ್ರಾವಕಾಶ ಸಲ್ಲ. ಆದಷ್ಟು ಬೇಗ ಅಶೋಕವನಕ್ಕೆ ತೆರಳಿ ನಿಜ ಸೀತೆಯ ಇರವನ್ನು

ಸೋಲೆ ಸೋಲು ಒರಗಿದಂತಹ ಸೋಲಿನಿಂದ ಕಂಗೆಡುವವನೇನು ನಾನಲ್ಲ. ಬಂದಂತಹ ಸೋಲನ್ನೇ ಮೆಟ್ಟಿಲನ್ನಾಗಿರಿಸಿ ಗೆಲುವಿನ ತುತ್ತ ತುದಿಯನ್ನು ಏರುವ ಹಾಗಾಗಿ ಈ ಹೊತ್ತಿಗೆ ಒಂದು ದಾರಿಯನ್ನು ಕಂಡುಕೊಂಡಿದ್ದೇನೆ. ನಾನಲ್ಲ, ಕುಲದೇವಿ ಇದ್ದಾಳಲ್ಲ, ಅರ್ಚಿಸುವುದಕ್ಕೆ ಆಗಲಿಗೆ ನನಗೆ

ಆಗದಗಿನಂತಹ ಸೋಲಿನಿಂದ ಒಂದು ದಾರಿಯನ್ನು ತೆರಳಿಸಿ

0: ಕಾರಣಾತ್ಪರ. ಒಮ್ಮೆ ಕುಳಿತ ನಂತರ ಅರ್ಥದಿಂದ ಹೇಳುವುದಕ್ಕಿಲ್ಲ. ಪೂರ್ಣಾಹುತಿಯಾಗುವವರೆಗೆ ನಾವು ಕುಳಿತು ಅವಿಸ್ಸನ್ನ ಅರ್ಪಿಸ್ತಾ ಹೋದ್ರೆ ಮಾತ್ರ ನಿನಗೆ ಶ್ರೇಯಸ್ಸಾಗುವುದು. ಮಾತ್ರ ಅಲ್ಲ, ಬೇಕು ಬೇಕಾದಂತಹ ಆಯುಧಗಳು, ಶಸ್ತ್ರಾಯುಧಗಳು ನಿನ್ನ ಪಾಲಿಗೆ ಒದಗಿ ಬಂದು ಶತ್ರು ನಾಶವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ವೇಳೆ ನಮ್ಮ ಶತ್ರುಗಳನ್ನು ಇದನ್ನು ತಿಳಿದು ಅದನ್ನು ಹಾಳುಗೆಡವಲು ಬಹುದು.
1: ಅದಕ್ಕಾಗಿ 7 ಕೋಟೆ

0: ಹೃದಯದಲ್ಲಿ ಬಿಂದು
1: ಎಲ್ಲಾಗಿ
0: ರಕ್ತ ಚಿತ್ತ ಸಿತಾಗಿ ನೀವು ಹೋಮ ಕುಂಡವ ರಚಿಸಿ ಹೊಟ್ಟೆಗಿಂತ ತಿನ್ನಲಿಕ್ಕಿಲ್ಲ ಕಟ್ಟ ಬೀಳ್ಯಂ ಜಡಿದು ಬೀಳ್ಯ ಮಾತ್ರ
1: ನೀವು ಹೇಳಿದಲ್ಲ ಬಿಡುವನ್ನು ಸೇರಿಸಿ
0: ಯಜ್ಞಕುಂಡಕ್ಕೆ ಅಭಿಮುಖವಾಗಿ ಪದ್ಮಾಸನವನ್ನು ಬಳಿದು ದೀಕ್ಷಾಬದ್ಧನಾಗಿ
1: ಕುಳಿತುಕೊಳ್ಳಬೇಕು.
0: ಪದ್ಮಾಸನವನ್ನು ಬಳಿದು ಕುಳಿತುಕೊಂಡದ್ದಾಗಿದೆ, ಯಜ್ಞಕುಂಡ ಸಿದ್ಧವಾಗಿಯೇ ಉಂಟು. ಹಾಗಂತ ಮೊದಲಾಗಿ ನಾವು ಯಾರನ್ನು ಸ್ಮರಿಸಬೇಕು, ನಮ್ಮ ಯಜ್ಞ ಸಾಂಗವಾಗಿ ನೆರವೇರಬೇಕಾದ್ರೆ ಮಹಾಗಣಪತಿಯನ್ನು ಸ್ತುತಿಯಾಗಿ ಈಶ್ವರ ನಮ್ಮ ಕುಲದೇವರ ಮಗ ಮಹಾಗಣಪತಿ
2: ಗಜಾನನ ಭೂತಗಣಾಧಿದೇವಿತಂ ಗವಿಷ್ಠ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದವಂಕಜಂ.
0: ಅಂತಪ್ಪ ಯಾವುದು
1: ಯಾವುದು
0: ಒಳ್ಳೆದಕ್ಕ ವೈರಿಗಳ ನಾಶಕ್ಕಾಗಿ ವೈರಿ ವಿನಾಶ ಉದ್ದೇಶ ಮಹಾಮರಣದ್ವರ ಕನಿಷ್ಠೆ ಅಗ್ನಿ ಬಂದ ಜಾತವೇ ತಮ್ಮ ಅಂತಿಮ
1: ಸರ್ವತೋಮುಖ ಧರಣವನ್ನು ಓಂ ಅಗ್ನಿ

0: ಹನುಮಂತ
1: ಪ್ರಭು
0: ನೋಡಿದರೆ ನೀನಲ್ಲ, ಆ ಕಡೆಯಿಂದ ಯಾವುದೋ ಒಂದು ತೆರನಾದಂತಹ ಧೂಮವಿದ್ದು ನವೋ ಮಂಡಲವನ್ನೆಲ್ಲ ವ್ಯಾಪಿಸಿದೆ. ಅಷ್ಟು ಮಾತ್ರವಲ್ಲ, ಯಾವುದೋ ಒಂದು ರೀತಿಯಾದಂತಹ ಕಮರು ವಾಸನೆ ನಮ್ಮ ಮೂಗಿಗೆ ಮಡಿಯುತ್ತಾ ಉಂಟು. ಅದನ್ನು ಆಗ್ಗಾಣಿಸಿದಂತಹ ಕವಿವೀರರೆಲ್ಲ ಜರಾಶಾಹಿಗಳಾಗುತ್ತಾ ಇದ್ದಾರೆ. ಯಾಕೆ ಹೀಗಾಗುತ್ತಾ ಇದೆ? ಹಾಗೆ ಹಾಗೆ ಆಗುವುದಕ್ಕೆ ಕಾರಣೀಕರ್ತರಾದಂತಹ ಪುರುಷ ಯಾರು ಯಾವುದು ನನಗೆ ತಿಳಿಯುತ್ತಾ ಇಲ್ಲ. ವಿಭೀಷಣ, ಲಂಕೆಯ ರಹಸ್ಯಗಳನ್ನು ಇನ್ನಷ್ಟು ಚೆನ್ನಾಗಿ ಬಲ್ಲವರು, ನಮ್ಮ ಪಾಳಯದಲ್ಲಿ ಮತ್ತಾರೂ ಇಲ್ಲವಪ್ಪ. ಆ ಕಾರಣದಿಂದಲೇ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ. ಹೀಗೆಲ್ಲ ಆಗುವುದಕ್ಕೆ ಕಾರಣವೇನು? ಇದರ ಹಿಂದೆ ಇರುವವರು ಯಾರು?

0: ಅಥರ್ವ ಪ್ರಣೀತವಾದ ಯಾಗವೊಂದನ್ನು ಆರಂಭಿಸುತ್ತಾ ಇದ್ದಾನೆ. ಅದಕ್ಕೆ ಸೋಣಿಸಿದ ತರು ಪದಾರ್ಥಗಳಿಂದ ನಮ್ಮವರೆಲ್ಲರೂ ಕಂಗೆಡುತ್ತಾ ಇದ್ದಾರೆ. ಒಂದು ವೇಳೆ ಆತ ಈ ಯಾಗವನ್ನು ಪೂರೈಸಿದನೆಂದಾದರೆ ಆತನಿಗೆ ಇದರಲ್ಲಿ ದಿವ್ಯ ಶಕ್ತಿಗಳು ಪ್ರಬದ್ಧವಾಗುತ್ತದೆ. ನಂತರ ಆತನ ವಧೆ ಅಸಾಧ್ಯವಯ್ಯ ಅಸಾಧ್ಯ.
1: ವಿಭೀಷಣ, ಹಾಗಿದ್ರೆ ಆದಷ್ಟು ಬೇಗ ಆತನ ಇರವನ್ನು ನಾವು ಪತ್ತೆ ಹಚ್ಚಬೇಕಲ್ಲ.
0: ದೇವಾ, ಆತನಿರುವ ಸ್ಥಳವನ್ನು ನಾನು ತೋರಿಸೇನು, ಆದರೆ ಆತನನ್ನು ಎದುರಿಸುವುದು ಬಹಳಷ್ಟು ಕಷ್ಟವಿದೆ ಅಲ್ಲ ದೇವಾ.
1: ವಿಭೀಷಣ,
0: ದೇವಾ,
1: ಇದುವರೆಗೆ ಸಾಗಿ ಬಂದಂತಹ ಯುದ್ಧದಲ್ಲಿ ಅದೆಷ್ಟೋ ದುಷ್ಟರನ್ನು ಶಕ್ತಿವಂತರನ್ನು ನಾವು ಎದುರಿಸಿ ಅವರ ಕೂಡ ಜಯಶೀಲರಾಗಿದ್ದೇವೆ. ಈ ಇಂದ್ರಾಣಿಯನ್ನು ಗೆಲ್ಲಲ ಆಗುವುದಿಲ್ಲ ಎಂದು ಸಮರ್ಥವಾದ ಕಾರಣಗಳು ಬೇಕಲ್ಲ.
0: ಆ ಶಕ್ರಾರಿಯನ್ನು ನಿಗ್ರಹಿಸಬಲ್ಲವರು 12 ವರ್ಷಗಳ ಕಾಲ ನಿದ್ದೆ ಅನ್ನಾಹಾರ ಸತಿ ಸಂಘವನ್ನು ವರ್ಜಿಸಿರಬೇಕಯ್ಯ, ವರ್ಜಿಸಿರಬೇಕು.
1: ಅಂತಹ ಬಲವೇ ಆತನಿಗೆ.
0: ಹೌದಯ್ಯ,
1: ಅಂತಹ ಧೀರರು ನಮ್ಮಲ್ಲಿ ಯಾರಿದ್ದಾರೆ ವಿಭೀಷ?
2: ಲಕ್ಷ್ಮಣ ನಕ್ಕೂ ನೃಪಾಲ ಎಂದರು ಶೌರ್ಯವು.

ಅದ್ಭುತದಲ್ಲಿ ತೊಡಗಿರಬಹುದು, ಆದರೂ ದುಷ್ಟನಾಗಿದ್ದಾರೆ. ಹಾಗಾಗಿ

0: ಇದುವರೆಗೆ ಇಂದ್ರಜಿತ್ತು ಕಾಳಗ ಈ ಯಕ್ಷಗಾನದ ಇದುವರೆಗೆ ನಾಲ್ಕನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

ನೂರು ಜನರು ಬಂದರು, ನೂರು ಜನರು

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: संभलना मुश्किल हो गया।
1: आप सुन रहे हो रेडियो सारंग 107.8 FM।

0: सुन रहे हो रेडियो सारंग 107.8 FM।
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದಲ್ಲರು ಇತ್ತೆ ಕೆಲವು ತುಳು ಸಿನಿಮಾ ಪದಕುಲೇನಕ್ಕೆ ಏನಂದು ಬರ್ಕಾ.

0: ಈತನೇಟ ಪಕ್ಕಿನ ಮೂಜಿ ಅಂಚನೆ ಒರಿಯಡ್ ದೊರಿ ಅಸಲ್ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನ್ನು ಕೇನಂದು ಬರ್ತಾರೆ ಇಡೆಗ ಇನಿತು ತುಳು ಪ್ರಸಾರ ಮುಗಿ ಮಾತರಿಗ್ಲ ಸೊಲ್ಮೆಲು ಕೇನಂದು ಪುಲೆ ರೇಡಿಯೋ ಸಾರಂಗ್ 107.8 ಎಫ್ಎಂ ಒಂದು ರಂಗ್ ರಂಗದ ಪದಕ
1: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 ಎಫ್ಎಂ ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡು.

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಕೇಳಿದರು, ಯಾರು ಕಿವಿ ಮುಚ್ಚಿದರು? ನನಗಿಲ್ಲ ಚಿಂತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.